ಆಕಾಶವಾಣಿ ಕಾರವಾರ, ಈಗ ಸಮಯ 5:58. ಇಂದು ಸೋಮವಾರ, ಜುಲೈ ತಿಂಗಳ 13ನೇ ತಾರೀಕು, 2026ನೇ ಇಸ್ವಿ. ಬೆಳಗಿನ ಪ್ರಸಾರವನ್ನ ಆರಂಭಿಸುತ್ತಿದ್ದೇವೆ. ಕೇಳುಗರಿಗೆ 102.3 ಮೆಗಾಹರ್ಟ್ಸ್ಗಳಲ್ಲಿ ನಾನು ದೀಪಾ ಪೆಡ್ನೇಕರ್ ಹೇಳುವ ನಮಸ್ಕಾರ, ಹಾಗೂ ನಿಲಯದ ಬೆಳಗಿನ ಪ್ರಸಾರದ ಕಾರ್ಯಕ್ರಮ ಆಲಿಸಲು ಪ್ರೀತಿಯ ಸ್ವಾಗತ.

ಕರುನಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಚಿಂತನ ಜಗದೀಶ್ ಬಿಎಂ ಅವರಿಂದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40 ಗಾನಸುದಿ. ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಮಂಜುಳ ಗಾನದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳು, 8:50 ಕಾಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು. 9:15 ಆರೋಗ್ಯ ಕಾರ್ಯಕ್ರಮದಲ್ಲಿ ವಯಸ್ಸಾದವರಲ್ಲಿ ರಕ್ತಹೀನತೆ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ನವೀನ್ ಕುಲಕರ್ಣಿ. ನಂತರ ಮೆದುಳಿನ ಗಡ್ಡೆಗಳು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಶಿವಶಂಕರ್. 9:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:02 ವಿದ್ಯಾರ್ಥಿ ಬೆಂಗಳೂರು ಕಾರ್ಯಕ್ರಮ. ಹನ್ನೆರಡು 5:00 ವನಿತಾ ವಿಹಾರದಲ್ಲಿ ಕಥೆ ಅಡ್ರೆಸ್ ಬರೆದು ಪ್ರಸ್ತುತಪಡಿಸುತ್ತಾರೆ ಸ್ವಪ್ನ ಕಟ್ಟಿ. ನಂತರ ಸಂಧಿಕಾಲದಲ್ಲಿ ಕೂತು ಪ್ರಬಂಧ ವಾಚನ ಪ್ರಸ್ತುತಿ ಸ್ಮಿತಾ ಭಟ್. 12:35 ಆರೋಗ್ಯ ಸಂಚಿಕೆಯಲ್ಲಿ ದತ್ತಕ್ರಿಯಾ ಯೋಗ, ಈ ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೇಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎನ್ ಶಂಕರನಾರಾಯಣ. 2:40 ಹಿಂದಿ ಪಾಠ, 3:00-5:00 ಮುಂಬೈ ವಿದ್ಯಾರ್ಥಿ ಕೇಂದ್ರದ ಸಹಪ್ರಸಾರದ ಕಾರ್ಯಕ್ರಮಗಳು. 5:00 ಚಿನ್ನರ ಚಿತ್ತಾರ, ಉತ್ತರ ಕನ್ನಡ ಜಿಲ್ಲೆ ಕುಮಟಾದ ಶ್ರೀ ಶಾಂತಿಕಾಂಬಾ ಪ್ರೌಢಶಾಲೆ ಹೆಗಡೆ ವಿದ್ಯಾರ್ಥಿಗಳಿಂದ ವೈವಿಧ್ಯ ಕಾರ್ಯಕ್ರಮ. ಕಾರ್ಯಕ್ರಮದ ಸಂಯೋಜನೆ ಟಿಎಸ್ ಪ್ರಸಾದ್. 5:30 ಚಿತ್ರಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, 6:50 ಕಿಸಾನ್ವಾಣಿಯಲ್ಲಿ ತೆಂಗು ಬಿತ್ತನೆ ಬೀಜದ ಆಯ್ಕೆ ಮತ್ತು ನರ್ಸರಿ ನಿರ್ವಹಣೆ ಈ ಕುರಿತು ಸಿರಸಿ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಧನರಾಜ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. 8:00 ಸಿರಿಗಂಧ, 9:15 ಹಿಂದಿ ಚಿತ್ರಗೀತೆಗಳು, 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಆತ್ಮೀಯರೇ, ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ನಿಲಯದಿಂದ. ಆಕಾಶವಾಣಿ ಕಾರವಾರ ಈಗ ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಕಾರವಾರ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ
2: ಕರುಣಾಳುವ ಬೆಳಕಿ ಮುಸುಕಿದೀಮ ದಿನಲಿ ಕೈ ಹಿಡಿದು ನಡೆಸನ್ನನು.
1: ಕರುಣಾಳು ಬಾ ಬೆಳಕೆ. ವಿಷಯ ತಜ್ಞರು ಡಾಕ್ಟರ್ ಗುರುರಾಜ ಕರ್ಜಿಗಿ.
3: ಸುಮಾರು 15 ವರ್ಷಗಳ ಹಿಂದೆ ನಡೆದಂತ ಕೆಲಸ ಇದು. ನನ್ನ ಹಿರಿಯ ಗೆಳೆಯರೊಬ್ಬರು ಒಂದು ಕಾಲೇಜಿನ

0: ಪ್ರಾಂಶುಪಾಲರಾಗಿ ನಿವೃತ್ತಿ ಆದರು. ಮೂರು ಜನ ಹೆಣ್ಮಕ್ಳು, ಒಬ್ಬ ಮಗ. ಪಾಪ ಶಿಕ್ಷಕರಿಗಾಗಿ ಬರುತ್ತೆ ಆದಾಯನೇ ಕಮ್ಮಿ ಅಲ್ವಾ, ಹೇಗೋ ಮಾಡ್ಕೊಂಡು ನಿಭಾಯಿಸ್ಕೊಂಡು ನಿವೃತ್ತರಾಗೋದ್ರೊಳಗೆ ಇಬ್ರು ಹೆಣ್ಮಕ್ಳು ಮದುವೆ ಮಾಡಿಬಿಟ್ಟಿದ್ರು. ನಿವೃತ್ತಿ ಆದ್ಮೇಲೆ ಬಂತಲ್ಲ ದುಡ್ಡು ಒಂದಿಷ್ಟು, ಮೂರನೇ ಅವಳು ಮದುವೆ ಮಾಡಿದ್ರು. ಮೂರನೇ ಅಳಿಯ ಇದ್ದಾನಲ್ಲ ಅವನು ವೈದ್ಯ, ಹೊಸ ಅಳಿಯ. ಈ ಶಿಕ್ಷಕರ ಮಗ ಆಗ ತಾನೆ ಇಂಜಿನಿಯರಿಂಗ್ ಮುಗಿಸಿ ಒಂದು ಸಣ್ಣ ಕೆಲಸಕ್ಕೆ ಸೇರ್ಕೊಂಡಿದ್ದ. ಒಬ್ಬನೇ ಮಗ ಆದ್ರಿಂದ ತುಂಬಾ ಪ್ರೀತಿ ಭರವಸೆ ಕನಸುಗಳಿದ್ದು. ಒಂದು ದಿನ ಶಿಕ್ಷಕರಿಂಗ್ ಹೋಗ್ತಿರ್ಬೇಕಾದ್ರೆ ಸಂಜೆ ಮಾರ್ಕೆಟಲ್ಲಿ ಎದೆಯಲ್ಲಿ ಚುಳುಕ್ ಅಂದಂಗಾಯ್ತಂತೆ, ಕಣ್ಣಿ ಕತ್ಲೆ ಬಂದಂಗಾಯ್ತು. ಅಲ್ಲೇ ಸಾವರಿಸ್ಕೊಂಡು ಅಂಗಡಿ ಮುಂದೆ ಕೂತ್ಬಿಟ್ರು. ಅಂಗಡಿಯವನು ಪರಿಚಯ ಇದ್ದವನು. ಆತ ಏನ್ ಮಾಡ್ದ, ಇವ್ರು ಮೂರನೇ ಎಳೆ ಇದ್ನಲ್ಲ ವೈದ್ಯ, ಅವನಿಗೆ ಫೋನ್ ಮಾಡ್ದ. ವೈದ್ಯ ತಾನೆ, ಒಂದು ಮೂರನೇ ಎಳೆ ಅಂದ ಜಾಸ್ತಿ ಪ್ರೀತಿ ಬೇರೆ. ತಕ್ಷಣ ಬಂದ, ಆಸ್ಪತ್ರೆಗೆ ಸೇರಿಸ್ದ. ಪರೀಕ್ಷೆ ಆಯ್ತು, ಎಲ್ಲ ಪರೀಕ್ಷೆ ಆಗ್ಬೇಕಲ್ಲ, ಅದು ಡಾಕ್ಟರ್ ಬೇರೆ ಇವನು. ಕೊನೆಗೆ ಬೈಪಾಸ್ ಶಸ್ತ್ರಚಿಕಿತ್ಸೆ ಆಗ್ಬೇಕು ಅಂತ ತೀರ್ಮಾನ ಆಯ್ತು. ಶಿಕ್ಷಕರು ಏನ್ ಮಾಡ್ತಾರೆ, ಪಾಪ ಕೊನೆ ಎಳೆಯೇ ಅಲ್ವೇ, ಅವನೇ ವೈದ್ಯ. ಕರ್ಕೊಂಡೋದ, ಅಡ್ಮಿಟ್ ಮಾಡಿದ ಹಾಸ್ಪಿಟ್ಲಿಗೆ. ಶಸ್ತ್ರಚಿಕಿತ್ಸೆ ಆಗ್ಬೇಕು ಅಂತ ತೀರ್ಮಾನ ಆಯ್ತು, ಶಸ್ತ್ರಚಿಕಿತ್ಸೆ ಆಯ್ತು. ಆಗಿನ ಕಾಲದಲ್ಲಿ ಸ್ನೇಹಿತರೆ ಬೈಪಾಸ್ ತುಂಬಾ ಸುಲಭ ಚಿಕಿತ್ಸೆ ಆಗಿರ್ಲಿಲ್ಲ. ಇವತ್ತೇನು ಆಪರೇಷನ್ ಮಾಡಿದ 4 ತಾಸಿಗೆ ಹೋಗ್ಬಿಡು ಮನೆಗೆ ಅಂತ ಅನ್ಬೋದು, ಅಲ್ಲಿ ಹಂಗಿರ್ಲಿಲ್ಲ. ಒಂದು 20 ದಿವಸ 25 ದಿವಸ ಆಸ್ಪತ್ರೆ ಇರಬೇಕಾಗ್ತಿತ್ತು. ಶಸ್ತ್ರಚಿಕಿತ್ಸೆ ಆದ್ಮೇಲೆ 3 ದಿನ ತೀವ್ರ ನಿಗಾ ಘಟಕದಲ್ಲಿ ಇಡ್ತಿದ್ರು. ಹಿಂಗೆ ಮಲ್ಕೋಬೇಕು ಆಕಾಶ ಕಡೆ ಮುಖ ಮಾಡಿ ಅಂಗತ್ವಾಗಿ. ಆ ಹೊತ್ತಿಗೆ ಶಿಕ್ಷಕರು ನಿವೃತ್ತಿ ಆದ್ಮೇಲೆ ತಮ್ಮ ಮುಂದಿನ ಜೀವನಕ್ಕೆ ಅಂತ ಇಟ್ಕೊಂಡಿದ್ರಲ್ಲ ಪುಟ್ಟ ಗಂಡು ಹಣ ಕಂಡು ಕರಗ ಹೋಗಿತ್ತು. ಅವ್ರು ತಮ್ಮ ಆರೋಗ್ಯ ಚಿಂತೆ, ಸಂಸಾರ ಚಿಂತೆ, ಹಣದ ಚಿಂತೆ. ವಾರ್ಡಿಗೆ ಸ್ಥಳಾಂತರ ಮಾಡಿದ್ಮೇಲೆ ಕೆಲವೇ ಕೆಲವು ಜನರನ್ನು ಭೇಟಿಯಾಗೋ ಅವಕಾಶ ಕೊಟ್ಟರು ವೈದ್ಯರು. ಈ ಶಿಕ್ಷಕರ ಜೊತೆಗೆ 30 ವರ್ಷ ಕೆಲಸ ಮಾಡಿದಂಥ ಇನ್ನೊಬ್ಬ ಶಿಕ್ಷಕರು ಈ ಸ್ನೇಹಿತನಿಗೆ ಹಿಂಗಾಗಿದೆ ಅಂತ ಗೊತ್ತಾಗಿ ಆಸ್ಪತ್ರೆಗೆ ನೋಡೋಕೆ ಹೋದ್ರಂತೆ. ಆದರೆ ಹಿಂದಿನ ದಿವಸ ಒಂದು ಘಟನೆ ಆಗಿದೆ. ಈ ಮಲ್ಕೊಂಡಿದ್ದಾರಲ್ಲ ಶಿಕ್ಷಕರು ಶಸ್ತ್ರಚಿಕಿತ್ಸೆ ಆಗಿ, ಅವ್ರ ಒಬ್ಬನೇ ಮಗ ತಂದೆಗೋಸ್ಕರ ಅಲ್ಲಿ ಇಲ್ಲಿ ಓಡಾಡಿ ಔಷಧಿ ತರುತ್ತಿರುವಂಥ ಹುಡುಗ ಸಾಯಂಕಾಲ ಮೋಟರ್ ಸೈಕಲ್ ತೊಗೊಂಡು ಹೋಗಿದ್ದಾನೆ. ಮಳೆ ಆಗಿದೆ, ಮೋಟರ್ ಸೈಕಲ್ ಜಾರಿ ಬಿದ್ದು ಕಾಲು ಮುರುಕೊಂಡು ಅದೇ ಆಸ್ಪತ್ರೆಯಲ್ಲಿ ಮೂಳೆ ವಿಭಾಗದಲ್ಲಿ ಸೇರಿಸಿದ್ದಾರೆ. ಇದನ್ನು ತಂದೆಗೆ ಹೇಳಿರಲಿಲ್ಲ. ಇನ್ನೂ ಪಾಪ ಬೈಪಾಸ್ ಮಾಡಿ ಮಲ್ಕೊಂಡಿದ್ದಾರೆ 3 ದಿವಸ ಆಯಿತು, ಹೇಳಿಲ್ಲ ಅವ್ರು. ಈ ಶಿಕ್ಷಕ ಸ್ನೇಹಿತ ಇದ್ದಾನಲ್ಲ, ಮಿತ್ರನ ಭೇಟಿಯಾಗೋಕೆ ವಾರ್ಡಿಗೆ ಹೋದರು. ಕಂಡ್ರು, ಪಾಪ ಏನಪ್ಪ ಇದು, ಮೂಗಿನಲ್ಲಿ ಕೊಳವೆ, ಬಾಯಲ್ಲಿ ಕೊಳವೆ, ಕೈಯಲ್ಲೆಲ್ಲ ಟ್ಯೂಬ್ ಹಾಕಿದ್ದಾರೆ, ಭಾಳ ಕೆಟ್ಟ ಅನಿಸ್ಬಿಡ್ತು. ಆ ಮಿತ್ರನ ದೆಸೆ ನೋಡಿ ಕಣ್ಣಲ್ಲಿ ನೀರು ಬಂತು. ಏನು ಮಾಡಬೇಕು ಅವರು, ಏನು ಹಿಂಗಾಯ್ತವಳು ನಿನ್ನ ಅವಸ್ಥೆ, ಅಯ್ಯೋ ಪಾಪ ಏನಪ್ಪ ನಿಂದು, ಮೂಗಿನಲ್ಲಿ ಪೈಪು, ಬಾಯಲ್ಲಿ ಪೈಪು, ಏನೇನು ಗತಿ ಇದು ಅಂದರು. ಅಯ್ಯೋ ಏನು, ಎದೆ ಪೂರ್ತಿ ಹರಿದೇ ಬಿಟ್ಟಿದ್ದಾರಲ್ಲ ಬಟ್ಟೆ ಥರ, ಏನು ಕಾದಾಟ ಬಂತಪ್ಪ ನಿನಗೆ ಅಂತ ಶುರು ಮಾಡಿದರು. ಇದು ಪ್ರೀತಿ ಇರೋ ಸರಿ ಹೇಳೋ ಸರಿನಾ ಅಂತ ಆಮೇಲೆ ನೋಡೋಣ. ಅಷ್ಟೇ ನಿಲ್ಲಿಲ್ಲ ಅವರು, ನೀನು ಹಿಂಗೆ ಆಕಾಶ ಕಡೆ ಮುಖ ಮಾಡಿ ಮಲ್ಕೊಂಡಿದ್ದಿ ನೋಡು, ನಿನ್ನ ಮಗ ಅಪಘಾತ ಮಾಡ್ಕೊಂಡು ಆಸ್ಪತ್ರೆ ಸೇರಿದ್ದಾನೆ ಅಂತ ಹೇಳಿಬಿಟ್ರು. ಶಸ್ತ್ರಚಿಕಿತ್ಸೆ ಆದಂಥ ಶಿಕ್ಷಕರಿಗೆ ಪ್ರಜ್ಞೆ ಮತ್ತಪ್ಪೋಯ್ತು. ಡಾಕ್ಟರ್ ಬಂದು ಹೊರಗೆ ಹಾಕ್ರಿ ಇವ್ರನ್ನ ಅಂಥೇಳಿ ಸ್ನೇಹಿತರನ್ನು ಹೊರಗೆ ಹಾಕಿದರು. ಸ್ನೇಹಿತರು ಕೆಟ್ಟವರಲ್ಲ ಸ್ವಾಮಿಯವರು, ಒಳ್ಳೆಯವರು. ನಮ್ಮಲ್ಲಿ ಭಾಳ ಜನ ಹಾಗೆ ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಆದರೆ ಯಾವಾಗ ಏನು ಹೇಳಬೇಕು ಅಂತ ಪ್ರಜ್ಞೆ ಇರೋಲ್ಲ. ನಾವು ಹಲವು ಬಾರಿ ಹಿಂಗೆ ಮಾಡ್ತೀವಿ, ಉದ್ದೇಶ ಒಳ್ಳೇದಿರುತ್ತೆ, ಸಂದರ್ಭ ಸರಿಯೇ ಅಂತ ನೋಡಬೇಕಲ್ಲ. ಸಂದರ್ಭಕ್ಕೆ ಉಚಿತವಾಗದಂಥ ಮಾತು ಎಂಥ ಅನರ್ಥವನ್ನಾದರೂ ಮಾಡ್ಬೋದು. ಈ ಮಾತು ಅನ್ನೋದು ಬಾಣ ಇದ್ದ ಹಾಗೆ, ಯಾವುದೇ ವಸ್ತುಗೆ ಹಾನಿ ಮಾಡಬಲ್ಲಂಥದ್ದು. ಆದರೆ ಬಾಣ ಬಿಡೋದಕ್ಕಿಂತ ಮೊದಲು ಒಂದು ಕ್ಷಣ ಯೋಚನೆ ಮಾಡಿ ಬಾಣ ಬಿಡೋದು ಒಳ್ಳೇದು. ಜೈತನಿಗೆ ಹೋಗಿ ಈ ಘಟನೆ ಹೇಳಿ ಅವ್ರು ಎಚ್ಚರ ತಪ್ಪು ಹಂಗೆ ಮಾಡಿದ್ರಲ್ಲ, ನಾವು ಹಂಗೆ ಮಾತ್ರ ಮಾಡಬಾರ್ದು.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.

ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳು. ರಚನೆ ವಿಜಯ ನರಸಿಂಹ, ಹಾಡಿದ್ದಾರೆ ಬಿ.ಕೆ. ಸುಮಿತ್ರ. ಅಷ್ಟಬಾಹುಗಳಿಂದ.

ವಿಜಯ್ ನರಸಿಂಹರ ಇನ್ನೊಂದು ರಚನೆ ಹಾಡಿದ್ದಾರೆ ಬಿ.ಕೆ. ಸುಮಿತ್ರ. ಕೇಳಿ ಭಕ್ತಿಯ ಶಿಖರ ಆದಿಲಕ್ಷ್ಮೀ.

0: ಭಕ್ತಿಗೀತೆಗಳನ್ನ ಕೇಳಿದಿರಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಆಕಾಶವಾಣಿ ಚಿಂತನ ಬಿಎಂ ಜಗದೀಶ್ ಅವರಿಂದ.
1: ನಿಸ್ವಾರ್ಥ ಸೇವೆ, ಅಪ್ಪಟ ತ್ಯಾಗ ಮತ್ತು ಅನುಕ್ಷಣವೂ ಕಾವಲುಗಾರ, ಬಾನಂಗಳದಲ್ಲಿ ಸದಾ ನಮ್ಮ ದೇಶದ ನಮ್ಮ ಹೆಮ್ಮೆಯ ತ್ರಿವರ್ಣ ಧ್ವಜವನ್ನು ಗಂಭೀರವಾಗಿ ಹಾರಾಡಲು ನಿತ್ಯ ಶ್ರಮ ವಹಿಸುವವರೇ ನಮ್ಮ ವೀರ ಯೋಧರು. ನಮ್ಮ ಯೋಧರು ಎನ್ನುವ ಪದದಲ್ಲಿ ನಮ್ಮಲ್ಲಿ ಹೊಸ ಹುಮ್ಮಸ್ಸನ್ನು ಮೂಡಿಸುತ್ತದೆ, ಅಭಿಮಾನ ಉಕ್ಕಿ ಬರುತ್ತದೆ, ಇದು ನಮ್ಮ ದೇಶ ಎಂಬ ಹೆಮ್ಮೆಯ ಭಾವನೆ ಗರಿಗೆ ತರುತ್ತದೆ. ಯೋಧರು ದೇಶದ ಗಡಿಯಲ್ಲಿ ನಿತ್ಯ ನಿರಂತರ ಕಾವಲು ನಡೆಸುತ್ತಾ ನಮ್ಮ ಆಸ್ತಿ ನಮ್ಮ ಜೀವನ ಕಾಪಾಡುತ್ತಾ ನಮ್ಮ ಬದುಕು ಶಾಂತಿ

0: ಭದ್ರತೆಯಿಂದಾಗಿರಲು ಇವರ ನಿಸ್ವಾರ್ಥ ಸೇವೆ ಅಪ್ರತಿಮವಾಗಿದೆ. ತಮ್ಮ ಸ್ವಂತ ಕುಟುಂಬದಿಂದ ಬಹುದೂರದ ಗಡಿಗಳಲ್ಲಿ ಮಳೆ, ಬಿಸಿಲು, ಚಳಿ, ಪ್ರಕೃತಿ ವಿಕೋಪ ಇವಾವುವನ್ನೂ ಲೆಕ್ಕಿಸದೆ ತಮ್ಮ ವೈಯಕ್ತಿಕ ಬದುಕನ್ನು ತ್ಯಾಗ ಮಾಡಿ ದೇಶದ ಭದ್ರತೆಗಾಗಿ, ಒಳಿತಿಗಾಗಿ, ಜನರ ರಕ್ಷಣೆಗಾಗಿ ಸದಾ ಸಿದ್ಧರಾಗಿರುತ್ತಾರೆ. ಆ ಶ್ರಮದ ಫಲವೇ ದೇಶದ ಜನ ಸುರಕ್ಷಿತವಾಗಿ ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗಿದೆ. ಯೋಧರ ಕಾರ್ಯಗಳು ಇಷ್ಟಕ್ಕೆ ಸೀಮಿತವಾಗಿಲ್ಲ. ಒಂದೊಮ್ಮೆ ದೇಶದ ಒಳಗೆ ಯಾವುದಾದರೂ ಕಾರಣಗಳಿಂದಾಗಿ ಗಲಭೆಗಳು ನಡೆದಾಗ ಅಂತಹ ಗಲಭೆಗಳನ್ನು ಮತ್ತೆ ನಡೆಯದಂತೆ ತಮ್ಮ ವಿಶಿಷ್ಟ ಸೇವೆಯಿಂದ ಇವರು ಅಂತಹ ಗಲಭೆಗಳನ್ನು ನಿಯಂತ್ರಣಕ್ಕೆ ತರುತ್ತಾರೆ. ಮಾತ್ರವಲ್ಲದೆ ಗಲಭೆಗಳಿಂದ ಆಗಬಹುದಾದ ಆಸ್ತಿ ಜೀವಹಾನಿಯನ್ನು ಯಶಸ್ವಿಯಾಗಿ ಇವರು ತಡೆಯುತ್ತಾರೆ. ಆ ಮೂಲಕ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ನೀಡುತ್ತಲೇ ಬಂದಿದ್ದಾರೆ. ಅದಲ್ಲದೆ ಪ್ರಕೃತಿ ಮುನಿಸಿಕೊಂಡು ಉಂಟಾಗಬಹುದಾದ ನೈಸರ್ಗಿಕ ಹಾನಿಯ ಸಂದರ್ಭದಲ್ಲೂ ಇವರ ಸೇವೆ ಸದಾ ಅವಿಸ್ಮರಣೀಯ. ಜೀವನದ ಹಂಗನ್ನು ತೊರೆದು ಹಗಲಿರುಳು ಎನ್ನದೆ ಕಾರ್ಯಪ್ರವೃತ್ತರಾಗಿ ರಕ್ಷಣಾ ಪಡೆಗಳು ರಕ್ಷಣಾ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನರನ್ನು ಸದಾ ರಕ್ಷಿಸುತ್ತಾರೆ. ವಿಕೋಪದ ಹಾನಿ ಪ್ರಮಾಣವನ್ನು ತಡೆಯುತ್ತಾರೆ. ಪ್ರವಾಹ, ಬರಗಾಲ, ಭೂಕುಸಿತ, ಬೆಂಕಿ ಅನಾಹುತ ಇಂತಹ ಅನೇಕ ಅವಘಡಗಳಲ್ಲಿ ನಮ್ಮ ಯೋಧರು ಮಾಡುವ ನಿಸ್ವಾರ್ಥ ಸೇವೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಸದಾ ಅವರನ್ನು ನಾವು ಹೃದಯದಿಂದ, ಪ್ರೀತಿಯಿಂದ ಗೌರವಿಸುವಂತಹದ್ದಾಗಿದೆ. ನಮ್ಮ ಯೋಧರು ಭಾರತೀಯ ಸಶಸ್ತ್ರ ಪಡೆಗಳಾದ ಭೂಸೇನೆ, ವಾಯುಸೇನೆ, ನೌಕಾಸೇನೆಗಳಲ್ಲಿ ಅವಿರತವಾಗಿ ಸೇವೆ ಸಲ್ಲಿಸುತ್ತಲೇ ಬಂದಿದ್ದಾರೆ. ನಮ್ಮ ಯೋಧರ ಕುರಿತು ಹೇಳುವಾಗ ಕೆಲ ಅಂಶಗಳನ್ನು ನಾವು ಕಾಣಬಹುದು. ನಮ್ಮ ವೀರ ಯೋಧರು ತ್ಯಾಗ ಮತ್ತು ದೇಶಭಕ್ತಿಯ ದ್ಯೋತಕವಾಗಿದ್ದಾರೆ. ನಮ್ಮ ಯೋಧರು ಶಿಸ್ತು ಮತ್ತು ನಮ್ಮೆಲ್ಲರನ್ನ ಅತ್ಯಂತ ಕ್ರಮಬದ್ಧ ರೀತಿಯಲ್ಲಿ ಬದುಕನ್ನು ಸಾಗಿಸಲಿಕ್ಕೆ ನೆರವಾಗುತ್ತಾರೆ. ಇವರ ಸಮಯ ಪಾಲನೆ, ಕಾರ್ಯದಕ್ಷತೆ, ಕಠಿಣ ಪರಿಶ್ರಮ ನಮಗೆ ಅರಿವಿಗೆ ಪಾಠಗಳಾಗಿವೆ. ನಮ್ಮ ಯೋಧರು ದೇಶದ ಏಕತೆಯ ಪ್ರತೀಕವಾಗಿದ್ದಾರೆ. ಅವರಿಗೆ ಇಡೀ ದೇಶವೇ ಒಂದು ಕುಟುಂಬ. ಹಾಗಾಗಿ ಅವರು ಯಾವುದನ್ನೂ ಲೆಕ್ಕಿಸದೆ ದೇಶದ ಜನರ, ದೇಶದ ಗಡಿ, ದೇಶದ ಆಸ್ತಿ, ದೇಶದ ಸ್ವಾತಂತ್ರ್ಯವನ್ನು ರಕ್ಷಿಸುವಲ್ಲಿ ಸದಾ ಜಾಗೃತರಾಗಿ ಕಾರ್ಯಪ್ರವೃತ್ತರಾಗುತ್ತಾರೆ. ಭಾರತೀಯ ಯೋಧರು ಕೇವಲ ಸಮವಸ್ತ್ರ ಧರಿಸಿದವರಲ್ಲ, ಅವು ದೇಶಭಕ್ತಿಯ ಜ್ವಾಲೆಗಳು. ಅವರ ತ್ಯಾಗಕ್ಕೆ ಬೆಲೆ ಕಟ್ಟಲಾಗದು. ಇವರ ರಕ್ತದಲ್ಲಿ ದೇಶಭಕ್ತಿಯ ವೀರಾವೇಶವಿರುತ್ತದೆ. ನಮ್ಮ ವೀರ ಯೋಧರ ಕುರಿತಾಗಿ ತಮ್ಮ ಮನದಾಳದ ಮಾತುಗಳನ್ನು ಆಡಿರುವ ಕೆಲವು ಮಹನೀಯರು ಹೀಗೆ ಹೇಳುತ್ತಾರೆ. ಜನರಲ್ ಕೆಎಂ ಕರಿಯಪ್ಪನವರ ನುಡಿಗಳು ಹೀಗಿವೆ: ಯೋಧರು ತಮ್ಮ ಪ್ರಾಣದ ಹಂಗನ್ನು ತೊರೆದು ದೇಶಕ್ಕಾಗಿ ಹೋರಾಡುತ್ತಾರೆ. ಅವರ ತ್ಯಾಗ ಬಲಿದಾನಕ್ಕೆ ಬೆಲೆ ಕಟ್ಟಲಾಗದು. ಮತ್ತೋರ್ವರು ಶ್ರೀ ಸ್ಯಾಮ್ ಮಣೇಕ್ಷಾರವರು, ಅವರ ಮಾತಿನಲ್ಲಿ ಹೇಳುವುದಾದರೆ, ದೇಶಕ್ಕಾಗಿ ಪ್ರಾಣ ಕೊಡುವುದಕ್ಕಿಂತ ದೊಡ್ಡ ಭಾಗ್ಯ ಮತ್ತೊಂದಿಲ್ಲ ಎಂದು ಉದ್ಗಾರ ತೆಗೆದಿದ್ದಾರೆ. ಕಾರ್ಗಿಲ್ ಹುತಾತ್ಮ ಹೆಮ್ಮೆಯ ಕ್ಯಾಪ್ಟನ್ ಮನೋಜ್ ಕುಮಾರ್ರವರು ಆಡಿದ ಮಾತುಗಳು ಹೀಗಿವೆ: ನಾನು ಸಾಯುವ ಮುನ್ನ ನನ್ನ ದೇಶದ ಗಡಿ ರಕ್ಷಣೆಗೆ ನನ್ನ ಪ್ರಾಣ ಮುಡಿಪಾಗಿ ಇಡದೇ ಹೋದರೆ ಅಂತಹ ಸಾವು ನನ್ನನ್ನು ಅವಮಾನಿಸುತ್ತದೆ ಎಂಬ ಮಾತಿನಲ್ಲಿ ಯೋಧರ ಪ್ರಾಮುಖ್ಯತೆ ನಮಗೆ ಕಂಡುಬರುತ್ತದೆ. ದೇಶಕ್ಕಾಗಿ ಇವರ ಮನ ಮಿಡಿಯುವ ರೀತಿಯನ್ನು ತಿಳಿಸುತ್ತದೆ. ಇಂತಹ ವೀರ ಯೋಧರನ್ನು ಮನ ತುಂಬಿ ಗೌರವಿಸೋಣ, ನಮಿಸೋಣ. ದೇಶವೇ ನನ್ನ ಕುಟುಂಬ ಎಂಬ ವೀರ ಯೋಧರಿಗೆ ನಮ್ಮದೊಂದು ಸಲಾಂ.
1: ಇದುವರೆಗೆ

0: ಬಿಎಂ ಜಗದೀಶ್ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಕಾರವಾರ, ರೈತರಿಗೆ ಸಲಹೆ.
1: ಎರೆಗೊಬ್ಬರ ತಯಾರಿಸುವ ವಿಧಾನ ಹೇಗೆ ಅಂದ್ರೆ, ಮೊದಲಿಗೆ ಸಾವಯವ ತ್ಯಾಜ್ಯ ವಸ್ತುಗಳನ್ನ ಎರೆಗೊಬ್ಬರ ಉತ್ಪಾದನಾ ಘಟಕದ ಹತ್ತಿರ ಸಂಗ್ರಹಿಸಬೇಕು. ಎರೆಗೊಬ್ಬರ ತೊಟ್ಟಿಗಳನ್ನ ತ್ಯಾಜ್ಯ ವಸ್ತುಗಳಿಂದ ತುಂಬಬೇಕು. ತ್ಯಾಜ್ಯ ವಸ್ತುಗಳ ಲಭ್ಯತೆಗೆ ಅನುಗುಣವಾಗಿ 50%-60%

0: ಇಪ್ಪತ್ತರಷ್ಟು ಒಣತ್ಯಾಜ್ಯ, ಶೇಕಡ ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಹಸಿರು ಎಲೆ ತ್ಯಾಜ್ಯ, ಶೇಕಡ 15-20% ಪ್ರಾಣಿಗಳ ಸಗಣಿ, ಹಿಕ್ಕೆ ಅಥವಾ ಗಂಜಲ ಇವುಗಳನ್ನೆಲ್ಲ ಪದರ ಪದರವಾಗಿ ಸೇರಿಸಬೇಕು. ತ್ಯಾಜ್ಯ ವಸ್ತುಗಳನ್ನು ಮಡಿಗಳಲ್ಲಿ ತುಂಬಿದ ನಂತರ 15-20 ದಿನಗಳವರೆಗೆ ನೀರನ್ನು ಸಿಂಪಡಣೆ ಮಾಡಿ ತ್ಯಾಜ್ಯವನ್ನು ಕೊಳೆಯಿಸಬೇಕು. ನಂತರ ಪ್ರತಿ ಮೀಟರ್ ಅಳತೆಯಂತೆ ಕನಿಷ್ಠ 100-150 ಎರೆಹುಳುಗಳನ್ನು ಬಿಟ್ಟ ನಂತರ ಮಡಿಗಳನ್ನು ತೆಂಗಿನ ಗರಿ ಗೋಣಿಚೀಲದಿಂದ ಮುಚ್ಚಬೇಕಾಗತ್ತೆ. ತೊಟ್ಟಿಗಳನ್ನು ಬಿಸಿಲಿನಿಂದ ಕಾಪಾಡಲು ಶೆಡ್, ಚಪ್ಪರ ಅಥವಾ ನೆರಳು ಕೊಡುವ ದೊಡ್ಡ ಗಿಡಮರಗಳಿಂದ ಸಂರಕ್ಷಿಸಬೇಕು. ಮಡಿಗಳಲ್ಲಿ ತೇವಾಂಶ ಕಾಪಾಡೋದಿಕ್ಕೆ ನಿಗದಿತ ಸಮಯದಲ್ಲಿ ನೀರನ್ನ ಮೇಲ್ಭಾಗದಲ್ಲಿ ಸಿಂಪಡಣೆ ಮಾಡ್ತಾ ಇರಬೇಕು. ಈ ರೀತಿಯ ತೇವಾಂಶವನ್ನ ಕಾಯ್ದುಕೊಳ್ಳೋದ್ರಿಂದ ಎರೆಹುಳುಗಳು ಬೇಗನೆ ವೃದ್ಧಿಯಾಗುತ್ತವೆ. ಸುಮಾರು 60-90 ದಿನಗಳಲ್ಲಿ ಉಪಯೋಗಿಸಿದ ತ್ಯಾಜ್ಯ ಪದಾರ್ಥಗಳ ಉಪಚಾರಕ್ಕೆ ಅನುಗುಣವಾಗಿ ಎರೆಹುಳು ಗೊಬ್ಬರವು ಸಂಗ್ರಹವಾಗುತ್ತೆ. ಆಗ 1 ವಾರದ ಕಾಲ ತೊಟ್ಟಿಗೆ ನೀರನ್ನು ಹಾಕೋದನ್ನ ನಿಲ್ಲಿಸಬೇಕು. ತೊಟ್ಟಿಯಲ್ಲಿ ಸಂಗ್ರಹವಾಗಿರುವ ಗೊಬ್ಬರವನ್ನ ಮಡಿಯಿಂದ ತೆಗೆದು 4-5 ಮಿಲಿಮೀಟರ್ ಇರುವ ಜರಡಿಯಿಂದ ಜರಡಿ ಮಾಡಿ ಹುಳುಗಳು ತಿನ್ನದೇ ಉಳಿದಿರುವ ಕಸಕಡ್ಡಿ, ಸಣ್ಣ ಎರೆಹುಳು ಮರಿಗಳು ಮತ್ತು ಮೊಟ್ಟೆಯ ಕೋಶಗಳಿಂದ ಬೇರ್ಪಡಿಸಿದ ನಂತರ ಎರೆಗೊಬ್ಬರವನ್ನ ನೆರಳಿನಲ್ಲಿ ಒಣಗಿಸಿ ಪಾಲಿಥಿನ್ ಚೀಲಗಳಲ್ಲಿ ತುಂಬಬೇಕು. ಹೀಗೆ ಉತ್ಪಾದನೆಯಾದ ಎರೆಗೊಬ್ಬರವನ್ನ 6-8 ತಿಂಗಳೊಳಗಾಗಿ ಉಪಯೋಗಿಸೋದು ಸೂಕ್ತ. ಈ ಎರೆಗೊಬ್ಬರವನ್ನ ತಯಾರಿಸುವಂತಹ ವಿಧಾನದಲ್ಲಿ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕಾಗತ್ತೆ. ಒಮ್ಮೆ ಎರೆಗೊಬ್ಬರ ತಯಾರಾದ ನಂತರ ಹುಳುಗಳನ್ನ ಬೇರ್ಪಡಿಸಿ ಎರೆಗೊಬ್ಬರವನ್ನ ಶೇಖರಣೆ ಮಾಡಬೇಕಾಗತ್ತೆ. ಎರೆಹುಳುಗಳನ್ನ ಬೇರ್ಪಡಿಸಲು ನೆಲದ ಮೇಲೆ ಸೆಗಣಿಗಳ ಉಂಡೆಗಳನ್ನ ಮಾಡಿ 3-4 ಜಾಗಗಳಲ್ಲಿ ಇಟ್ಟು ಸೆಗಣಿ ಉಂಡೆಯ ಮೇಲೆ ತೆಳು ಭಾಗದಿಂದ ತೆಗೆದ ಎರೆಗೊಬ್ಬರವನ್ನ ಸುರಿದು 1 ದಿನ ಬಿಡೋದ್ರಿಂದ ಎಲ್ಲಾ ಎರೆಹುಳುಗಳು ಸೆಗಣಿಯಲ್ಲಿ ಅಂಟುಕೊಳ್ಳುತ್ತವೆ. ಆ ನಂತರ ಎರೆಹುಳುಗಳು ಅಂಟಿಕೊಂಡ ಸೆಗಣಿ ಉಂಡೆಗಳನ್ನ ಪಕ್ಕದಲ್ಲಿ ಸಿದ್ಧಪಡಿಸಿರುವಂತಹ ತೊಟ್ಟಿಗೆ ಹಾಕಬಹುದು. ಎರೆಹುಳುಗಳನ್ನ ಸಾಕುವ ತೊಟ್ಟಿಯಲ್ಲಿ ಉಷ್ಣಾಂಶವು 20-30 ಡಿಗ್ರಿ ಸೆಲ್ಸಿಯಸ್ ಮತ್ತು ತೇವಾಂಶವು ಶೇಕಡ 50-60ರವರೆಗೆ ಕಾಪಾಡಿಕೋಬೇಕು. ನೀಲಗಿರಿ ಎಲೆ, ಕಳ್ಳಿ, ಎಕ್ಕ, ಬೂದಿ, ಕೂದಲು, ಪ್ಲಾಸ್ಟಿಕ್, ಗಾಜಿನಂತಹ ವಸ್ತುಗಳನ್ನು ಉಪಯೋಗಿಸುವುದರಿಂದ ಎರೆಹುಳುಗಳ ಮೇಲೆ ನೇರ ಪರಿಣಾಮ ಹಾಗೂ ಹಾನಿ ಆಗೋದ್ರಿಂದ ಅವುಗಳನ್ನು ಎರೆಘಟಕಕ್ಕೆ ಬಳಸಲೇಬಾರದು. ಸಾಮಾನ್ಯವಾಗಿ ಎರೆಗೊಬ್ಬರ ಘಟಕಕ್ಕೆ ಮಣ್ಣಿನಲ್ಲಿ ವಾಸಿಸುವ ಇರುವೆ, ಗೆದ್ದಲುಗಳು ಮುಖ್ಯ ಪೀಡೆಯಾಗಿರುತ್ತವೆ. ಇದಕ್ಕಾಗಿ ನೆಲದಲ್ಲಿರುವ ಇರುವೆ, ಗೆದ್ದಲುಗಳನ್ನು ದೂರಗೊಳಿಸಲು ಎರೆಘಟಕ ಹಾಗೂ ಸುತ್ತಲಿನ 2 ಮೀಟರ್ ದೂರದವರೆಗಿನ ಜಾಗವನ್ನು ಪ್ರತಿನಿತ್ಯ ಹೆಚ್ಚು ನೀರನ್ನು ಹಾಕೋದ್ರಿಂದ ಬೇರೆ ಜಾಗಕ್ಕೆ ವಲಸೆಯಾಗುವಂತೆ ಮಾಡಬಹುದು. ಎರೆಹುಳು ಸಾಕಣೆ ಮಾಡುವಾಗ ತೊಟ್ಟಿಗಳನ್ನು ಸ್ವಲ್ಪ ಇಳಿಜಾರಾಗಿ ಕಟ್ಟಿ ಹುಳುವಿನ ಹಿಕ್ಕೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹವಾದ ಸಮಯದಲ್ಲಿ ನೀರನ್ನು ಸಿಂಪಡಣೆ ಮಾಡಿ ಸಾಕಣೆ ಘಟಕದಲ್ಲಿ ನೀರು ಹಾಯ್ದು ಹೊರಬರುವಂತೆ ಮಾಡಿಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಸಂಗ್ರಹಿಸಿರುವ ಪದಾರ್ಥಕ್ಕೆ ಎರೆಜಲ ಅಥವಾ ವರ್ಮಿ ವಾಶ್ ಎಂದು ಕರೆಯಲಾಗುತ್ತೆ. ಎರೆಜಲವು ಬೆಳೆಗೆ ಬೇಕಾಗುವ ಹಲವಾರು ಪೋಷಕಾಂಶಗಳು, ಜೀವ ನಿರೋಧಕ ಮತ್ತು ಬೆಳೆ ಪ್ರಚೋದಕ ವಸ್ತುಗಳನ್ನು ಹೊಂದಿರುತ್ತವೆ. ಇದನ್ನು ತರಕಾರಿ, ಹಣ್ಣಿನ ಬೆಳೆಗಳು ಹಾಗೂ ಎಲ್ಲಾ ಬಗೆಯ ಬೆಳೆಗಳಿಗೆ ಸಿಂಪಡಣೆ ಮುಖಾಂತರ ಉಪಯೋಗಿಸೋದ್ರಿಂದ ಬೆಳೆಗಳ ಉತ್ಪಾದನೆ ಮತ್ತು ಗುಣಮಟ್ಟ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಈ ಎರೆಹುಳು ಗೊಬ್ಬರದಿಂದ ಮಣ್ಣಿನ ನೀರು ಹೀರುವ ಹಾಗೂ ಗಾಳಿಯಾಡುವಿಕೆ ಗುಣ ಸುಧಾರಿಸುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ಮುಖ್ಯ ಹಾಗೂ ಲಘು ಪೋಷಕಾಂಶಗಳು ಬೆಳೆಗೆ ಲಭ್ಯವಾಗುತ್ತೆ. ಮಣ್ಣಿನ ರಸಸಾರ ಮತ್ತು ಹಾನಿಕಾರಕ ಲವಣಗಳ ಪ್ರಮಾಣ ಕಡಿಮೆಯಾಗುತ್ತೆ. ಮಣ್ಣಿನಲ್ಲಿ ಸಹಾಯಕಾರಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಹೆಚ್ಚಾಗುತ್ತೆ. ಎರೆಗೊಬ್ಬರದ ಸತತ ಬಳಕೆಯಿಂದ ಮಣ್ಣಿನ ಭೌತಿಕ ಗುಣಗಳ ಸವೆತ ಸುಧಾರಿಸಿ ಮಣ್ಣಿನ ಸವೆತವು ಕಡಿಮೆಯಾಗುತ್ತೆ. ಕರಾವಳಿ ಮಲೆನಾಡಿನ ಭಾಗಗಳಲ್ಲಿ ತೋಟಗಾರಿಕೆ ಬೆಳೆಗಳಿಗೆ ಕೊಳೆ ರೋಗ ಹೆಚ್ಚಾಗಿರೋದ್ರಿಂದ ಜೈವಿಕ ಶಿಲೀಂದ್ರನಾಶಕವಾದ ಟ್ರೈಕೋಡರ್ಮಾವನ್ನು ಮಿಶ್ರಣ ಮಾಡಿ ಉಪಯೋಗಿಸೋದ್ರಿಂದ ಕೊಳೆ ರೋಗವನ್ನು ನಿಯಂತ್ರಿಸಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ.

ಆಕಾಶವಾಣಿ ಕಾರವಾರ ಗಾನಸುದಿಯಲ್ಲಿ ಭಕ್ತಿಗೀತೆಗಳು. ಶಿಶುನಾಳ ಶರೀಫರ ರಚನೆ, ಹಾಡಿದ್ದಾರೆ ಸಿ ಅಶ್ವಥ್.

0: ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ವೃಂದಗಾನದಲ್ಲಿ ಕೇಳಿ ವಾದಿರಾಜರ ರಚನೆ.

0: ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಶಿಶುನಾಳ ಶರೀಫರ ರಚನೆ, ಹಾಡಿದ್ದಾರೆ ಸಿ ಅಶ್ವಥ್. ಮೋಹದ ಹೆಂಡತಿ, ತೀರಿದ ಬಾಲಿಕಾ.

ಇದಾಗಿತ್ತು ಇಂದಿನ ಗಾನಸುಧೆ ಕಾರ್ಯಕ್ರಮ. ಆಕಾಶವಾಣಿ ಕಾರವಾರ. ಈಗ ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆತ್ಮೀಯ ಕೇಳುಗರೆ, ಸಂದೇಶ ಸಂಗಮ ಪ್ರತಿ ಮಂಗಳವಾರ ಸಂಜೆ 5:30 to 6:00 ಹಾಗೂ ರೇಡಿಯೋ ಸ್ಪಂದನ ಪ್ರತಿ ಶನಿವಾರ ರಾತ್ರಿ 8:00.
1: ಸಂಗಮ ಸಂಗಮ
0: ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಇವೆರಡೂ ಕಾರ್ಯಕ್ರಮಗಳಿಗೆ ನಮ್ಮ ಮೊಬೈಲ್ ಸಂಖ್ಯೆ 9408024947740.
2: ಕಾವ್ಯ ಸಂದೇಶ,
1: ನವ್ಯ ಸಂದೇಶ.
0: ಸಂದೇಶ ಸಂಗಮಕ್ಕಾಗಿ ನಾವು ಒಂದು ವಿಷಯವನ್ನ ಹಿಂದಿನ ದಿನವೇ ಸೂಚಿಸುತ್ತೇವೆ.

0: ಸಲ್ಲಿಸಿವೆ. ಆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ವಾಟ್ಸ್ಆಪ್ ಸಂದೇಶಗಳ ಮೂಲಕ ಕಳುಹಿಸಿಕೊಡಬಹುದು ಅಥವಾ ಬಿಳಿ ಹಾಳೆಯಲ್ಲಿ ಸಂಕ್ಷಿಪ್ತವಾಗಿ ಬರೆದು ಸ್ಪಷ್ಟವಾಗಿ ಕಾಣಿಸುವಂತೆ ಫೋಟೋ ತೆಗೆದು ಕಳುಹಿಸಿಕೊಡಬಹುದು. ಇನ್ನು ರೇಡಿಯೋ ಸ್ಪಂದನ, ಇದರಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ಸಂದೇಶಗಳ ಮೂಲಕ ದಾಖಲಿಸಬಹುದು. ಇವೆರಡೂ ಕಾರ್ಯಕ್ರಮಗಳಿಗಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480249470.
1: ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಶ್ರೇಯ ಶ್ರೇಯ ಏ ಶ್ರೇಯ ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ, ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ. ಐಸ್ ಕ್ರೀಮ್ ಬೇಕೇ ಐಸ್ ಕ್ರೀಮ್, ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
4: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
5: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಖೇಲೋ ಇಂಡಿಯಾ ಫಿಟ್ ಇಂಡಿಯಾ. ಧಾರವಾಡ ಜಿಲ್ಲೆಯಲ್ಲಿ 15ನೇ ತಾರೀಖಿನಿಂದ ದೇಸಿ ಕ್ರೀಡೆ ಮಲ್ಲಕಂಬದ 3ನೇ ಆವೃತ್ತಿಯ ಕ್ರೀಡೋತ್ಸವ. ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆಯಲ್ಲಿ ಮಕ್ಕಳ ಆರೈಕೆಗೆ ಸುಸಜ್ಜಿತ ಸಮಗ್ರ ಚಿಕಿತ್ಸಾ ವಿಭಾಗ. ಆರ್ಎಸ್ಎಸ್ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ಬೆಳಗಾವಿಯಲ್ಲಿ ಸಮಾರೋಪ. ಮಹಾರಾಜ ಟ್ರೋಫಿ, ಕೆಎಸ್ಸಿಎ ಟಿ20 ಕ್ರಿಕೆಟ್, ಶಿವಮೊಗ್ಗ ಯೋಧಾಸ್ ಚಾಂಪಿಯನ್. ಈಗ ವಾರ್ತೆಗಳ ವಿವರ. ಮಲ್ಲಕಂಬ ಗ್ರಾಮೀಣ ಸೊಗಡಿನ ಭಾರತೀಯ ಸಾಂಪ್ರದಾಯಿಕ ಕ್ರೀಡೆ. ಯೋಗ, ಸಂಕೀರ್ಣ ಸಮತೋಲನ, ಅಂಗಸೌಷ್ಠವ ಸೇರಿದಂತೆ ಚಮತ್ಕಾರಿಕ ಭಂಗಿಗಳನ್ನು ಸ್ಥಿರಲಂಬಕ

0: ಕಂಬ, ನೇತಾಡುವ ಕಂಬ ಅಥವಾ ಹಗ್ಗದೊಂದಿಗೆ ಮಲ್ಲಕಂಬ ಪಟುಗಳು ವಿಶಿಷ್ಟವಾಗಿ ಯೋಗಾಸನ ಭಂಗಿಗಳನ್ನು ನಿರ್ವಹಿಸುತ್ತಾರೆ. ಅನೇಕ ಶತಮಾನಗಳ ಹಿಂದೆ ಮಲ್ಲರು ದೇಹದಾರ್ಢ್ಯತೆಯನ್ನು ಸಾಧಿಸಲು ಕಂಬಗಳ ಮೇಲೆ ಯೋಗ ಪ್ರದರ್ಶನಕ್ಕೆ ಅಣಿಯಾದ ಗರಡಿ ಮನೆಗಳ ವಿಸ್ತೃತ ಸ್ವರೂಪ ಮಲ್ಲಕಂಬ. ಈ ಕುರಿತು ಒಂದು ವರದಿ.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಉಪಕ್ರಮದಡಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ದೇಸಿ ಕ್ರೀಡೆ ಮಲ್ಲಕಂಬವನ್ನು ಪುನರುಜ್ಜೀವಿತಗೊಳಿಸಿ ಪ್ರೋತ್ಸಾಹಿಸುತ್ತಿದೆ. ಪ್ರತಿಷ್ಠಿತ ಏಷ್ಯಾ ಕ್ರೀಡಾಕೂಟ ಸೇರಿದಂತೆ ಮಲ್ಲಕಂಬ ಒಲಿಂಪಿಕ್ನಲ್ಲಿಯೂ ಸ್ಪರ್ಧೆಗೆ ಅರ್ಹವಾಗುವಂತೆ ಕೇಂದ್ರ ಸರ್ಕಾರ ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ಹಾಗೂ ಕರ್ನಾಟಕ ಅಮೆಚೂರ್ ಮಲ್ಲಕಂಬ ಫೆಡರೇಷನ್ ಸಹಯೋಗದಲ್ಲಿ ಮಲ್ಲಕಂಬ ಪಟುಗಳಿಗೆ ತರಬೇತಿ, ವೇದಿಕೆ ಜೊತೆಗೆ ಕಲಿಕೆಗೆ ಪ್ರೋತ್ಸಾಹ ನೀಡುತ್ತಿದೆ. ಗಂಡು ಮಕ್ಕಳು ಮಾತ್ರವಲ್ಲದೆ ಹೆಣ್ಣು ಮಕ್ಕಳು ಮಲ್ಲಕಂಬದಡಿ ತರಬೇತಿ ಪಡೆಯಲು ಅವಕಾಶವಿದೆ. ಸ್ಥಿರ ಮಲ್ಲಕಂಬ, ನೇತಾಡುವ ಮಲ್ಲಕಂಬ, ಹಗ್ಗದ ಮಲ್ಲಕಂಬ ಅಥವಾ ಸರಪಣಿ ಚಿಕ್ಕ ಕಂಬದ ಮೂಲಕ ಮಲ್ಲಕಂಬ ಕ್ರೀಡಾಪಟು ಸ್ಥಿರತೆ ಮತ್ತು ಸಮತೋಲನವನ್ನು ಸಾಧಿಸುವ ಸಂಕೀರ್ಣ ಯೋಗಾಸನಗಳನ್ನು ಪ್ರದರ್ಶಿಸುವ ಸಾಹಸಮಯ ಕ್ರೀಡೆ ಮಲ್ಲಕಂಬ. ಗದಗ್ ಜಿಲ್ಲೆ ಲಕ್ಷ್ಮೇಶ್ವರದ ಖ್ಯಾತ ಮಲ್ಲಕಂಬ ತರಬೇತುದಾರ, ಕರ್ನಾಟಕ ಮಲ್ಲಕಂಬ ಅಮೆಚೂರ್ ಫೆಡರೇಷನ್ ಕಾರ್ಯದರ್ಶಿ ಸೋಮಶೇಖರ್ ಕೊಡ್ಲಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಭಾರತದ ಪ್ರಾಚೀನ ಕ್ರೀಡೆ ಹಾಗೂ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುವಂತ ಅದ್ಭುತವಾದ ಕ್ರೀಡೆ ಮಲ್ಲಕಂಬ. ಈ ಮಲ್ಲಕಂಬವನ್ನು ಕ್ರೀಡಾ ದೃಷ್ಟಿಯಿಂದ ನೋಡಿದಾಗ ಹಾಗೂ ಇತರೆ ಕ್ರೀಡೆಗಳಿಗೆ ಹೋಲಿಸಿದಾಗ ತಲೆಯ ಭಾಗದಿಂದ ಹಿಡಿದು ಪಾದದ ಬೆರಳಿನವರೆಗೂ ವ್ಯಾಯಾಮ ಸಿಗುವಂತಹ ಕ್ರೀಡೆ. ಈ ಕ್ರೀಡೆಯ ಬಗ್ಗೆ ಈಗಾಗಲೇ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಕ್ರೀಡಾ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರ ಮಾಡಿ ಅದರ ಪರಿಣಾಮವಾಗಿ ಖೇಲೋ ಇಂಡಿಯಾ ಆವೃತ್ತಿಯ ಪ್ರಾರಂಭ ಮಾಡಿದ್ದು, ಈಗಾಗಲೇ ಮಲ್ಲಕಂಬ ಅಂತಾರಾಷ್ಟ್ರೀಯ ಕ್ರೀಡೆಯಾಗಿ ಹೊರಹೊಮ್ಮಿದ್ದು, ಸುಮಾರು 22 ದೇಶಗಳಿಂದ ಈ ಕ್ರೀಡಾಪಟುಗಳು ಭಾಗವಹಿಸುತ್ತಿದ್ದಾರೆ.
0: ಯುವಜನ ಸೇವೆ ಹಾಗೂ ಕ್ರೀಡಾ ಇಲಾಖೆ ದೇಸಿ ಕ್ರೀಡೆ ಮಲ್ಲಕಂಬದ 3ನೇ ಆವೃತ್ತಿಯ ಕ್ರೀಡೋತ್ಸವವನ್ನು ಈ ತಿಂಗಳ 15-17 ಧಾರವಾಡ ಜಿಲ್ಲೆಯಲ್ಲಿ ಆಯೋಜಿಸಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಯುವಜನ ಸೇವೆ ಹಾಗೂ ಕ್ರೀಡಾ ಇಲಾಖೆಯ ಬೆಂಗಳೂರು ನಗರ ಜಿಲ್ಲೆಯ ಸಹಾಯಕ ನಿರ್ದೇಶಕಿ ಕೆ ಶಶಿಕಲಾ.
3: 2025-26 ಸಾಲಿನ ಮಾನ್ಯ ಮುಖ್ಯಮಂತ್ರಿಗಳ ಆಯವ್ಯಯದ ಭಾಷಣ ಖಂಡಿಕೆಯ ಹಿನ್ನೆಲೆಯಲ್ಲಿ ರಾಜ್ಯದ 3 ಜಿಲ್ಲೆಗಳಲ್ಲಿ ಮಲ್ಲಕಂಬ ಕ್ರೀಡೆಯನ್ನ ಆಯೋಜನೆ ಮಾಡೋದಕ್ಕೆ ಅಂತ ಹೇಳಿ ಘೋಷಣೆ ಮಾಡಲಾಗಿತ್ತು. ಯಾದಗಿರಿ ಜಿಲ್ಲೆಯಲ್ಲಿ ಈಗಾಗಲೇ ಕ್ರೀಡಾಕೂಟವನ್ನ ಆಯೋಜನೆ ಮಾಡಲಾಗಿದೆ. 2ನೇ ಆವೃತ್ತಿಯಾಗಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕ್ರೀಡೋತ್ಸವವನ್ನ ಆಯೋಜನೆ ಮಾಡಲಾಗಿದೆ. ಈ ಕ್ರೀಡಾಕೂಟದಲ್ಲಿ ರಾಜ್ಯದ ಸುಮಾರು 18 ಜಿಲ್ಲೆಗಳ 300 ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿರುತ್ತಾರೆ. ದಿನಾಂಕ 15-17 ಧಾರವಾಡ ಜಿಲ್ಲೆಯಲ್ಲಿ ಮಲ್ಲಕಂಬ ಕ್ರೀಡೋತ್ಸವವನ್ನ ಆಯೋಜನೆ ಮಾಡಲಾಗಿದೆ. ಮಲ್ಲಕಂಬ ಕ್ರೀಡೆ ಗ್ರಾಮೀಣ ದೇಸಿ ಕ್ರೀಡೆಯಾಗಿದ್ದು ಸಮರ ಕಲೆಯಾಗಿ ಪ್ರಚಲಿತದಲ್ಲಿತ್ತು.
0: ದೇಶಾದ್ಯಂತ ಪ್ರಸಕ್ತ ವರ್ಷ 83 ಸಂಘ ಶಿಕ್ಷಾ ವರ್ಗ ಮತ್ತು 12 ಕಾರ್ಯಕರ್ತ ವಿಕಾಸ ವರ್ಗಗಳು ನಡೆದಿದ್ದು, 18,842 ಸ್ವಯಂ ಸೇವಕರು ತರಬೇತಿ ಪಡೆದಿದ್ದಾರೆ ಎಂದು ರಾಷ್ಟೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತೀಯ ಪ್ರಚಾರ್ ಪ್ರಮುಖ್ ಸುನೀಲ್ ಅಂಬೇಕರ್ ತಿಳಿಸಿದ್ದಾರೆ. ಬೆಳಗಾವಿಯ ಅನಗೋಳದ ಸಂತ ಮೀರಾ ಶಾಲೆಯ ಜನಕಲ್ಯಾಣ ಸಭಾಂಗಣದಲ್ಲಿ 3 ದಿನಗಳ ಕಾಲ ನಡೆದ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ನಿನ್ನೆ ಸಮಾರೋಪಗೊಂಡಿತು. ಆರ್ಎಸ್ಎಸ್ ಸರಸಂಘ ಚಾಲಕ ಡಾ ಮೋಹನ್ ಭಾಗವತ್, ಸರಕಾರಿವಾಹ ದತ್ತಾತ್ರೇಯ ಹೊಸಬಾಳೆ ಹಾಗೂ 223 ಜನ ಸಂಘದ ಪದಾಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆ KMCRI ಸರ್ಕಾರದ ಅನುದಾನ ಹಾಗೂ ದಾನಿಗಳ ನೆರವಿನಿಂದ ಮಕ್ಕಳ ಅತ್ಯಾಧುನಿಕ ವೈದ್ಯಕೀಯ ಚಿಕಿತ್ಸೆ ಹಾಗೂ ಗುಣಮಟ್ಟದ ಆರೈಕೆಗೆ ಹೆಸರು.

0: ಸಾಧ್ಯವಾಗಿದೆ. ಉತ್ತರ ಕರ್ನಾಟಕದ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಮಕ್ಕಳಿಗೆ ಉಚಿತವಾಗಿ ಗುಣಮಟ್ಟದ ಆರೋಗ್ಯ ಸೇವೆ ಇಲ್ಲಿ ಲಭ್ಯವಿದೆ. ಧಾರವಾಡ, ಹಾವೇರಿ, ಗದಗ್, ಉತ್ತರ ಕನ್ನಡ, ರಾಯಚೂರು ಹಾಗೂ ಬಾಗಲಕೋಟೆ ಜಿಲ್ಲೆಗಳಿಂದ ಆರೋಗ್ಯಾಕಾಂಕ್ಷಿ ಮಕ್ಕಳು ಕೆಎಂಸಿಆರ್ಐ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ವೈದ್ಯಕೀಯ ಅಧೀಕ್ಷಕ ಡಾ ಈಶ್ವರ್ ಹಸಬಿ ತಿಳಿಸಿದ್ದಾರೆ. ಕೆಎಂಸಿಆರ್ಐ ಮಕ್ಕಳ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥ ಹಾಗೂ ತಜ್ಞ ವೈದ್ಯ ಡಾ ವಿನೋದ್ ರಟಗೇರಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಉತ್ತರ ಕರ್ನಾಟಕದ ಮಕ್ಕಳ ಆರೋಗ್ಯ ಸೇವೆಯಲ್ಲಿ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ ಹುಬ್ಬಳ್ಳಿಯ ಮಕ್ಕಳ ವೈದ್ಯಕೀಯ ವಿಭಾಗವು ಹಲವು ದಶಕಗಳಿಂದ ವಿಶಿಷ್ಟ ಸೇವೆ ಸಲ್ಲಿಸುತ್ತಿದೆ. ಅತ್ಯುತ್ತಮ ಚಿಕಿತ್ಸಾ ಸೇವೆ, ವೈದ್ಯಕೀಯ ಶಿಕ್ಷಣ, ಸಂಶೋಧನೆ ಮತ್ತು ಸಮಾಜಮುಖಿ ಕಾರ್ಯಗಳ ಮೂಲಕ ಈ ವಿಭಾಗವು ರಾಜ್ಯದಲ್ಲಿಯೇ ತನ್ನದೇ ಆದ ಹೆಗ್ಗಳಿಕೆಯನ್ನು ಗಳಿಸಿದೆ. ಉತ್ತರ ಕರ್ನಾಟಕದ ಅತಿದೊಡ್ಡ ಹಾಗೂ ಅತ್ಯಾಧುನಿಕ ಮಕ್ಕಳ ತೀವ್ರ ನಿಗಾ ಘಟಕ ಹೊಂದಿರುವುದು ಮತ್ತು ನವಜಾತ ಶಿಶುಗಳ ತೀವ್ರ ನಿಗಾ ಘಟಕ ಹೊಂದಿರುವುದು ಅದರ ಮೂಲಕ ಸಾವಿರಾರು ಮಕ್ಕಳ ಜೀವ ಉಳಿಸಿರುವ ಹೆಮ್ಮೆ ನಮ್ಮದಾಗಿದೆ. ರೋಟರಿ ಜೀವಾಮೃತ ದಾನಿ ತಾಯಿ ಹಾಲು ಬ್ಯಾಂಕ್ ಮೂಲಕ ತಾಯಿಯ ಹಾಲು ಲಭ್ಯವಿಲ್ಲದ ನವಜಾತ ಶಿಶುಗಳಿಗೆ ಸುರಕ್ಷಿತ ದಾನಿ ತಾಯಿ ಹಾಲು ಒದಗಿಸಿ ಆರೋಗ್ಯಕರ ಜೀವನಕ್ಕೆ ಭದ್ರ ಬುನಾದಿ ನಿರ್ಮಾಣ ಮಾಡುತ್ತಿದೆ. ಪೌಷ್ಟಿಕ ಪುನರ್ವಸತಿ ಕೇಂದ್ರ ಮೂಲಕ ತೀವ್ರ ಅಪೌಷ್ಟಿಕ ಮಕ್ಕಳಿಗೆ ಸಮಗ್ರ ಚಿಕಿತ್ಸೆ ಹಾಗೂ ಪುನರ್ವಸತಿ ಸೇವೆ ಒದಗಿಸುತ್ತಿದೆ. ಡಿಐಸಿ ಮೂಲಕ ಬೆಳವಣಿಗೆ ಸಮಸ್ಯೆ ಹೊಂದಿರುವ ಮಕ್ಕಳಿಗೆ ಬಹುಶಾಖ ತಜ್ಞರಿಂದ ಸಮಗ್ರ ಮೌಲ್ಯಮಾಪನ ಮತ್ತು ಪುನರ್ವಸತಿ ಒದಗಿಸುತ್ತಿದೆ. ಮಕ್ಕಳ ಆರೋಗ್ಯ ಸೇವೆಯಲ್ಲಿ ಶ್ರೇಷ್ಠತೆಯ ಕೇಂದ್ರವಾಗಿ ಬೆಳೆದು ಬಂದಿದೆ. ಪ್ರತಿಯೊಂದು ಮಗುವಿನ ಆರೋಗ್ಯವೇ ನಮ್ಮ ಧ್ಯೇಯ, ನಮ್ಮ ಬದ್ಧತೆ.
0: ಚಿತ್ರದುರ್ಗ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ನಾಯಕ ಎಸ್ ನಿಜಲಿಂಗಪ್ಪ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷ, ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಉಪಾಧ್ಯಕ್ಷ ಹಾಗೂ ಮೂರು ಬಾರಿ ರಾಜ್ಯಸಭೆ ಸಂಸದರಾಗಿದ್ದ ಎಚ್ ಹನುಮಂತಪ್ಪ ನಿಧನರಾಗಿದ್ದಾರೆ. ಅವರಿಗೆ 95 ವರ್ಷ ವಯಸ್ಸಾಗಿತ್ತು. 1995 ರಾಷ್ಟೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗದ ಅಧ್ಯಕ್ಷರಾಗಿ ಹಾಗೂ 2020 ಕರ್ನಾಟಕ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿಯೂ ಮಹತ್ವದ ಜವಾಬ್ದಾರಿ ನಿಭಾಯಿಸಿದ್ದರು. ಹಿರಿಯ ನಾಯಕ ಎಚ್ ಹನುಮಂತಪ್ಪ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಸಂಜೆ 4 ನಡೆಯಲಿದೆ ಎಂದು ಕುಟುಂಬ ತಿಳಿಸಿದೆ. ಶಿವಮೊಗ್ಗ ಯೋಧಾಸ್ ಕ್ರಿಕೆಟ್ ತಂಡ ಪದಾರ್ಪಣೆಯ ಆವೃತ್ತಿಯಲ್ಲಿಯೇ ಮಹಾರಾಜ ಟ್ರೋಫಿ, ಕೆಎಸ್ಸಿಎ ಟಿ20 5 ಆವೃತ್ತಿಯ ಪಂದ್ಯಾವಳಿಯಲ್ಲಿ ನೂತನ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ನಾಯಕ ಲವನೀತ್ ಸಿಸೋಡಿಯಾ 87 ರನ್ ಅಮೋಘ ಬ್ಯಾಟಿಂಗ್ ನೆರವಿನಿಂದ ಅಂತಿಮ ಪಂದ್ಯದಲ್ಲಿ ಬೆಂಗಳೂರು ಬ್ಲಾಸ್ಟರ್ಸ್ ಎದುರು 4 ಗೆಲುವು ದಾಖಲಿಸಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಬೆಂಗಳೂರು ಬ್ಲಾಸ್ಟರ್ಸ್ ತಂಡ 8 185 ರನ್ ಗಳಿಸಿತು. ಶಿವಮೊಗ್ಗ ಯೋಧಾಸ್ ತಂಡ 19.4 ಓವರ್ಗಳಲ್ಲಿ 6 ನಷ್ಟಕ್ಕೆ 186 ರನ್ ಗಳಿಸಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು. ಬಳ್ಳಾರಿ ಜಿಲ್ಲೆಯಲ್ಲಿ 97.26 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ 557,559 ನಮೂನೆಗಳನ್ನು ಗಣಕೀಕರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ. ಧಾರವಾಡ ಜಿಲ್ಲೆಯಲ್ಲಿ 15 ತಾರೀಖಿನಿಂದ ದೇಸಿ ಕ್ರೀಡೆ ಮಲ್ಲಕಂಬದ 3 ಆವೃತ್ತಿಯ ಕ್ರೀಡೋತ್ಸವ. ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆಯಲ್ಲಿ ಮಕ್ಕಳ ಆರೈಕೆಗೆ ಸುಸಜ್ಜಿತ ಸಮಗ್ರ ಚಿಕಿತ್ಸಾ ವಿಭಾಗ. ಆರ್ಎಸ್ಎಸ್ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ಬೆಳಗಾವಿಯಲ್ಲಿ ಸಮಾರೋಪ. ಮಹಾರಾಜ ಟ್ರೋಫಿ, ಕೆಎಸ್ಸಿಎ ಟಿ20 ಕ್ರಿಕೆಟ್, ಶಿವಮೊಗ್ಗ ಯೋಧಾಸ್ ಚಾಂಪಿಯನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಕಾರವಾರ ಭಾವಗೀತೆಗಳು. ರಚನೆ ಕೆಎಸ್ ನರಸಿಂಹಸ್ವಾಮಿ, ಹಾಡಿದ್ದಾರೆ ಸಿ ಅಶ್ವಥ್.

ಕುವೆಂಪು ಅವರ ರಚನೆಯನ್ನ ಮೈಸೂರು ಅನಂತಸ್ವಾಮಿಯವರ ಧ್ವನಿಯಲ್ಲಿ ಕೇಳಿದಿರಿ. ಇದೀಗ ಕೆಎಸ್ ನರಸಿಂಹಸ್ವಾಮಿಯವರ ಇನ್ನೊಂದು ರಚನೆ ಹಾಡಿದ್ದಾರೆ ಸುಲೋಚನಾ.

0: ಆಕಾಶವಾಣಿ ಕಾರವಾರ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಬಾಯಿ ತೆರೆದ ಚರಂಡಿಗಳು, ಕಸದ ರಾಶಿಗಳು. ಮರುಬಳಕೆ ಮಾಡ್ಲಿಕ್ಕಂಥೇಳಿ ವಸ್ತು ಹುಡುಕುವ ಆಯುವ ಮಹಿಳೆಯರು ಮತ್ತು ಮಕ್ಕಳು.
1: ಎಲ್ಲೇ ನೋಡು
0: ತಿನ್ನಕ್ಕೇನಾದ್ರೂ ಸಿಗ್ತೈತಿ ಅಂಥೇಳಿ ಕಸಾನ ಜಾಲಾಡುವ ಹಸು, ಹಂದಿ, ಪಕ್ಷಿ, ನಾಯಿಗಳು. ಅನುಪಯುಕ್ತ ವಸ್ತು ಪ್ರಾಣಿ ಹೊಟ್ಟಿ ಸೇರಿ ಅನಾರೋಗ್ಯಕ್ಕೆ ದಾರಿ. ಕಸದ ರಾಶಿಯೊಳಗ ಹೊಟ್ಟಿ ತುಂಬಿಸಿಕೊಂಡ ಹಸುವಿನ ಹಾಲು ಇನ್ಯಾರಿಗೆ? ಪ್ರಾಣಿ ಪಕ್ಷಿಗಳ ಜೊತೆಗೆ ನಮ್ಮ ಆರೋಗ್ಯದ ಕಾಳಜಿನೂ ಇರಲಿ. ಹಂಗಾದ್ರ ಕಸದ ಗಾಡಿಗೆ ಕಸಾನ ವಿಂಗಡಿಸಿ ಹಾಕೋ ಅಭ್ಯಾಸನ ಇವತ್ತಿನಿಂದ ನೀವ ಶುರು ಮಾಡ್ರಿ.
2: ಚಿಕ್ಕಮಿ ಕೇಳ ದೊಡ್ಡಮ್ಮಿ ನಾದಿನಿ ಕೇಳ ಕೈಯ್ಯ.

0: ಸ್ವಚ್ಛವಾಗಿಸಿ ಸ್ವಾಸ್ಥ್ಯ ಕಾಪಾಡಿ.
1: ರಾಜ ಶರವೇಗದ ಸರದಾರ ಯೋನ್ ಪ್ರಕಾರ ಬೈಕ್ ಹತ್ತು ಹಿಂಗ ಒಂದಿನ ಸಂಜಿ ಮುಂದ ಬೈಕ್ ಅನ್ನ ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗೆ ಬಂತೊಂದು ಭೂತ.
2: ಯಾರು ಯಾರು ನೀ ಯಾರು
1: ಅಂತ ಕೇಳದ ರಾಜ.
3: ನಿನ್ ಹಂಗ ದಿನಾ ನಾನು ಮಾಡ್ತಿದ್ದೆ ಮಜಾ, ಆದ್ರೆ ಹೆಲ್ಮೆಟ್ ಇಲ್ಲದಕ್ಕ ಸಿಕ್ತು ನನಗ ಸಜಾ. ಇವತ್ತು ಇದು ನನ್ನ ಪರಿಸ್ಥಿತಿ, ನೀನು ಬರ್ತೀಯೇನು ನನ್ ಜೊತೆ?
4: ಇಲ್ಲ ಇಲ್ಲ, ನಾನು ಬದುಕಬೇಕು.
1: ಅಂದ್ಮೇಲೆ ರಾಜ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ರಹಿತ ಪ್ರಯಾಣ ಮೃತ್ಯುವಿಗೆ ಆಹ್ವಾನ. ದ್ವಿಚಕ್ರ ಓಡಿಸೋ ಮುಂದ ಹೆಲ್ಮೆಟ್ ಧರಿಸ್ರಿ, ನಿಮ್ ತಲೆ ಉಳಿಸ್ರಿ.
3: ಇಲ್ಲಾಂದ್ರ ನನಗ್ ಕಂಪನಿ ಕೊಡ್ರಿ.

ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ಮೊದಲಿಗೆ ಪ್ರಕಟಣೆಗಳು, ನಂತರ 7:35ಕ್ಕೆ ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಆಕಾಶವಾಣಿ ಸಮಯ 7:34. ಇನ್ನೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆ ಪ್ರಸಾರವಾಗಲಿದೆ.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
2: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ಇಸ್ರೋದಿಂದ ಗಗನಯಾನ ನೌಕೆಯ ಮೂರು ಪ್ರಮುಖ ವ್ಯವಸ್ಥೆಗಳ ಯಶಸ್ವಿ ಪರೀಕ್ಷೆ. 56ನೇ ಅಂತಾರಾಷ್ಟೀಯ ಭೌತಶಾಸ್ತ್ರ ಒಲಿಂಪಿಯಾಡ್, 5 ಭಾರತೀಯ ವಿದ್ಯಾರ್ಥಿಗಳಿಗೆ ಸ್ವರ್ಣ ಪದಕ. ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲ್ಯಾಂಡ್ಗೆ ಇಂದಿನಿಂದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ನಿಯೋಗ ಭೇಟಿ. ವಿಂಬಲ್ಡನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಪುರುಷರ ಸಿಂಗಲ್ಸ್ನಲ್ಲಿ ಇಟಲಿಯ ಯಾನಿಕ್ ಸಿನ್ನರ್ಗೆ ಸತತ 2ನೇ ಬಾರಿ ಪ್ರಶಸ್ತಿ. ವಾರ್ತೆಗಳ ವಿವರ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ತನ್ನ ಮಹತ್ವಾಕಾಂಕ್ಷೆಯ ಗಗನಯಾನ ಯೋಜನೆಯ ಗಗನಯಾತ್ರಿಗಳ ಸುರಕ್ಷತೆಗೆ ಸಂಬಂಧಿಸಿದ ಮೂರು ಪ್ರಮುಖ ತಾಂತ್ರಿಕ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಗಗನಯಾನ ಯಾತ್ರಿಗಳು ಪ್ರಯಾಣಿಸುವ ಕ್ರೂ ಮಾಡ್ಯೂಲ್ ಬಾಹ್ಯಾಕಾಶ ಯಾನ ಮುಗಿಸಿ ಸಮುದ್ರಕ್ಕೆ ಬಿದ್ದ ತಕ್ಷಣ ನೀರಿನ ಮೇಲೆ ನೇರವಾಗಿ ನಿಲ್ಲುವುದನ್ನು ಖಚಿತಪಡಿಸಿಕೊಳ್ಳಲು ಅಭಿವೃದ್ಧಿಪಡಿಸಲಾದ ವಿಶೇಷ ಕೋಲ್ಡ್ ಗ್ಯಾಸ್ ಆಧಾರಿತ ಸ್ವಯಂಚಾಲಿತ ನೇರ ನಿಲ್ಲುವಿಕೆ ವ್ಯವಸ್ಥೆಯನ್ನು ಮೊದಲ ಪರೀಕ್ಷೆ

0: ಯಲ್ಲಿ ಯಶಸ್ವಿಯಾಗಿ ಒಳಪಡಿಸಲಾಗಿದೆ. ಇದರ ಬೆನ್ನಲ್ಲೇ ಗಗನಯಾತ್ರಿಗಳ ಕ್ರೂ ಮಾಡ್ಯೂಲ್ ಹಾಗೂ ಅದಕ್ಕೆ ಇಂಧನ ವಿದ್ಯುತ್ ಪೂರೈಸುವ ಸರ್ವಿಸ್ ಮಾಡ್ಯೂಲ್ ನಡುವಿನ ಸಂಪರ್ಕ ಕೊಂಡಿಯನ್ನು ಬೇರ್ಪಡಿಸುವ ಎರಡನೇ ಪರೀಕ್ಷೆಯನ್ನು ನಡೆಸಲಾಯಿತು. ಭೂ ಮರುಪ್ರವೇಶದ ಹಂತದಲ್ಲಿ ಸರ್ವಿಸ್ ಮಾಡ್ಯೂಲ್ ಬೇರ್ಪಟ್ಟ ನಂತರ ನೌಕೆಯು ವಾತಾವರಣ ಪ್ರವೇಶಿಸುವ ಕೆಲವೇ ಕ್ಷಣಗಳ ಮುನ್ನ ಮಾದರಿ ಕ್ರೂ ಮಾಡ್ಯೂಲ್ನಿಂದ ಸಿಎಸ್ಯು ಎರಡು ಭಾಗವನ್ನು ಯಶಸ್ವಿಯಾಗಿ ಪ್ರತ್ಯೇಕಿಸುವ ಮೂಲಕ ನೌಕೆಯ ಒಟ್ಟಾರೆ ರಚನಾತ್ಮಕ ಸ್ಥಿರತೆಯನ್ನು ಸಾಬೀತುಪಡಿಸಲಾಗಿದೆ. ಮೂರನೇ ಪರೀಕ್ಷೆಯಲ್ಲಿ ಕ್ರೂ ಮಾಡ್ಯೂಲ್ನ ಮೇಲ್ಭಾಗದ ರಕ್ಷಣಾತ್ಮಕ ಕವಚವಾದ ಅಪೆಕ್ಸ್ ಕವರ್ ಅನ್ನು ಸುರಕ್ಷಿತವಾಗಿ ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಪರಿಶೀಲಿಸಲಾಯಿತು. ಬಾಹ್ಯಾಕಾಶಯಾನದ ಸಂದರ್ಭದಲ್ಲಿ ಪ್ಯಾರಾಚೂಟ್ಗಳನ್ನು ರಕ್ಷಿಸುವ ಈ ಕವಚವು ನೌಕೆಯ ವೇಗವನ್ನು ತಗ್ಗಿಸಲು ಪ್ಯಾರಾಚೂಟ್ಗಳು ತೆರೆದುಕೊಳ್ಳುವ ಮುನ್ನ ಯಾವುದೇ ತೊಂದರೆ ಇಲ್ಲದೆ ಅತ್ಯಂತ ನಿಖರವಾಗಿ ಮತ್ತು ಸುರಕ್ಷಿತವಾಗಿ ಬೇರ್ಪಟ್ಟಿರುವುದನ್ನು ಇಸ್ರೋ ದೃಢಪಡಿಸಿದೆ. ಕೊಲಂಬಿಯಾದಲ್ಲಿ ಈ ತಿಂಗಳ 4-12 ನಡೆದ 56ನೇ ಅಂತಾರಾಷ್ಟೀಯ ಭೌತಶಾಸ್ತ್ರ ಒಲಿಂಪಿಯಾಡ್ 2026ರಲ್ಲಿ ಭಾರತದ 5 ವಿದ್ಯಾರ್ಥಿಗಳು ಚಿನ್ನದ ಪದಕ ಗೆದ್ದಿದ್ದಾರೆ. ಪುಣೆಯ ಕನಿಷ್ಕ್ ಜೈನ್, ಇಂದೋರ್ನ ರಿದ್ದೇಶ್ ಅನಂತ ಬೆಂಬಾಳೆ, ನವದೆಹಲಿಯ ರುಷಿತ್ ಗರ್ಗ್, ಮುಂಬೈನ ಶ್ರೇಷ್ಠ್ ಸುರಯ್ಯ ಮತ್ತು ಅಹಮದಾಬಾದ್ನ ಸ್ವರಿತ್ ಜೋಶಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ. 87 ದೇಶಗಳ 381 ವಿದ್ಯಾರ್ಥಿಗಳು ಭಾಗವಹಿಸಿದ್ದ ಈ ಸ್ಪರ್ಧೆಯಲ್ಲಿ ಭಾರತ, ರಷ್ಯಾ, ಚೀನಾ, ಕಜಕಿಸ್ತಾನ, ದಕ್ಷಿಣ ಕೊರಿಯಾ ಮತ್ತು ತೈವಾನ್ನೊಂದಿಗೆ ಜಂಟಿಯಾಗಿ ಮೊದಲ ಸ್ಥಾನ ಪಡೆದಿದೆ. ಅಣುಶಕ್ತಿ ಇಲಾಖೆಯ ಕಾರ್ಯದರ್ಶಿ ಡಾ ಅಜಿತ್ ಕುಮಾರ್ ಮೊಹಾಂತಿ ಅವರು ಪದಕ ವಿಜೇತರನ್ನು ಅಭಿನಂದಿಸಿದ್ದು, ಯುವ ಭೌತ ವಿಜ್ಞಾನಿಗಳ ಈ ಸಾಧನೆ ದೇಶಕ್ಕೆ ಹೆಮ್ಮೆಯ ವಿಷಯವಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಉನ್ನತ ಮಟ್ಟದ ಭಾರತೀಯ ಉದ್ಯಮಿಗಳ ನಿಯೋಗದೊಂದಿಗೆ ಇಂದಿನಿಂದ ಇದೇ 17ರವರೆಗೆ ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲೆಂಡ್ ರಾಷ್ಟಗಳಿಗೆ ಭೇಟಿ ನೀಡಲಿದ್ದಾರೆ. ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ನಾವೀನ್ಯತೆ ಮತ್ತು ಸುಸ್ಥಿರತೆಯ ಮೇಲೆ ಗಮನ ಕೇಂದ್ರೀಕರಿಸುವ ಮೂಲಕ ಯುರೋಪ್ನೊಂದಿಗೆ ಭಾರತದ ಆರ್ಥಿಕ ಪಾಲುದಾರಿಕೆಯನ್ನು ಬಲಪಡಿಸುವುದು ಈ ಭೇಟಿಯ ಉದ್ದೇಶವಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಅವರು ಇಂದು ಸ್ಪೇನ್ನಲ್ಲಿ ಉದ್ಯಮಿಗಳ ದುಂಡುಮೇಜಿನ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆಯು ನವೀಕರಿಸಬಹುದಾದ ಇಂಧನ, ರೈಲ್ವೆ, ಕೃತಕ ಬುದ್ದಿಮತ್ತೆ, ಸೆಮಿಕಂಡಕ್ಟರ್ಗಳು, ಆಹಾರ ಸಂಸ್ಕರಣೆ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿನ ಅವಕಾಶಗಳನ್ನು ಅನ್ವೇಷಿಸಲು ಉಭಯ ದೇಶಗಳ ಕೈಗಾರಿಕಾ ಮುಖಂಡರನ್ನು ಒಂದುಗೂಡಿಸಲಿದೆ. ನಾಳೆ ಮತ್ತು ನಾಡಿದ್ದು ಬೆಲ್ಜಿಯಂಗೆ ಭೇಟಿ ನೀಡಲಿರುವ ನಿಯೋಗ ಅಲ್ಲಿ ನಡೆಯಲಿರುವ ಸಭೆಯಲ್ಲಿ ವಿದೇಶಿ ಹೂಡಿಕೆ, ವ್ಯಾಪಾರ ಸರಳೀಕರಣ, ಸುಸ್ಥಿರ ತಂತ್ರಜ್ಞಾನಗಳು ಮತ್ತು ಪೂರೈಕೆ ಸರಪಳಿಗಳ ಚೇತರಿಕೆ ಕುರಿತು ಚರ್ಚೆ ನಡೆಸಲಿದೆ. ಇದೇ 16 ಮತ್ತು 17ರಂದು ಫಿನ್ಲೆಂಡ್ ಭೇಟಿ ಸಂದರ್ಭದಲ್ಲಿ ದೂರಸಂಪರ್ಕ, ಸುಧಾರಿತ ಉತ್ಪಾದನೆ, ಶುದ್ದ ಇಂಧನ ಮೊದಲಾದ ವಲಯಗಳಲ್ಲಿ ಸಹಯೋಗವನ್ನು ಅನ್ವೇಷಿಸಲು ವಿವಿಧ ಕಂಪನಿಗಳ ಸಂಶೋಧನಾ ಸಂಸ್ಥೆಗಳಿಗೆ ನಿಯೋಗ ಭೇಟಿ ನೀಡಲಿದೆ. ಕೇಂದ್ರ ಜಲಶಕ್ತಿ ಸಚಿವಾಲಯದ ಜಲಸಂಪನ್ಮೂಲ, ನದಿ ಅಭಿವೃದ್ದಿ ಮತ್ತು ಗಂಗಾ ಪುನರುಜ್ಜೀವನ ಇಲಾಖೆ, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜಲಸಂಪನ್ಮೂಲ ಇಲಾಖೆಗಳ ಹಿರಿಯ ಕಾರ್ಯದರ್ಶಿಗಳ ಅಖಿಲ ಭಾರತ ಸಮ್ಮೇಳನ ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸಮ್ಮೇಳನದ ಅಧ್ಯಕ್ಷತೆ ವಹಿಸಲಿದ್ದು, ಜಲಶಕ್ತಿ ಸಚಿವಾಲಯದ ರಾಜ್ಯ ಸಚಿವ ರಾಜ್ ಭೂಷಣ್ ಚೌಧರಿ, ಕಾರ್ಯದರ್ಶಿ ವಿಎಲ್ ಕಾಂತರಾವ್ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಗುಜರಾತ್ನ ಗಾಂಧಿನಗರದಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಮೃತ ಮಹೋತ್ಸವ ಸಮಾರಂಭದ ಸಂದರ್ಭದಲ್ಲಿ ಇಂದು ಹೊಸ ತರಕಾರಿ ಉಪ ಮಾರುಕಟ್ಟೆಯನ್ನು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಉದ್ಘಾಟಿಸಲಿದ್ದಾರೆ. ತಾಯಿಯ ಹೆಸರಿನಲ್ಲಿ ಒಂದು ಸಸಿ ಉಪಕ್ರಮದಡಿ ಅವರು ಒಂದು ಸಸಿ ನೆಡಲಿದ್ದು ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಸುಮಾರು 668 ಕೋಟಿ ರೂಪಾಯಿ ವೆಚ್ಚದ 7 ಉದ್ಯೋಗಿಗಳ ರಾಜ್ಯ ವಿಮಾ ಇಎಸ್ಐ ಆರೋಗ್ಯ ರಕ್ಷಣಾ ಯೋಜನೆಗಳನ್ನು ನಾಳೆ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯಾ ಉದ್ಘಾಟಿಸಲಿದ್ದಾರೆ. ತೆಲಂಗಾಣದ ಸನಾತ್ ನಗರ,

ಅಸ್ಸಾಂನ ಬೋಲ್ಟಾಲಾ, ತಮಿಳುನಾಡಿನ ಶ್ರೀ ಪೆರಂಬದೂರು, ಆಂಧ್ರಪ್ರದೇಶದ ರಾಜಮಹೇಂದ್ರವರಂ, ಗುಜರಾತ್ನ ಸುರೇಂದ್ರನಗರ, ರಾಜಸ್ಥಾನದ ಕೋಟಾದಲ್ಲಿರುವ ಇಎಸ್ಐಸಿ ಆಸ್ಪತ್ರೆಗಳಲ್ಲಿ ವಿವಿಧ ಯೋಜನೆಗಳು ಈ ಪೈಕಿ ಸೇರಿವೆ. ಡಾ ಮಾಂಡವೀಯ ಅವರು ಸನಾತನಗರದ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಹೊಸ ಹೊರರೋಗಿಗಳ ಬ್ಲಾಕ್ ಅನ್ನು ಖುದ್ದಾಗಿ ಉದ್ಘಾಟಿಸಲಿದ್ದು, ಉಳಿದ 6 ಯೋಜನೆಗಳನ್ನು ವರ್ಚುವಲ್ ಮಾದರಿಯಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತಿಳಿಸಿದೆ. ಈ ಆರೋಗ್ಯ ಸೌಲಭ್ಯಗಳು ದೇಶಾದ್ಯಂತ ಸುಮಾರು 53 ಲಕ್ಷ ಫಲಾನುಭವಿಗಳ ವೈದ್ಯಕೀಯ ಅಗತ್ಯಗಳನ್ನು ಪೂರೈಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಅಮೆರಿಕ ಇರಾನ್ ಮೇಲೆ ಮತ್ತೊಂದು ಸುತ್ತಿನ ವೈಮಾನಿಕ ದಾಳಿಯನ್ನು ನಡೆಸಿದೆ. ಹೊರ್ಮುಜ್ ಜಲಸಂಧಿಯಲ್ಲಿ ಸಂಚರಿಸುವ ನಾಗರಿಕ ನೌಕೆಗಳು ಹಾಗೂ ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸುವ ಇರಾನ್ನ ಸಾಮರ್ಥ್ಯವನ್ನು ಮತ್ತಷ್ಟು ಕುಗ್ಗಿಸುವುದು ಈ ದಾಳಿಯ ಉದ್ದೇಶವಾಗಿದೆ ಎಂದು ಅಮೆರಿಕದ ಕೇಂದ್ರ ಸೇನಾ ಕಮಾಂಡ್ ತಿಳಿಸಿದೆ. ಕೊಲ್ಲಿ ಪ್ರದೇಶದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರುವ ನಡುವೆಯೇ ಈ ದಾಳಿ ನಡೆದಿದೆ. ಅಮೆರಿಕದ ದಾಳಿಯ ಬಳಿಕ ಇರಾನ್ನ ದಕ್ಷಿಣ ಭಾಗದ ಜಾಸ್ಕ್, ಬಂದರ್ ಅಬ್ಬಾಸ್ ಹಾಗೂ ಸಿರಕ್ ನಗರದಲ್ಲಿ 3 ಸ್ಫೋಟಗಳ ಸದ್ದು ಕೇಳಿಬಂದಿದೆ ಎಂದು ಇರಾನ್ನ ಅಧಿಕೃತ ಮಾಧ್ಯಮ ವರದಿ ಮಾಡಿದೆ. ಇದೇ ವೇಳೆ ಹಾರ್ಮುಜ್ ಜಲಸಂಧಿಯು ವಾಣಿಜ್ಯ ಹಡಗುಗಳ ಸಂಚಾರಕ್ಕೆ ಮುಕ್ತವಾಗಿಯೇ ಇದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಜಲಸಂಧಿಯ ಮೇಲೆ ನಿಯಂತ್ರಣ ಸಾಧಿಸಿರುವುದಾಗಿ ಇರಾನ್ ಮಾಡಿರುವ ಹೇಳಿಕೆಗಳನ್ನು ಅವರು ತಳ್ಳಿಹಾಕಿದ್ದಾರೆ. ಕತಾರ್ನ ಮಾಜಿ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ಥಾನಿ ಅವರ ನಿಧನಕ್ಕೆ ಗೌರವ ಸೂಚಿಸಿ ಭಾರತದಲ್ಲಿ ಇಂದು ಒಂದು ದಿನದ ರಾಷ್ಟೀಯ ಶೋಕಾಚರಣೆ ಆಚರಿಸಲಾಗುತ್ತಿದೆ. ದೇಶಾದ್ಯಂತ ರಾಷ್ಟ್ರಧ್ವಜವನ್ನು ಅರ್ಧಕ್ಕೆ ಇಳಿಸಲಾಗಿದ್ದು, ಯಾವುದೇ ಅಧಿಕೃತ ಮನರಂಜನಾ ಕಾರ್ಯಕ್ರಮಗಳು ನಡೆಯುವುದಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದು, ಭಾರತದ ಪರವಾಗಿ ಕೇಂದ್ರ ಸಚಿವ ಕಿರಣ್ ರಿಜಿಜು ಕತಾರ್ಗೆ ಭೇಟಿ ನೀಡಿ ಅಧಿಕೃತವಾಗಿ ಶ್ರದ್ದಾಂಜಲಿ ಸಲ್ಲಿಸಲಿದ್ದಾರೆ. ಲಂಡನ್ನ ಆಲ್ ಇಂಗ್ಲೆಂಡ್ ಕ್ಲಬ್ನಲ್ಲಿ ನಿನ್ನೆ ರಾತ್ರಿ ತಡರಾತ್ರಿ ನಡೆದ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ರೋಚಕ ಫೈನಲ್ ಪಂದ್ಯದಲ್ಲಿ ಇಟಲಿಯ ಅಗ್ರ ಶ್ರೇಯಾಂಕದ ಆಟಗಾರ ಯಾನಿಕ್ ಸಿನ್ನರ್ ಜರ್ಮನಿಯ ಎರಡನೇ ಶ್ರೇಯಾಂಕದ ಅಲೆಕ್ಸಾಂಡರ್ ಜ್ವೆರೆವ್ ವಿರುದ್ದ 6-7, 7-6, 6-3, 6-4 ಸೆಟ್ಗಳ ಅಂತರದಿಂದ ಜಯ ಗಳಿಸಿದ್ದು, ಸತತ ಎರಡನೇ ಬಾರಿಗೆ ವಿಂಬಲ್ಡನ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇದು ಅವರ ವೃತ್ತಿ ಜೀವನದ 5ನೇ ಗ್ರ್ಯಾಂಡ್ಸ್ಲಾಮ್ ಕಿರೀಟವಾಗಿದೆ. ಈ ಐತಿಹಾಸಿಕ ಗೆಲುವಿನೊಂದಿಗೆ ವಿಂಬಲ್ಡನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಶಸ್ವಿಯಾಗಿ ಕಾಯ್ದುಕೊಂಡ ವಿಶ್ವದ 10ನೇ ಆಟಗಾರ ಎಂಬ ಹೆಗ್ಗಳಿಕೆಗೆ ಸಿನ್ನರ್ ಪಾತ್ರರಾಗಿದ್ದಾರೆ. ಮತ್ತೊಂದೆಡೆ ಸೆಂಟರ್ ಕೋರ್ಟ್ನಲ್ಲಿ ನಡೆದ ಮಹಿಳಾ ಡಬಲ್ಸ್ನ ಫೈನಲ್ ಪಂದ್ಯದಲ್ಲಿ 10ನೇ ಶ್ರೇಯಾಂಕದ ಚೀನಾ ಫ್ರಾನ್ಸ್ ಜೋಡಿಯಾದ ಗುವೋ ಹ್ಯಾನ್ಯು ಮತ್ತು ಕ್ರಿಸ್ಟಿನಾ ಮ್ಯಾಡನೋವಿಕ್ ಜೋಡಿ, ಎರಡನೇ ಶ್ರೇಯಾಂಕದ ಕೆನಡಾ ಬ್ರೆಜಿಲ್ನ ಗೇಬ್ರಿಯಲಾ ಡ್ರಾಬೋಕ್ಸಿ ಮತ್ತು ಲೂಯಿಸಾ ಸ್ಟೆಫಾನಿ ಜೋಡಿಯನ್ನು 6-3, 7-5 ನೇರ ಸೆಟ್ಗಳಿಂದ ಪರಾಭವಗೊಳಿಸಿ ಡಬಲ್ಸ್ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ಕ್ವಾರ್ಟರ್ ಫೈನಲ್ ಪಂದ್ಯಗಳು ಪೂರ್ಣಗೊಂಡಿದ್ದು, ಫ್ರಾನ್ಸ್, ಸ್ಪೇನ್, ಇಂಗ್ಲೆಂಡ್ ಹಾಗೂ ಅರ್ಜೆಂಟೀನಾ ತಂಡಗಳು ಸೆಮಿಫೈನಲ್ಗೆ ಪ್ರವೇಶಿಸಿದೆ. ಉಭಯ ಸೆಮಿಫೈನಲ್ಗಳ ವಿಜೇತ ತಂಡಗಳು ಭಾರತೀಯ ಕಾಲಮಾನ ಇದೇ 19ರ ಮಧ್ಯರಾತ್ರಿ ನ್ಯೂಜೆರ್ಸಿಯಲ್ಲಿ ನಡೆಯಲಿರುವ ಫೈನಲ್ನಲ್ಲಿ ಪ್ರಶಸ್ತಿಗಾಗಿ ಸೆಣಸಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಸ್ರೋದಿಂದ ಗಗನಯಾನ ನೌಕೆಯ 3 ಪ್ರಮುಖ ವ್ಯವಸ್ಥೆಗಳ ಯಶಸ್ವಿ ಪರೀಕ್ಷೆ. 56ನೇ ಅಂತಾರಾಷ್ಟೀಯ ಭೌತಶಾಸ್ತ್ರ ಒಲಿಂಪಿಯಾಡ್, 5 ಭಾರತೀಯ ವಿದ್ಯಾರ್ಥಿಗಳಿಗೆ ಸ್ವರ್ಣ ಪದಕ. ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲ್ಯಾಂಡ್ಗೆ ಇಂದಿನಿಂದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ನಿಯೋಗ ಭೇಟಿ. ವಿಂಬಲ್ಡನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಪುರುಷರ ಸಿಂಗಲ್ಸ್ನಲ್ಲಿ ಇಟಲಿಯ ಯಾನಿಕ್ ಸಿನ್ನರ್ಗೆ ಸತತ 2ನೇ ಬಾರಿ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

0: ಸಜ್ಜಿ ಹುಳ್ಕಡ್ಡಿ ಸಾಯಿಬಾಲ್, ಗುಳ್ಳೆ ಗಜಕರ್ಣ ಸಾಯಿಬಾಲ್, ಕೆಸರು ಹುಣ್ಣ
1: ಸಾಯಿಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
3: ಭಾರತ ಚುನಾವಣಾ ಆಯೋಗ ಮತದಾನ

ನೌಕರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.

ಚಿತ್ರಗೀತೆಗಳು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿ ನೀ ತಂದ ಕಾಣಿಕೆ ಚಿತ್ರದ ಗೀತೆ. ಗೀತರಚನೆ ಆರ್ ಎನ್ ಜಯಗೋಪಾಲ್, ಸಂಗೀತ ವಿಜಯಾನಂದ.

ಚಿತ್ರ ಶಿವಭಕ್ತ ಮಾರ್ಕಂಡೇಯ, ಹಾಡಿದ್ದಾರೆ ಪಿ ಸುಶೀಲಾ, ಗೀತರಚನೆ ಜಿ ಉದಯ್ ಶಂಕರ್, ಸಂಗೀತ ಎಂ ರಂಗರಾವ್.

ಚಿತ್ರ ಚಲ್ಲಿದ ರಕ್ತ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು. ಗೀತರಚನೆ ಜಿ ಉದಯಶಂಕರ್, ಸಂಗೀತ ಸತ್ಯಂ.

ಚಿತ್ರಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಈಗ ಸಮಯ 8:00. ಇನ್ನು ಮುಂದೆ ಮೊದಲಿಗೆ ಹಿಂದಿ ಹಾಗೂ 8:15 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಮಂಜುಳ ಗಾನದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳು. ಈ ಬಂದ ಅನುಬಂಧ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ. ಗೀತರಚನೆ ಆರ್ ಎನ್ ಜಯಗೋಪಾಲ್, ಸಂಗೀತ ರಮೇಶ್ ನಾಯ್ಡು.

ಸಿಎಸ್ ಜಯರಾಮನ್ ಅವರ ಧ್ವನಿಯಲ್ಲಿ ಕೇಳಿ ಬೇಡರ ಕಣ್ಣಪ್ಪ ಚಿತ್ರದ ಗೀತೆ. ಗೀತರಚನೆ ಎಸ್ ನಂಜಪ್ಪ, ಸಂಗೀತ ಆರ್ ಸುದರ್ಶನ್.

ಎರಡು ಕನಸು ಚಿತ್ರದ ಗೀತೆ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್. ಗೀತರಚನೆ ಜಿ ಉದಯ್ ಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ಮಂಜುಳ ಗಾನದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ದಾಸರ ಪದಗಳು
1: ಹರಿ ನಿನ್ನ ಚರಣಗಳ
2: ವಚನಗಳು
1: ಉಳ್ಳವರು ಶಿವಾಲಯವ ಮಾಡುವರು
0: ಸಾಂಪ್ರದಾಯಿಕ ಗೀತೆಗಳು
2: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ತದುತ್ಕಟದ ಸನ್ನಿವೇಶಗಳ ಭರ ಪ್ರತ್ಯಕ್ಷ ದರ್ಶನದಿ ನಲ್ಲದೆಂತಹುದು. ಅತ್ಯಂತ ದುತ್ಕಟದ ಸನ್ನಿವೇಶಗಳ ಭರ ಪ್ರತ್ಯಕ್ಷ ದರ್ಶನದಿ ನಲ್ಲದೆಂತಹುದು. ಪುಸ್ತಕದ ಚಿತ್ರದಿಂದೂಹಿಪೆಯ ಹಿಮಗಿರಿಯ ವಿಸ್ತಾರದ ಅದ್ಭುತವ ಮಂಕುತಿಮ್ಮ. ಪುಸ್ತಕದ ಚಿತ್ರದಿಂದೂಹಿಪೆಯ ಹಿಮಗಿರಿಯ ವಿಸ್ತಾರದ ಅದ್ಭುತವ ಮಂಕುತಿಮ್ಮ.

ಡಿ ವಿ ಜಿ ಅವರಿಗೆ ಈ ಬದುಕಿನ ಬಗ್ಗೆ, ಈ ಬದುಕಿನಲ್ಲಿ ನಾವು ಪಡೆಯೋ ಅನುಭವಗಳ ಬಗ್ಗೆ ವಿಶೇಷವಾದ ಆಸಕ್ತಿ. ಅವರ ಎಲ್ಲ ಬರವಣಿಗೆಯ

ಡಿ ವಿ ಜಿ ಅವರಿಗೆ ಈ ಬದುಕಿನ ಬಗ್ಗೆ, ಈ ಬದುಕಿನಲ್ಲಿ ನಾವು ಪಡೆಯೋ ಅನುಭವಗಳ ಬಗ್ಗೆ ವಿಶೇಷವಾದ ಆಸಕ್ತಿ. ಅವರ ಎಲ್ಲ ಬರವಣಿಗೆಯ ಮೂಲ ದ್ರವ್ಯ ಯಾವುದು ಅಂತಂದರೆ ಲೋಕಾನುಭವ. ವಿಸ್ತಾರವಾದ ಅಧ್ಯಯನ ಮಾಡಿದವರು ಡಿ ವಿ ಜಿ. ವಿವಿಧ ಜ್ಞಾನಶಾಖೆಗಳ ಪರಿಚಯ ಅವರಿಗಿತ್ತು. ಬೇರೆ ಬೇರೆ ಡಿಸಿಪ್ಲಿನ್ಸನ್ನು ಅವರು ಓದ್ಕೊಂಡಿದ್ದರು. ಆದರೆ ಈ ಎಲ್ಲದಕ್ಕಿಂತ ಅವರು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಿದ್ದು ಯಾವುದಕ್ಕೆ ಅಂತಂದರೆ ಎಕ್ಸ್ಪೀರಿಯನ್ಸ್ಗೆ, ಜೀವನಾನುಭವಕ್ಕೆ. ಈ ಪದ್ಯದಲ್ಲೂ ಅನುಭವದ ಮಹತ್ವವನ್ನು ಅವರು ವಿವರಿಸ್ತಾ ಇದ್ದಾರೆ. ಒಂದು ಉತ್ಕಟವಾದ ಸನ್ನಿವೇಶವನ್ನು ನೀವೆಷ್ಟೇ ಚೆನ್ನಾಗಿ ವರ್ಣಿಸಿದ್ರೂ, ವಿವರಿಸಿದ್ರೂ ಅದನ್ನು ನೋಡಿದಾಗ ಆಗೋ ಅನುಭವ ವಿವರಿಸಿದಾಗ ಆಗೋದಿಲ್ಲ. ಒಂದು ತಿಂಡಿಯ ರುಚಿಯನ್ನು ನೀವೆಷ್ಟೇ ಚೆನ್ನಾಗಿ ವರ್ಣಿಸಿದ್ರೂ ತಿಂದಾಗ ಆಗೋ ಅನುಭವ ಇರುತ್ತಲ್ಲ, ಕೇಳಿದಾಗತ್ತಾ. ಪುಸ್ತಕ ಜ್ಞಾನ ಅಮೂಲ್ಯ, ಅದರಲ್ಲೇನು ಅನುಮಾನ ಇಲ್ಲ. ಆದರೆ ಅನುಭವದಿಂದನೇ ಕಲಿಯೋ ಪಾಠ ಇರುತ್ತಲ್ಲ, ಅದು ಪುಸ್ತಕ ಜ್ಞಾನಕ್ಕಿಂತ ತುಂಬ ಮಿಗಿಲಾದದ್ದು. ಬೆಂಕಿ ಬಗ್ಗೆ ನಾವು ಎಷ್ಟೇ ಉಪನ್ಯಾಸ ನೀಡಿದ್ರೂ ಬೆಂಕಿಯನ್ನು ಮುಟ್ಟಿದಾಗ ಆಗೋ ಅನುಭವ ಇರುತ್ತಲ್ಲ, ಅದು ಬಹಳ ದೊಡ್ಡದು. ಪುಸ್ತಕದ ಚಿತ್ರದಲ್ಲಿ ಹಿಮಾಲಯದ ವಿಸ್ತಾರದ ಬಗ್ಗೆ ಒಂದು ಕಲ್ಪನೆ ಮೂಡಬಹುದು. ಹಿಮಾಲಯದ ಚಿತ್ರ ಪುಸ್ತಕದಲ್ಲಿರುತ್ತೆ ಅಂತಂದರೆ ಅದನ್ನು ನೋಡಿದಾಗ ಒಂದು ಕಲ್ಪನೆ ಮೂಡುತ್ತೆ. ಆದರೆ ಹಿಮಾಲಯ ಪರ್ವತವನ್ನೇ ನೋಡಿದಾಗ ಆಗೋ ಅನುಭವ ಇರುತ್ತಲ್ಲ, ಅದು ಚಿತ್ರದಿಂದ ಖಂಡಿತ ಆಗೋದಿಲ್ಲ. ನಮ್ಮ ಮಕ್ಕಳನ್ನು ನಾವು ಪುಸ್ತಕದ ಹುಳುಗಳನ್ನಾಗಿ ಮಾಡದೆ ಅವರನ್ನು ಅನುಭವ ಜಗತ್ತಿಗೆ ಕೈ ಹಿಡಿದು ಕರ್ಕೊಂಡು ಹೋಗಬೇಕು ಅಂತ ಡಿ ವಿ ಜಿಯಲ್ಲಿ ಹೇಳ್ತಾ ಇದ್ದಾರೆ. ಅವರು ಪಾಠ ಕಲಿಬೇಕಾದ್ದು ಕೇವಲ ತರಗತಿಯ ಒಳಗಡೆ ಅಲ್ಲ, ಈ ಲೋಕದಲ್ಲೂ ಪಾಠ ಕಲಿಬೇಕು ಅನ್ನೋದನ್ನು, ಅದು ಬೆಲೆಯುಳ್ಳದ್ದು ಅನ್ನೋದನ್ನು ಡಿ ವಿ ಜಿಯಲ್ಲಿ ತುಂಬ ಸೊಗಸಾಗಿ ಹೇಳ್ತಾ ಇದ್ದಾರೆ.

ಗೀತೆ ವರ್ಣನೆಯ ನೋದಿದೊಡೆ ತೆರೆಯ ನೆಣಿಸಿದೊಡೆ. ಅರ್ಣವವ ಕಣ್ಣಿಂದೆ ಕಂಡ ಬೆರಗಾದೀತೆ ವರ್ಣನೆಯ ನೋದಿದೊಡೆ ತೆರೆಯ ನೆಣಿಸಿದೊಡೆ. ಪೂರ್ಣ ವಸ್ತುಗ್ರಹಣ ವಪರೋಕ್ಷದಿಂದ ಹುದು ನಿರ್ಣಯ ಪ್ರತ್ಯಕ್ಷ ಮಂಕುತಿಮ್ಮ. ಪೂರ್ಣ ವಸ್ತುಗ್ರಹಣ ವಪರೋಕ್ಷದಿಂದ ಹುದು ನಿರ್ಣಯ ಪ್ರತ್ಯಕ್ಷ ಮಂಕುತಿಮ್ಮ.

ನಮಗೆ ಎರಡು ರೀತಿ ಜ್ಞಾನ ಪಡ್ಕೊಳ್ಳೋಕೆ ಸಾಧ್ಯ. ಒಂದು ಲೋಕದ ಜ್ಞಾನ, ಇನ್ನೊಂದು ಪುಸ್ತಕದಿಂದ ಅಧ್ಯಯನದಿಂದ ಪಡೆಯೋ ಜ್ಞಾನ. ಡಿ ವಿ ಜಿ ಯಾವ ಜ್ಞಾನಕ್ಕೆ ಮಹತ್ವ ಕೊಡ್ತಾರೆ ಅಂತಂದರೆ ಈ ಮೊದಲ ಬಗೆಯ ಜ್ಞಾನಕ್ಕೆ, ಲೋಕಜ್ಞಾನಕ್ಕೆ. ಅವರಿಗೆ ಈ ಜಗತ್ತೇ ಒಂದು ವಿಶ್ವವಿದ್ಯಾಲಯ ಇದ್ದ ಹಾಗೆ. ನಿಜವಾದ ಗುರು ಯಾರು ಅಂತಂದರೆ ಅನುಭವನೇ ಗುರು ಅಂತ. ಹೀಗಾಗಿ ಮತ್ತೆ ಮತ್ತೆ ಡಿ ವಿ ಜಿ ತಮ್ಮ ಎಲ್ಲ ಬರಹಗಳಲ್ಲಿ ಲೋಕಾನುಭವದ ಬಗ್ಗೆ, ಲೋಕಜ್ಞಾನದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ನೀವು ಸಮುದ್ರನ ಕಣ್ಣಿಂದ ಸ್ವತಃ ನೋಡಿದಾಗ ಮನಸ್ಸಿನಲ್ಲಿ ಮೂಡೋ ಭಾವಕ್ಕೂ, ಆ ಬೆರಗುಗುವೆ, ಒಂದು ಪುಸ್ತಕದಲ್ಲಿ ಸಮುದ್ರದ ವರ್ಣನೆಯನ್ನು ಓದಿದಾಗ ಆಗುವ ಅನುಭವಕ್ಕಿರೋ ವ್ಯತ್ಯಾಸ ಇದೆಯಲ್ಲ, ಅದು ಬಹಳ ಮುಖ್ಯ. ಎಷ್ಟೇ ನಮಗೆ ಕಲ್ಪನೆಯ ಶಕ್ತಿ ಇರ್ಬೋದು, ಪ್ರತಿಭೆಯ ಶಕ್ತಿ ಇರ್ಬೋದು, ಆದರೆ ನಮ್ಮ ಕಲ್ಪನೆಯ ಶಕ್ತಿ ಅನುಭವದ ಎದುರು ಖಂಡಿತ ಅಲ್ಲವೇ ಅಲ್ಲ. ಪುಸ್ತಕ ನಿಸ್ಸಂದೇಹವಾಗಿ ನಮಗೆ ಜಗತ್ತಿನ ಪರಿಚಯ ಮಾಡಿಕೊಡುತ್ತೆ ನಿಜ,

0: ಆದರೆ ಅದು ಸಮಗ್ರವಾದ ಅಥೆಂಟಿಕ್ಕಾದ ಚಿತ್ರಣ ಅಲ್ಲ. ಒಬ್ಬ ಕವಿಯೋ ಕಲಾವಿದನೋ ಮತ್ತೊಬ್ಬನೋ ತತ್ವಜ್ಞಾನಿಯೋ ತಾವು ಕಂಡದ್ದನ್ನು ಪುಸ್ತಕದಲ್ಲಿ ಹೇಳ್ತಾರೆ. ಆದರೆ ನಮಗೇ ಕಾಣೋದಿರುತ್ತಲ್ಲ, ಅದು ಬಹಳ ದೊಡ್ಡದು ಬದುಕಿನಲ್ಲಿ. ಡಿ ವಿ ಜಿ ಹೇಳ್ತಾರೆ, ಈ ಲೋಕದ ತಿಳುವಳಿಕೆಗೆ ಅದ್ಭುತವಾದ ಮಾರ್ಗ ಅಂತಂದರೆ ಜೀವನಾನುಭವ. ಒಬ್ಬ ವ್ಯಕ್ತಿ ಎಲ್ಲ ರೀತಿ ಅನುಭವ ಪಡೆಯೋಕ್ಕಾಗೋದಿಲ್ಲ ಅನ್ನೋದು ನಿಜ, ಆದರೆ ಪಡೆದಷ್ಟು ಅನುಭವದಿಂದ ಅವನು ಪಡ್ಕೊಳ್ಳೋ ಜ್ಞಾನ ಇದೆಯಲ್ಲ, ಅದು ಮಾತ್ರ ನಿಸ್ಸಂದೇಹವಾಗಿ ಪುಸ್ತಕ ಜ್ಞಾನಕ್ಕಿಂತ ಖಂಡಿತ ದೊಡ್ಡದು. ಈ ದೃಷ್ಟಿಯಿಂದ ಒಂದು ರೀತಿ ಕಗ್ಗ ನಮ್ಮ ವಚನಗಳಿಗೆ ಹತ್ರ ಅಂಥೇಳಿ ಅನ್ಸತ್ತೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಮುಖದಲ್ಲಿ ಮೊಡವೆಯಾ? ಸಾಯಿ ಬಾಲ್ ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್ ಗುಳ್ಳೆ ಗಜಕರ್ಣ ಸಾಯಿ ಬಾಲ್ ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಕೇಳುಗರೆ, ಇದೊಂದು ಪ್ರಕಟಣೆ. ಕೇಂದ್ರ ಬ್ಯಾಂಕ್ ದೇಶಪಾಂಡೆ ಆರ್ಸೆಟಿಆರ್ಇ ಸಂಸ್ಥೆಯಲ್ಲಿ 18-50 ವರ್ಷದ ವಯಸ್ಸಿನ ಗ್ರಾಮೀಣ ಭಾಗದ ನಿರುದ್ಯೋಗ ಯುವಕ ಯುವತಿಯರಿಗಾಗಿ ಆಗಸ್ಟ್ ತಿಂಗಳಲ್ಲಿ ಕುರಿ ಸಾಕಾಣಿಕೆ ಮತ್ತು ಫಾಸ್ಟ್ ಫುಡ್ ಸ್ಟಾಲ್ ಉದ್ಯಮ ತರಬೇತಿಗಳು ಪ್ರಾರಂಭವಾಗಲಿದ್ದು, ಈ ತರಬೇತಿಗಳು ಸ್ವ ಉದ್ಯೋಗ ಪ್ರಾರಂಭಿಸಿ ಸ್ವಾವಲಂಬಿ ಜೀವನ ನಡೆಸಲು ಅನುಕೂಲವಾಗಲಿದ್ದು, ಈ ತರಬೇತಿಗಳು ಊಟ ವಸತಿಯೊಂದಿಗೆ ಸಂಪೂರ್ಣ ಉಚಿತವಾಗಿರುತ್ತದೆ. ಮೊದಲು ಬಂದವರಿಗೆ ಹಾಗೂ ಗ್ರಾಮೀಣ ಭಾಗದವರಿಗೆ ಮೊದಲ ಆದ್ಯತೆ ನೀಡಲಾಗುವುದು. ತರಬೇತಿಯಲ್ಲಿ ಕೌಶಲ್ಯ ಸಾಧನಾ ಪ್ರೇರಣಾ ತರಬೇತಿ, ಉದ್ಯಮಶೀಲತೆಯ ದಕ್ಷ ಗುಣಗಳು, ಹೊಸ ಉದ್ಯಮದ ಸ್ಥಾಪನೆ ಬಗ್ಗೆ ಮಾಹಿತಿ, ಮಾರುಕಟ್ಟೆ ಸಮೀಕ್ಷೆ, ಮಾರಾಟ

ಮಟ್ಟದ ತಂತ್ರಗಳು, ಯಶಸ್ವಿ ಉದ್ಯಮಗಳಿಂದ ಅನುಭವ ಹಂಚಿಕೆ, ಕ್ಷೇತ್ರ ಭೇಟಿ, ಯೋಗ ತರಬೇತಿ ಹಾಗೂ ಬ್ಯಾಂಕ್ನಿಂದ ಸಾಲ ಪಡೆದು ಸ್ವ ಉದ್ಯೋಗ ಪ್ರಾರಂಭಿಸಲು ಬೇಕಾಗುವ ಜ್ಞಾನ, ಸರ್ಕಾರಿ ಯೋಜನೆಗಳು ಮತ್ತು ಯೋಜನಾ ವರದಿ ತಯಾರಿಕೆ ಇನ್ನಿತರ ಮಾಹಿತಿಗಳನ್ನು ಉಚಿತವಾಗಿ ನೀಡಲಾಗುವುದು. ಅಭ್ಯರ್ಥಿಗಳು ತಮ್ಮ ಹೆಸರು ವಿಳಾಸವನ್ನು ನೋಂದಾಯಿಸಲು ಕೊನೆಯ ದಿನಾಂಕ ಜುಲೈ 30, 2026. ಆಸಕ್ತರು ಆನ್ಲೈನ್ ಮೂಲಕ ವೆಬ್ಸೈಟ್ www.rcthalyal.org ಅರ್ಜಿ ಸಲ್ಲಿಸಬಹುದು. ಈ ತರಬೇತಿಯಲ್ಲಿ ಭಾಗವಹಿಸಲು ಆಸಕ್ತರು ನಿರ್ದೇಶಕರು ಕೇಂದ್ರ ಬ್ಯಾಂಕ್, ದೇಶಪಾಂಡೆ ಆರ್ಸೆಟ್ ಸಂಸ್ಥೆ ಹಳಿಯಾಳ್, ಉತ್ತರ ಕನ್ನಡ ಜಿಲ್ಲೆ ಸಂಸ್ಥೆಯ ದೂರವಾಣಿ ಸಂಖ್ಯೆ 8217236973 ಹಾಗೂ ಇನ್ನೊಂದು ಸಂಖ್ಯೆ 9483485489 ಈ ಸಂಖ್ಯೆಯನ್ನು ಸಂಪರ್ಕಿಸುವಂತೆ ಕೇಂದ್ರ ಬ್ಯಾಂಕ್, ದೇಶಪಾಂಡೆ ಆರ್ಸೆಟ್ ಆರ್ ಈ ಸಂಸ್ಥೆ ಪ್ರಕಟಣೆ ಕೋರಿದೆ. ಪ್ರಕಟಣೆ ಕೇಳಿದಿರಿ.

ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ್ ಭಟ್ಟರ ರಚನೆಯನ್ನ ಮಾಲತಿ ಶರ್ಮಾ ಅವರ ಧ್ವನಿಯಲ್ಲಿ ಕೇಳಿದಿರಿ. ಇದೀಗ ಕೇಳಿ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಎಲ್ಲಿರುವೆ ಕಾಣಿಸದೆ.

ಭಾವಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಕಾರವಾರ ಆರೋಗ್ಯ ಕಾರ್ಯಕ್ರಮದಲ್ಲಿ ಇದೀಗ ವಯಸ್ಸಾದವರಲ್ಲಿ ರಕ್ತಹೀನತೆ ಈ ಕುರಿತು ಡಾಕ್ಟರ್ ನವೀನ್ ಕುಲಕರ್ಣಿ ಅವರಿಂದ ಮಾಹಿತಿ.

ಅರವತ್ತು ವರ್ಷ ಮೇಲ್ಪಟ್ಟವರು ವೃದ್ಧರು. ವೃದ್ಧರಲ್ಲಿ ರಕ್ತಹೀನತೆ ಅಂದರೆ ಹಿಮೋಗ್ಲೋಬಿನ್ 13 ಗ್ರಾಮ್ಗಿಂತ ಕೆಳಗಡೆ, ಇದು ಗಂಡಸರಲ್ಲಿ. ಹೆಂಗಸರಲ್ಲಿ ಹಿಮೋಗ್ಲೋಬಿನ್ 12 ಗ್ರಾಮ್ಗಿಂತ ಕೆಳಗಡೆ. ವಯಸ್ಸಾದಂತೆ ರಕ್ತ ಕಣಗಳು ಸಂಖ್ಯೆಯಲ್ಲಿ ಕಡಿಮೆಯಾಗಬಹುದು ಅಥವಾ ಅವುಗಳ ಗುಣಮಟ್ಟ ಕಡಿಮೆಯಾಗಬಹುದು. ಇವುಗಳಿಂದ ಆಗುವ ವ್ಯತ್ಯಾಸಗಳು ಸಹಜ ಸ್ಥಿತಿಯಲ್ಲಿ ಲಕ್ಷಣಕ್ಕೆ ಬರುವುದಿಲ್ಲ, ಆದರೆ ದೇಹ ಒತ್ತಡಗಳು ಬಂದರೆ ರಕ್ತಹೀನತೆಯ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಈ ಒತ್ತಡಗಳು ಅಂದರೆ ಉದಾಹರಣೆಗೆ ಸೋಂಕು ಅಥವಾ ಇನ್ಫೆಕ್ಷನ್, ಹುಣ್ಣು ರೋಗ, ಕ್ಯಾನ್ಸರ್, ನಾನಾ ತರಹದ ಔಷಧಿಗಳು ಅಥವಾ ಮಾತ್ರೆಗಳು, ಹಾಗೂ ದೀರ್ಘಕಾಲದ ಎಂದಿರುವ ಬೇರೆ ರೋಗಗಳು. ಈಗ ವೃದ್ಧರಲ್ಲಿ ರಕ್ತಹೀನತೆ ಬಗ್ಗೆ ಏಕೆ ತಿಳಿದುಕೊಳ್ಳಬೇಕು? ಏಕೆಂದರೆ ಇದು ಗಮನಾರ್ಹ ಆರೋಗ್ಯ ಸಮಸ್ಯೆ, ಅನಾರೋಗ್ಯಕ್ಕೆ ಕಾರಣ. ಸೌಮ್ಯ ರಕ್ತಹೀನತೆ ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಜೀವನದ ಗುಣಮಟ್ಟ ಕಡಿಮೆಯಾಗಬಹುದು, ಖಿನ್ನತೆ ಉಂಟಾಗಬಹುದು. ಕಡೆಯದಾಗಿ ರಕ್ತಹೀನತೆ ಗಂಭೀರ ರೋಗಗಳ ಸೂಚನೆ ಇರಬಹುದು. ಈಗ ವೃದ್ಧರಲ್ಲಿ ರಕ್ತಹೀನತೆ ಇದರ ಕಾರಣಗಳನ್ನು ತಿಳಿಸುತ್ತೇನೆ. ಒಂದೇ ಕಾರಣ ಅಂದರೆ ರಕ್ತ ನಷ್ಟ. ದೇಹದಿಂದ ರಕ್ತ ನಷ್ಟವಾದರೆ ರಕ್ತಹೀನತೆ ಆಗುವುದು. ಉದಾಹರಣೆಗೆ ಮೂಲವ್ಯಾಧಿ ಅಥವಾ ದೀರ್ಘಕಾಲದಿಂದ ತಗೊಳ್ಳುವ ಮಾತ್ರೆ ಅಥವಾ ಔಷಧಿಗಳು, ಇದು ಜಠರ ಹಾಗೂ ಕರುಳಿನ ಮೇಲೆ ಪರಿಣಾಮ ಬೀರಿ ಆಗುತ್ತವೆ. ಸೋಂಕುಗಳಾದ ಮಲೇರಿಯಾ ಅಂತವು. ಎರಡನೇ ಕಾರಣ ಅಂದರೆ ದೀರ್ಘಕಾಲದಿಂದಿರುವ ರೋಗಗಳು, ಹಾರ್ಟ್ ಪ್ರಾಬ್ಲಮ್, ಪರಿಧಮನಿ ಕಾಯಿಲೆ ಅಥವಾ ಅಪಧಮನಿ ಕಾಯಿಲೆಗಳು, ಡಯಾಬಿಟಿಸ್ ಅಂದರೆ ಮಧುಮೇಹ, ಸಂಧಿವಾತಗಳು, ಸೋಂಕುಗಳಾದ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಅಥವಾ ಟಿಬಿ ರೋಗ ಮತ್ತು ಹುಣ್ಣು ರೋಗಗಳು. ಮೂರನೇ ಕಾರಣ ಅಂದರೆ ಪೌಷ್ಟಿಕಾಂಶದ ಕೊರತೆ, ಐರನ್ ಕಬ್ಬಿಣಾಂಶದ ಕೊರತೆ, ವಿಟಮಿನ್ B12, ಫೋಲಿಕ್ ಆಸಿಡ್ ಅಂತ ಜೀವಸತ್ವಗಳ ಕೊರತೆ. ಈ ಪೌಷ್ಟಿಕಾಂಶದ ಕೊರತೆ ಏಕೆ ಆಗಬಹುದು ಅಂದರೆ ಜಠರ ಹುಣ್ಣಿನ ತೊಂದರೆಗಳು ಅಂದರೆ ಪೆಪ್ಟಿಕ್ ಅಲ್ಸರ್ ಡಿಸೀಸ್ ಅಥವಾ ಪರ್ನೀಷಿಯಸ್ ಅನಿಮಿಯಾ ಅಂದರೆ ವಿನಾಶಕಾರಿ ರಕ್ತಹೀನತೆ, ಕರುಳಿನ ರೋಗಗಳು, ಅನ್ನನಾದ ರೋಗಗಳು, ಉದರ ರೋಗ ಅಂದರೆ ಸೀಲೆ

ಹಾರ್ಟ್ ಡಿಸೀಸ್, ಜಂತುಗಳಿಂದಲೂ ಸಹ ರಕ್ತಹೀನತೆ ಆಗಬಹುದು, ಥೈರಾಯ್ಡ್ ಅಥವಾ ಲಿವರ್ ಸಮಸ್ಯೆ, ನಾನಾ ತರಹದ ಮಾತ್ರೆ ಅಥವಾ ಔಷಧಿಗಳು ಕುಡಿತ ಹೆಚ್ಚಾಗುವುದರಿಂದ. ಈಗ ನಾಲ್ಕನೇ ಕಾರಣ ಅಂದ್ರೆ ಮೂತ್ರಪಿಂಡದ ಸಮಸ್ಯೆ ಅಥವಾ ವೈಫಲ್ಯ. ಕೆಲವೊಮ್ಮೆ ಗಂಭೀರ ರೋಗಗಳು ಸಹಿತ ವೃದ್ಧರಲ್ಲಿ ರಕ್ತಹೀನತೆಯನ್ನು ಮಾಡಬಹುದು. ಉದಾಹರಣೆಗೆ ಬ್ಲಡ್ ಕ್ಯಾನ್ಸರ್, ಬೋನ್ ನ್ಯಾರೋ ತೊಂದರೆ ಅಂದ್ರೆ ಮೂಳಮಜ್ಜೆ ತೊಂದರೆಗಳು, ಅಥವಾ ಜಠರಿನ ಹಾಗೂ ಕರುಳಿನ ಕ್ಯಾನ್ಸರ್ ಅಂತ ರೋಗಗಳು. ವೃದ್ಧರಲ್ಲಿ ಹೆಚ್ಚಾನೆಚ್ಚಾಗಿ ಬಹು ಕಾರಣಗಳಿಂದ ರಕ್ತಹೀನತೆ ಉಂಟಾಗುತ್ತದೆ. ಕಡೆಯದಾಗಿ ವಿವರಿಸಲಾಗದಂತ ರಕ್ತಹೀನತೆಯೂ ಇರಬಹುದು. ಈಗ ವೃದ್ಧರಲ್ಲಿ ರಕ್ತಹೀನತೆ ಆದರೆ ಅವುಗಳ ಲಕ್ಷಣಗಳು ಏನು ಇದನ್ನು ತಿಳಿಸಿಕೊಡುತ್ತೇನೆ. ಆಯಾಸ, ಬಳಲಿಕೆ, ದೌರ್ಬಲ್ಯ, ಸುಸ್ತು, ಬಣ್ಣದಲ್ಲಿ ಬದಲಾವಣೆ, ತಲೆ ಕೆಲಸ ಮಾಡುತ್ತಿಲ್ಲ ಅನ್ನುವುದು, ಇಲ್ಲದ ದೂರುಗಳು, ರಕ್ತ ನಷ್ಟವಾಗುವುದು, ಪದೇ ಪದೇ ಮೂಗು, ಹಲ್ಲು, ವಸಡಿ, ಮಲ ಮೂತ್ರದಿಂದ ರಕ್ತ ಹೋಗುವುದು, ಮಲ ಕಪ್ಪು ಹೋಗುವುದು, ತುಟಿ ಬೆಳ್ಳಗೆ ಆಗುವುದು, ಬಾಯಿ ತುದಿಯಲ್ಲಿ ಚರ್ಮ ಸುಲಿಯುವುದು, ನಾಲಿಗೆ ಉರಿಯುವುದು, ನಾಲಿಗೆಗೆ ರುಚಿ ಕಡಿಮೆ ಅನಿಸುವುದು, ಉಗುರುಗಳು ಸುಲಿಯುವುದು, ಉಗುರುಗಳ ದುರ್ಬಲ, ಕಿವಿಯಲ್ಲಿ ಶಬ್ದ, ತಲೆನೋವು, ತಲೆ ತಿರುಗುವುದು, ನೆನಪಿನ ಶಕ್ತಿ ಕಡಿಮೆಯಾಗುವುದು, ಭ್ರಮೆ, ಅಲ್ಲದ ವಿಚಾರಗಳು, ಹೊಟ್ಟೆ ಸರಿ ಇಲ್ಲ ಅನ್ನುವುದು, ಬಿಟ್ಟು ಬಿಟ್ಟು ಜ್ವರ ಬರುವುದು, ಎದೆ ನೋವು, ಉಸಿರಾಟದ ತೊಂದರೆ, ಎದೆ ಬಡಿತದಲ್ಲಿ ಹೆಚ್ಚಳ, ಪ್ರಜ್ಞಾಶೂನ್ಯತೆ, ಕಡಿಮೆ ಏಕಾಗ್ರತೆ, ಮೂತ್ರಬಣ್ಣದಲ್ಲಿ ವ್ಯತ್ಯಾಸ, ಹಳದಿ ರೋಗ, ಬುದ್ಧಿಮಾಂದ್ಯತೆ, ನುಂಗಲು ತೊಂದರೆ, ನಿದ್ರೆ ಹೆಚ್ಚಿಗೆಯಾಗುವುದು, ದೃಷ್ಟಿಯಲ್ಲಿ ಕಡಿಮೆಯಾಗುವುದು, ನೆನಪು ಹಾರುವುದು, ಮಾನಸಿಕ ಸಮಸ್ಯೆಗಳು, ಕೈಕಾಲುಗಳು ಮರುಗಟ್ಟುವುದು, ಹಸಿವೆ ಕಡಿಮೆಯಾಗುವುದು, ತೂಕ ಕಡಿಮೆಯಾಗುವುದು, ಶಕ್ತಿ ಕಡಿಮೆಯಾಗುವುದು, ಕಾಲು ಹೊಟ್ಟೆ ಬಾವು ಬರುವುದು, ಸಮತೋಲನದಲ್ಲಿ ಬದಲಾವಣೆಗಳು. ಈಗ ವೃದ್ಧರಲ್ಲಿ ರಕ್ತಹೀನತೆ ಬಗ್ಗೆ ಏನು ತಪಾಸಣೆ ಮಾಡಬೇಕು ಅಥವಾ ಇನ್ವೆಸ್ಟಿಗೇಷನ್ಸ್ ಏನು ಬೇಕು? ಒಂದನೇದಾಗಿ ಹಿಮೋಗ್ಲೋಬಿನ್, ಇದ್ರ ಜೋಡಿ ಪೆರಿಫ್ರಲ್ ಸ್ಮಿಯರ್ ಅಂದ್ರೆ ಬಾಹ್ಯ ರಕ್ತ ಸ್ಮಿಯರ್, ಹಿಮೋಗ್ಲೋಬಿನ್ ಟೆಸ್ಟ್ ಅನ್ನು ಮಾಡಿಸಿಕೊಳ್ಳುವುದು ಬಹಳ ಸೂಕ್ತ. ಇದನ್ನು ನೋಡಿಕೊಂಡು ಬೇರೆ ಟೆಸ್ಟ್ ಅಥವಾ ಬೇರೆ ತಪಾಸಣೆ ಬೇಕಾದರೂ ಮಾಡಿಸಬಹುದು. ಅವು ಏನಂದ್ರೆ ಲಿವರ್ ಫಂಕ್ಷನ್ ಟೆಸ್ಟ್ ಅಂದ್ರೆ ಯಕೃತ ಪರೀಕ್ಷೆ, ರೀನಲ್ ಫಂಕ್ಷನ್ ಟೆಸ್ಟ್ ಅಂದ್ರೆ ಮೂತ್ರಪಿಂಡದ ಸಮಸ್ಯೆಗಳು, ಜೀವಸತ್ವಗಳ ಪ್ರಮಾಣಗಳನ್ನು ರಕ್ತದಲ್ಲಿ ನಾವು ಅಳೆಯಬಹುದು, ಮಲ ತಪಾಸಣೆ, ಎಂಡೋಸ್ಕೋಪಿ ಅಂದ್ರೆ ಜಠರ ಹಾಗೂ ಕರುಳಿನ ಅಧ್ಯಯನ, ಕಡೆಯದಾಗಿ ಮೂಳಮಜ್ಜೆ ಪರೀಕ್ಷೆ, ಬೋನ್ ಮ್ಯಾರೋ ಎಕ್ಸಾಮಿನೇಷನ್ ಕೂಡ ಮಾಡಬಹುದು. ಈಗ ವೃದ್ಧರಲ್ಲಿ ರಕ್ತಹೀನತೆ ಬಗ್ಗೆ ಚಿಕಿತ್ಸೆಯನ್ನು ಹೇಳಿಕೊಡುತ್ತೇನೆ. ಒಂದು, ಕಾರಣಗಳು ಕಂಡಲ್ಲಿ ಅದನ್ನು ಸರಿಪಡಿಸುವುದು ಉತ್ತಮ. ಎರಡನೇದು, ಬೇರೆ ಸಮಸ್ಯೆಗಳು ನಿಯಂತ್ರಣದಲ್ಲಿ ತರಬಹುದು, ಅಂದ್ರೆ ಬಿಪಿ, ಶುಗರ್, ಹಾರ್ಟ್ ತೊಂದರೆ, ಸಂಧಿವಾತ, ಇವುಗಳನ್ನು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೆಯದು. ಮೂರನೇದು, ಅವಶ್ಯಕತೆ ಬಿದ್ದಲ್ಲಿ ಮಾತ್ರೆ ಅಥವಾ ಔಷಧಿಗಳನ್ನು ಬದಲಾವಣೆ ಮಾಡುವುದು ಸೂಕ್ತ. ಜಂತುಗಳಿಗೆ ಔಷಧಿಗಳನ್ನು ತಗೋಬಹುದು. ರಕ್ತ ನಷ್ಟ ಇದ್ದರೆ ಅವುಗಳನ್ನು ಸರಿಪಡಿಸುವುದು, ಅಂದ್ರೆ ಮೂಲವ್ಯಾಧಿ ಸರಿಪಡಿಸುವುದು. ಉದಾಹರಣೆಗೆ ಈಗ ರಕ್ತದಲ್ಲಿ ಐರನ್, ವಿಟಮಿನ್ B12, ಫೋಲಿಕ್ ಆಸಿಡ್ ಇವು ಕಡಿಮೆ ಇದ್ದರೆ, ಇವು ಕೊರತೆ ಇದ್ದಲ್ಲಿ ಅವುಗಳನ್ನು ಔಷಧಿ ಅಥವಾ ಮಾತ್ರೆ ಅಥವಾ ಇಂಜೆಕ್ಷನ್ಗಳ ಮೂಲಕ ಸರಿಪಡಿಸಬಹುದು. ಕೆಲವೊಮ್ಮೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂದ್ರೆ ರಕ್ತ ಹಾಕಿಸಿಕೊಳ್ಳುವುದು ಸೂಕ್ತ, ಇದು ಎಲ್ಲ ಟೈಮ್ ಅಲ್ಲ, ಕೆಲವೊಮ್ಮೆ ಮಾತ್ರ. ಕಡೆಯದಾಗಿ ಬ್ಲಡ್ ಕ್ಯಾನ್ಸರ್ ಇದ್ರೆ, ಬೋನ್ ಮ್ಯಾರೋ ತೊಂದರೆ ಇದ್ರೆ, ಅಥವಾ ಮೈಲೋಡಿಸ್ಪ್ಲಾಸ್ಟಿಕ್ ಸಿಂಡ್ರೋಮ್ ಇದು ಮೂಳಮಜ್ಜೆ ಸಮಸ್ಯೆ ಇದು ಇದ್ರೆ ತಜ್ಞ ವೈದ್ಯರಿಂದ ಇದನ್ನು ಚಿಕಿತ್ಸೆ ಪಡೆಯುವುದು ಸೂಕ್ತ. ಈಗ ವೃದ್ಧರಲ್ಲಿ ರಕ್ತಹೀನತೆ ಇದನ್ನು ಹೇಗೆ ತಡೆಗಟ್ಟಬಹುದು ಅಂದ್ರೆ ಪ್ರಿವೆನ್ಷನ್, 60 ವರ್ಷ ಮೇಲ್ಪಟ್ಟವರು ಹಿಮೋಗ್ಲೋಬಿನ್ ಟೆಸ್ಟ್ ಮಾಡಿಸಿಕೊಳ್ಳುವುದು ಬಹಳ ಸೂಕ್ತ. ಕಬ್ಬಿಣಾಂಶ ಹೆಚ್ಚಿಗೆ ಇರುವ ಪದಾರ್ಥ ಅಂದ್ರೆ ಐರನ್ ರಿಚ್ ಫುಡ್ಸ್ ಅನ್ನು ತಗೊಳ್ಬಹುದು. ಒಂದು ಸಜ್ಜೆ, ಅಕ್ಕಿ ಹೊಟ್ಟು, ಅರಿಶಿನ, ಹುಣಸೆ ಹಣ್ಣಿನ ತಿರುಳು, ಬೆಲ್ಲ, ಕಡ್ಲೆ, ಪಾಲಕ, ಅವರೆ, ಹುರುಳೆ, ಬಾಳೆಹಣ್ಣು. ವಿಟಮಿನ್ B12 ಹೆಚ್ಚಿರುವ ಪದಾರ್ಥಗಳಂದ್ರೆ ಹಾಲು ಅಥವಾ ಹಾಲಿನಿಂದ ತಯಾರಾದ ಪದಾರ್ಥಗಳು. ಫೋಲಿಕ್ ಆಸಿಡ್ ಹೆಚ್ಚಿರುವ ಪದಾರ್ಥಗಳಂದ್ರೆ ತರಕಾರಿಗಳು, ಕೋಸುಗಡ್ಡೆ, ಸೊಪ್ಪು, ಕಲ್ಲಂಗಡಿ ಮತ್ತು ಬಾಳೆಹಣ್ಣು. ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಮಾತ್ರೆ ಅಥವಾ ಔಷಧಿ ಉಪಯೋಗಿಸಬೇಡಿ. ಸ್ವಚ್ಛ ನೀರು ಆಹಾರ ಸೇವನೆ ಅಗತ್ಯ. ತಿಂಡಿ ಹಾಗೂ ಊಟದ ಮೊದಲು ಸ್ವಚ್ಛ ಕೈಕಾಲು ತೊಳೆದುಕೊಳ್ಳುವುದು ಬಹಳ ಸೂಕ್ತ. ವಯಸ್ಸಾದಂತೆ ರಕ್ತಹೀನತೆ ಆಗುವುದು ಇದು ಅಲ್ಲ, ಯಾಕಂದ್ರೆ ಇದರಿಂದ ಬೇರೆ ಕಾರಣದಿಂದ ರಕ್ತಹೀನತೆ ಆಗಬಹುದು. ರಕ್ತಹೀನತೆ ಅಂದ್ರೆ ಅದು ಒಂದು ನ್ಯೂಟ್ರಿಷನಲ್ ಅನಿಮಿಯಾ, ಅಂದ್ರೆ ನಾವು ತಗೊಳ್ಳೋ ಆಹಾರ ಪದಾರ್ಥಗಳಲ್ಲಿ ಏನಾದರೂ ಕಡಿಮೆ ಆದ್ರೆ ರಕ್ತಹೀನತೆ ಆಗಬಹುದು, ಅಥವಾ ಬೇರೆ ಗಂಭೀರ ಕಾಯಿಲೆಗಳಿಂದಲೂ ಸಹ ರಕ್ತಹೀನತೆ ಕಂಡು ಬರಬಹುದು. ಈಗ ನಾ ಹೇಳಿದ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿಕೊಳ್ಳಲೇಬೇಕು. ಒಂದ್ ವೇಳೆ 60 ವರ್ಷ ಮೇಲ್ಪಟ್ಟವರಿಗೆ ಹಿಮೋಗ್ಲೋಬಿನ್ ಕಡಿಮೆ ಆಯಿತು ಅಂದರೆ ಅದರ ಬಗ್ಗೆ ಹೆಚ್ಚಿನ ತಪಾಸಣೆ ಅಥವಾ ಇನ್ವೆಸ್ಟಿಗೇಷನ್ ಮಾಡಿಸಿಕೊಳ್ಳುವುದು ಬಹಳ ಸೂಕ್ತ, ಯಾಕಂದ್ರೆ ಇದು ವಯಸ್ಸಿನ ಲಕ್ಷಣ ಅಲ್ಲ. ಈಗ ರಕ್ತಹೀನತೆಯನ್ನು ಟ್ರೀಟ್ಮೆಂಟ್ ತಗೊಳಾರದೆ ಬಿಟ್ಟರೆ ಅದರಿಂದ ಆಗುವ ದುಷ್ಪರಿಣಾಮಗಳು ಏನು? ಕೆಳಗೆ ಬೀಳುವ ಸಮಸ್ಯೆಗಳು, ನಡೆಯುವ ವೇಗದಲ್ಲಿ ಕಡಿಮೆ, ಹಿಡಿತದಲ್ಲಿ ಶಕ್ತಿ ಕಡಿಮೆಯಾಗುವುದು, ಚಲನಶೀಲತೆಯಲ್ಲಿ ವ್ಯತ್ಯಾಸ, ಸಹ ಅನಾರೋಗ್ಯಗಳಲ್ಲಿ ತೀವ್ರತೆ,
ಕ್ರಿಯಾತ್ಮಕ ಶಕ್ತಿಯಲ್ಲಿ ಕಡಿಮೆ

0: ಉಂಟಾಗುವುದು ಹಾಗೂ ಮರಣದ ಪ್ರಮಾಣದಲ್ಲಿ ಹೆಚ್ಚಳ. ಈಗ ರಕ್ತಹೀನತೆ ಸರಿಪಡಿಸಿದರೆ ವ್ಯತ್ಯಾಸಗಳನ್ನು ಏನು ಕಾಣಿಕೊಳ್ಳುತ್ತಿವೆ? ಒಂದು, ಜೀವನದ ಗುಣಮಟ್ಟ ಒಳ್ಳೆಯದಾಗುವುದು. ಎರಡನೇದು, ಪದೇ ಪದೇ ದವಾಖಾನೆಗೆ ಹೋಗುವುದು ಕಡಿಮೆಯಾಗುವುದು. ಮೂರನೇದು, ಮರಣದ ಪ್ರಮಾಣದಲ್ಲಿ ಕಡಿಮೆಯಾಗುತ್ತದೆ. ಈಗ ವೃದ್ಧರಲ್ಲಿ ರಕ್ತಹೀನತೆ ಬಗ್ಗೆ ನಿಮಗೆ ಸಂದೇಶ ಏನು ಕೊಡುತ್ತೇನೆ ಅಂದ್ರೆ, ಈಗ ಬಿಪಿ, ಶುಗರ್, ಹಾರ್ಟ್ ಪ್ರಾಬ್ಲಮ್ಗೆ ಎಷ್ಟು ಲಕ್ಷ್ಯ ಕೊಡುತ್ತೀರೋ ರಕ್ತಹೀನತೆಗೂ ಸರಿಯಾದ ಮಾರ್ಗದರ್ಶನ ತಗೊಳ್ಳಿ. ಎರಡನೇದು, ವೃದ್ಧರಲ್ಲಿ ರಕ್ತಹೀನತೆ ಇದು ವಯಸ್ಸಿನ ಲಕ್ಷಣವಲ್ಲ, ಇದನ್ನು ನಿರ್ಲಕ್ಷಿಸಬಾರದು, ಪರಿಹಾರ ಕಂಡು ಉತ್ತಮ ಜೀವನದ ಕಡೆ ಪ್ರಯತ್ನಿಸಬಹುದು. ಎಲ್ಲ ರಕ್ತಹೀನತೆಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಥವಾ ರಕ್ತ ಹಾಕಿಸಿಕೊಳ್ಳುವುದು ಪರಿಹಾರ ಅಲ್ಲ.
1: ವಯಸ್ಸಾದವರಲ್ಲಿ ರಕ್ತಹೀನತೆ ಈ ಕುರಿತು ಡಾಕ್ಟರ್ ನವೀನ್ ಕುಲಕರ್ಣಿ ಅವರಿಂದ ಮಾಹಿತಿ ಕೇಳಿದಿರಿ. ಇದೀಗ ಕೇಳಿ ಮೆದುಳಿನ ಗಡ್ಡೆಗಳು ಈ ಕುರಿತು ಡಾಕ್ಟರ್ ಶಿವಶಂಕರ್ ಅವರಿಂದ ಮಾಹಿತಿ.
2: ಮಿದುಳು ದೇಹದ ಅತಿ ಮುಖ್ಯ ಅಂಗ. ನಮ್ಮ ಎಲ್ಲ ಅಂಗಗಳ ಚಲನೆಗಳೆಲ್ಲ ನರಮಂಡಲದ ಸಮರ್ಪಕ ನಿರ್ವಹಣೆಯಿಂದ ಮಾತ್ರ ಸಾಧ್ಯ. ಹೀಗಾಗಿ ಮಿದುಳನ್ನು ದೇಹದ ಅತಿ ಸುರಕ್ಷಿತ ಸ್ಥಳದಲ್ಲಿ ಇಡಲಾಗಿದೆ. ಈಗಿನ ಅಂಕಿ ಅಂಶಗಳ ಪ್ರಕಾರ 120 ಜಾಸ್ತಿ ಜಾತಿಯ ಮಿದುಳುಗಡ್ಡೆಗಳಿವೆ. ಮಿದುಳುಗಡ್ಡೆಗಳನ್ನು ಎರಡು ರೀತಿಯಾಗಿ ವಿಂಗಡಿಸಬಹುದು. ಪ್ರೈಮರಿ ಅಂದರೆ ಪ್ರಾಥಮಿಕವಾದ ಮಿದುಳುಗಡ್ಡೆಗಳು, ಮಿದುಳು ಹಾಗೂ ಮಿದುಳಿನ ಪರದೆಗಳಿಂದ ಬರುವ ಗಡ್ಡೆಗಳು. ಸೆಕೆಂಡರಿ ಅಥವಾ ಮೆಟಾಸ್ಟಾಸಿಸ್ ಟ್ಯೂಮರ್ಸ್ ಅಂದರೆ ದೇಹದ ಬೇರೆ ಅಂಗ ಅಥವಾ ಭಾಗಗಳಿಂದ ಮಿದುಳಿಗೆ ಹರಡುವ ಗಡ್ಡೆಗಳು. ಸಾಮಾನ್ಯವಾಗಿ ಲಂಗ್ಸ್ ಅಂದರೆ ಶ್ವಾಸಕೋಶದ ಕ್ಯಾನ್ಸರ್, ಸ್ತನ ಅಥವಾ ಬ್ರೆಸ್ಟ್ ಕ್ಯಾನ್ಸರ್, ಥೈರಾಯ್ಡ್ ಮತ್ತು ಅನ್ನನಾಳಗಳ ಕ್ಯಾನ್ಸರ್ ಮಿದುಳಿಗೆ ಹರಡುವ ಸಾಧ್ಯತೆಗಳಿರುತ್ತವೆ. ದೇಹದ ಬೇರೆ ಭಾಗ ಅಥವಾ ಅಂಗದಲ್ಲಿ ಕ್ಯಾನ್ಸರ್ ಇದ್ದವರಲ್ಲಿ ಮಿದುಳುಗಡ್ಡೆಗಳು ಸಾಮಾನ್ಯ. ಪ್ರೈಮರಿ ಅಥವಾ ಪ್ರಾಥಮಿಕ ಮಿದುಳುಗಡ್ಡೆಗಳಲ್ಲಿ ಮಿದುಳಿನ ಜೀವಕೋಶದಿಂದ ಬರುವ ಗ್ಲಯೋಮಾ ಗಡ್ಡೆಗಳು 30%. ಮಿದುಳಿನ ಕವಚ ಅಂದರೆ ಮೆನಿಂಜಸ್ನಿಂದ ಬರುವ ಮೆನಿಂಜೋಮಾ ಗಡ್ಡೆಗಳು 35% ಇರ್ತವೆ. ಪಿಟ್ಯುಟರಿ ಗ್ರಂಥಿಯಿಂದ ಬರುವ ಪಿಟ್ಯುಟರಿ ಅಡಿನೋಮಾ ಗಡ್ಡೆಗಳು 10-13% ಇರ್ತವೆ. ಹಾಗೂ ಮಿದುಳಿನಿಂದ ಹೊರಬರುವ ನರಗಳಿಂದ ಬರುವ ಶ್ವಾನೋಮಾ ಗಡ್ಡೆಗಳು 9-10% ಇರ್ತವೆ. ಮಿದುಳಿನ ಗಡ್ಡೆಗಳನ್ನ ಅವುಗಳ ತೀವ್ರತೆಗೆ ಅನುಗುಣವಾಗಿ ಗ್ರೇಡ್ 1, 2, 3, 4 ಎಂದು ಹಿಸ್ಟೋಪೆಥಾಲಜಿ ರಿಪೋರ್ಟ್ನಿಂದ ತಿಳಿದುಕೊಳ್ಬಹುದು. ಮಿದುಳುಗಡ್ಡೆಗಳು ಯಾವ ವಯಸ್ಸಿನಲ್ಲೂ ಕೂಡ ಆಗ್ಬಹುದು. ಸಾಮಾನ್ಯವಾಗಿ ವಯಸ್ಸು ಹೆಚ್ಚಿದಷ್ಟು ಇವುಗಳ ಸಾಧ್ಯತೆ ಹೆಚ್ಚುತ್ತದೆ. ಅವಾಗಿರುವ ಲಕ್ಷಣ, ತೀವ್ರತೆ, ಆಗುವ ಮಿದುಳಿನ ಭಾಗ ಮತ್ತು ಅವುಗಳ ಚಿಕಿತ್ಸಾ ವಿಧಾನಗಳು ಬೇರೆ ಬೇರೆ ಆಗಿರ್ತಾವ. ಮಕ್ಕಳಲ್ಲಿ ಆಗುವ ಗಡ್ಡೆಗಳು ಸಾಮಾನ್ಯವಾಗಿ ಪೋಸ್ಟೀರಿಯರ್ ಫೋಸಾ ಅಂದರೆ ಮಿದುಳಿನ ಹಿಂಭಾಗದಲ್ಲಿ ಆಗ್ತಾವ. ಉದಾಹರಣೆಗೆ ಮೆಡುಲ್ಲೋಬ್ಲಾಸ್ಟೋಮಾ, ಪೈಲೋಸೈಟಿಕ್ ಆಸ್ಟ್ರೋಸೈಟೋಮಾ, ಪೈನಿಯಲ್ ರೀಜನ್ ಟ್ಯೂಮರ್ಸ್, ಪಿನೆಟ್ ಮುಂತಾದವುಗಳು. ವಯಸ್ಕರಲ್ಲಿ ಆಗುವ ಗಡ್ಡೆಗಳು ಮಿದುಳಿನ ಮೇಲ್ಭಾಗದಲ್ಲಿ ಸಾಮಾನ್ಯ. ಉದಾಹರಣೆಗೆ ಗ್ಲಯೋಮಾ, ಮೆನಿಂಜಿಯೋಮಾ, ಗ್ಲಯೋಬ್ಲಾಸ್ಟೋಮಾ, ಮೆಟಾಸ್ಟಾಸಿಸ್, ಶ್ವಾನೋಮಾ ಮತ್ತು ಪಿಟ್ಯುಟರಿ ಗ್ರಂಥಿಯ ಅಡಿನೋಮಾಗಳು. ಈ ರೀತಿಯ ಮಿದುಳುಗಡ್ಡೆಗಳು ತಾವು ಹುಟ್ಟಿದ ಮಿದುಳಿನ ಭಾಗವನ್ನು ಹಾಳು ಮಾಡಿ ಸುತ್ತಮುತ್ತಲಿನ ಮಿದುಳಿನ ಮೇಲೆ ಒತ್ತಡ ಹಾಕಿ ಸಂಬಂಧಪಟ್ಟ ಕೆಲಸದಲ್ಲಿ ವ್ಯತ್ಯಯ ಮಾಡ್ತಾವ. ತಲೆನೋವು ಮತ್ತು ವಾಂತಿ ಮಿದುಳುಗಡ್ಡೆಗಳ ಲಕ್ಷಣಗಳಲ್ಲಿ ಸರ್ವೇ ಸಾಮಾನ್ಯವಾದವು. ಅಂದಹಾಗೆ ಎಲ್ಲಾ ತಲೆನೋವು ವಾಂತಿ ಮಿದುಳುಗಡ್ಡೆಯ ಲಕ್ಷಣ ಅಂತಲ್ಲ. ನಾವು ತಲೆನೋವಿನ ಲಕ್ಷಣವನ್ನು ವಿಸ್ತರಿಸಿದಾಗ ನಮಗೆ ಅದು ಮಿದುಳಿನ ಗಡ್ಡೆಯಿಂದ ಅಥವಾ ಬೇರೆ ಕಾರಣದ ಅಂತ ಬಹುತೇಕವಾಗಿ ಹೇಳ್ಬೋದು. ಅದಲ್ಲದೆ ಮಿದುಳುಗಡ್ಡೆಯ ಮಿದುಳಿನ ಯಾವ ಭಾಗದಿಂದ ಹುಟ್ಟಿದೆ ಅನ್ನೋದ್ರ ಮೇಲೆ ಬೇರೆ ಬೇರೆ ಲಕ್ಷಣಗಳು ಇರ್ತಾವ. ಫ್ರಾಂಟಲ್ ಅಥವಾ ಟೆಂಪೋರಲ್ ಲೋಬ್ ನ ಗಡ್ಡೆಗಳಿಂದ ಮೂರ್ಛೆ ರೋಗ, ವ್ಯಕ್ತಿಯ ವ್ಯಕ್ತಿತ್ವ ಮತ್ತು ವರ್ತನೆಗಳಲ್ಲಿ ವ್ಯತ್ಯಾಸ, ಖಿನ್ನತೆ, ನೆನಪಿನ ಶಕ್ತಿಯಲ್ಲಿ ಬದಲಾವಣೆ, ಕೈಕಾಲಿನ ಶಕ್ತಿ ಹೀನತೆ ಸಾಮಾನ್ಯವಾದವು. ಆಕ್ಸಿಪಿಟಲ್ ಲೋಬ್ ಗಡ್ಡೆಗಳಿಂದ ದೃಷ್ಟಿ ದೋಷ ಸಾಮಾನ್ಯ. ಪ್ಯಾರೈಟಲ್ ಲೋಬ್ ಗಡ್ಡೆಗಳಿಂದ ನಾವು ಕಲಿತ ಓದು ಬರಹ, ನಮ್ಮ ಸಂಭಾಷಣೆ ಶಕ್ತಿಯಲ್ಲಿ ಬದಲಾವಣೆ ಆಗುವುದು ಸಾಮಾನ್ಯವಾದದು. ಅದೇ ರೀತಿ ಸೆರೆಬೆಲ್ಲಮ್ ಮತ್ತು ಸಿಪಿ ಆಂಗಲ್ನಿಂದ ಬರುವ ಗಡ್ಡೆಗಳಿಂದ ಸಮತೋಲನದಲ್ಲಿ ತೊಂದರೆ, ಕಿವಿ ಕೇಳುವ ಅಥವಾ ಊಟ ನುಂಗುವ ಕ್ರಿಯೆಯಲ್ಲಿ ವ್ಯತ್ಯಯ ಆಗ್ಬೋದು. ಈ ಲಕ್ಷಣಗಳನ್ನು ವಿಶ್ಲೇಷಿಸಿ ನಾವು ಬೇರೆ ಬೇರೆ ತಪಾಸಣೆಗಳನ್ನ ಮಾಡ್ತೀವಿ. ಸಿಟಿ ಸ್ಕ್ಯಾನ್, MRI ಸ್ಕ್ಯಾನ್, EEG, ರಕ್ತ, ಮಲಮೂತ್ರ ತಪಾಸಣೆಗಳು ಮಿದುಳುಗಡ್ಡೆಗಳನ್ನ ಖಚಿತಪಡಿಸಿಕೊಳ್ಳಲು ಅವಶ್ಯಕ. ಇದರಲ್ಲಿ MRI ಸ್ಕ್ಯಾನ್ ಅತಿ ಮುಖ್ಯ ವಿಧಾನ. MRIದಿಂದ ಗಡ್ಡೆಯ ಗಾತ್ರ, ಗಡ್ಡೆಯ ಲಕ್ಷಣ, ಗಡ್ಡೆಯ ಸುತ್ತಮುತ್ತಲಿನ ಮಿದುಳಿನ ಜೊತೆಗಿರುವ ಸಂಬಂಧದ ಬಗ್ಗೆ ಮಾಹಿತಿ ಸಿಗ್ತದೆ. ಇದಲ್ಲದೆ ಈಗಿನ ಅತ್ಯಾಧುನಿಕ MRI ವಿಧಾನಗಳಾದ MRI ಸ್ಪೆಕ್ಟ್ರೋಸ್ಕೋಪಿ ಮತ್ತು MRI ಪರ್ಫ್ಯೂಜನ್ ಸ್ಟಡಿಗಳಿಂದ ಗಡ್ಡೆಯ ರಾಸಾಯನಿಕ ಅಂಶಗಳು ಮತ್ತು ರಕ್ತ ಪ್ರವಾಹಗಳ ಪತ್ತೆ ಹಚ್ಚಿ ಅದು ಯಾವ ಗ್ರೇಡ್ ಗಡ್ಡೆ ಅನ್ನೋದನ್ನು ಬಹುತೇಕವಾಗಿ ಹೇಳ್ಬೋದು. ಫಂಕ್ಷನಲ್ MRIದಿಂದ ಮಿದುಳಿನಲ್ಲಿರುವ ಕೈಕಾಲು, ಮಾತಿನ ನಿಯಂತ್ರಣ ಕೇಂದ್ರ, ದೃಷ್ಟಿ ಕೇಂದ್ರ ಎಷ್ಟು ಸನಿಹದಲ್ಲಿದೆ ಎಂಬುದರ ಸ್ಪಷ್ಟ ಚಿತ್ರ ಲಭಿಸುತ್ತದೆ. ಈ ಮಾಹಿತಿಯನ್ನು ಅನುಸರಿಸಿ ನಾವು ಅವೇಕ್ ಕ್ರೆನಿಯಾಟೋಮಿ ಅಂದರೆ ಎಚ್ಚರ ಸ್ಥಿತಿಯಲ್ಲಿಯೇ ಆಪರೇಷನ್ ಮಾಡಿ ಈ ಕೇಂದ್ರಗಳನ್ನು ಹಾಳಾಗದಂತೆ ಸಂರಕ್ಷಿಸಬಹುದು. ಪೆಟ್ ಸ್ಕ್ಯಾನ್ನಿಂದ ಒಂದು ವೇಳೆ ಮೆಟಾಸ್ಟಾಟಿಕ್ ಟ್ಯೂಮರ್ ಆಗಿದ್ದರೆ

0: ಬೇರೆ ಯಾವ ಭಾಗದಲ್ಲಿ ಗಡ್ಡೆಗಳಿವೆ ಮತ್ತು ಅವುಗಳ ತೀವ್ರತೆ ಏನು ಎಂಬುದನ್ನು ಪತ್ತೆ ಹಚ್ಚಬಹುದು. ಆಪರೇಷನ್ ಆದ್ಮೇಲೂ ಕೂಡ MRI ಮಾಡಿ ಎಷ್ಟು ಗಡ್ಡೆಯನ್ನು ತೆಗೆಯಲಾಗದ ಅಂತ ಗುರುತಿಸಿ ಮುಂದಿನ ಚಿಕಿತ್ಸೆಯನ್ನು ಪ್ಲಾನ್ ಮಾಡಬಹುದು. ಹೀಗಾಗಿ ಬ್ರೈನ್ ಟ್ಯೂಮರ್ ಚಿಕಿತ್ಸೆಯಲ್ಲಿ MRI ಸ್ಕ್ಯಾನ್ ಅತ್ಯಮೂಲ್ಯವಾದ ವಿಧಾನ. ಅಸೋಸಿಯೇಟೆಡ್ ಮೆಡಿಕಲ್ ಕಂಡೀಷನ್ಸ್ ಅಂದರೆ ರಕ್ತದ ಒತ್ತಡ, ಸಕ್ಕರೆ ಕಾಯಿಲೆ ಅಥವಾ ಹೃದಯ ಕಾಯಿಲೆ, ಇವುಗಳ ಅನುಗುಣವಾಗಿ ನಾವು ಚಿಕಿತ್ಸೆ ವಿಧಾನಗಳನ್ನು ನಿರ್ಧರಿಸ್ತೀವಿ. ತಲೆನೋವಿಗೆ ನೋ ನಿವಾರಕ ಮಾತ್ರೆ, ಮಿದುಳಿನ ಬಾವ್ ಅದಕ್ಕೆ ಸ್ಟೀರಾಯ್ಡ್ಸ್ ಮಾತ್ರೆ, ಮತ್ತೆ ಮೂರ್ಛೆ ರೋಗಕ್ಕೆ ಆಂಟಿ ಎಪಿಲೆಟಿಕ್ಸ್ ಮಾತ್ರೆಯನ್ನು ಕೊಡಬೇಕಾಗ್ತದೆ. ಮಿದುಳಿನ ಗಡ್ಡೆಗಳ ಚಿಕಿತ್ಸೆಯಲ್ಲಿ ಪ್ರಧಾನವಾಗಿ ಯೋಚಿಸಬೇಕಾದ ವಿಷಯಗಳೆಂದರೆ ಅದು ಗಡ್ಡೆಯೋ ಅಥವಾ ಬೇರೆ ಅನ್ನೋದನ್ನು ಖಚಿತಪಡಿಸಬೇಕು. ಗಡ್ಡೆಯಾಗಿದ್ದರೆ ಅದರ ತೀವ್ರತೆ ಅಥವಾ ಗ್ರೇಡ್ ಯಾವುದು ಅನ್ನೋದನ್ನು ವಿಷಯ ನಮಗೆ ಗೊತ್ತಿರಬೇಕು. ಈ ಗಡ್ಡೆಗಳಿಗೆ ಆಪರೇಷನ್ ಅಥವಾ ಶಸ್ತ್ರಚಿಕಿತ್ಸೆ ಬೇಕು ಅಥವಾ ಅದು ಇಲ್ಲ ಅನ್ನೋದನ್ನ ನಿರ್ಣಯ ಮೊದಲೇ ತೆಗೆದುಕೊಳ್ಬೇಕಾಗ್ತದೆ. ಈಗಿನ ಅತ್ಯಾಧುನಿಕ ಸ್ಕ್ಯಾನ್ ಮಾಹಿತಿಯಿಂದ ನಾವು ಈಗ ಆಪರೇಷನ್ ಇಲ್ಲದೆ ಅದು ಕ್ಯಾನ್ಸರ್ ಅಥವಾ ಸಾದಾಗಡ್ಡೆ ಅಂತ ಬಹುತೇಕವಾಗಿ ಹೇಳ್ಬೋದು. ಒಂದು ವೇಳೆ ಗಡ್ಡೆಯ ಗಾತ್ರ ಸಣ್ಣದಾಗಿದ್ದು ಸ್ಕ್ಯಾನ್ನಲ್ಲಿ ಸಾದಾಗಡ್ಡೆಯ ಲಕ್ಷಣಗಳಿದ್ದು ಉಳಿದ ಮಿದುಳಿನ ಮೇಲೆ ಒತ್ತಡ ಇಲ್ಲದಿದ್ದರೆ ನಾವು ಅವುಗಳನ್ನ ಪುನರವಿ ಪರೀಕ್ಷೆ ಹಾಗೂ ತಪಾಸಣೆಗಳಿಂದ ಆಪರೇಷನ್ ಇಲ್ಲದೆ ಚಿಕಿತ್ಸಿಸಬಹುದು. ಒಂದು ವೇಳೆ ಸ್ಕ್ಯಾನ್ನಿಂದ ನಿಖರವಾದ ಮಾಹಿತಿ ಇಲ್ಲದಿದ್ದಾಗ ಬಯೋಪ್ಸಿ ಮಾಡುವ ಮೂಲಕ ಗಡ್ಡೆಯ ತೀವ್ರತೆಯನ್ನು ತಿಳಿದುಕೊಳ್ಬಹುದು. ಈಗಿರುವ ಅತ್ಯಾಧುನಿಕ ಸ್ಟಿರೋಟ್ಯಾಕ್ಸಿ ನ್ಯೂರೋ ನ್ಯಾವಿಗೇಷನ್ ತಂತ್ರಜ್ಞಾನದಿಂದ ಅತಿ ಸಣ್ಣ ರೀತಿಯ ಆಪರೇಷನ್ದಿಂದ ಈ ತಪಾಸಣೆಯನ್ನು ಸಾಧ್ಯವಾಗಿದೆ. ಸ್ಕ್ಯಾನ್ ಅಥವಾ ಬಯೋಪ್ಸಿ ಮಾಹಿತಿಯಿಂದ ಅದು ಕ್ಯಾನ್ಸರ್ ಗಡ್ಡೆ ಅಥವಾ ಗಡ್ಡೆಯ ಗಾತ್ರ ದೊಡ್ಡದಾಗಿದ್ದು ಸುತ್ತಮುತ್ತಲಿನ ಮಿದುಳ ಮೇಲೆ ಒತ್ತಡ ಇದ್ದಲ್ಲಿ ಆಪರೇಷನ್ ಮೂಲಕ ಗಡ್ಡೆಯನ್ನು ತೆಗೆದು ಚಿಕಿತ್ಸೆ ಮಾಡಬೇಕಾಗ್ತದೆ. ಗಡ್ಡೆಯ ಹಿಸ್ಟೋಪೆಥಾಲಜಿ ರಿಪೋರ್ಟ್ ಲೋ ಗ್ರೇಡ್ ಅಥವಾ ಸಾದಾ ಗಡ್ಡೆ ಅಂತಿದ್ದಾಗ ನಾವು ಅವುಗಳನ್ನು ಕ್ರಮಬದ್ಧವಾಗಿ ಫಾಲೋ ಅಪ್ ಮಾಡಬೇಕಾಗ್ತದೆ. ಈ ರಿಪೋರ್ಟ್ನಿಂದ ಒಂದು ವೇಳೆ ಕ್ಯಾನ್ಸರ್ ಅನ್ನೋ ಮಾಹಿತಿ ಸಿಕ್ಕರೆ ಮತ್ತೆ ಕೀಮೋಥೆರಪಿ ರೇಡಿಯೋಥೆರಪಿ ಟ್ರೀಟ್ಮೆಂಟ್ ತಗೋಬೇಕಾಗ್ತದೆ. ಪ್ಯುಟಿಟರಿ ಗ್ರಂಥಿಗಳ ಗಡ್ಡೆಗಳು ಮತ್ತು ಮಿದುಳಿನ ಬುಡಭಾಗದ ಗಡ್ಡೆಗಳನ್ನ ಮೂಗಿನ ಮೂಲಕ ಎಂಡೋಸ್ಕೋಪಿ ಮಾಡಿ ಸುಲಭವಾಗಿ ತೆಗೆಯಬಹುದು. ಕೆಲವು ರೀತಿಯ ಚಿಕ್ಕದಾದ ಗಡ್ಡೆಗಳನ್ನ ಸೈಬರ್ ನೈಫ್ ಅಥವಾ ಸ್ಟಿರೋಟ್ಯಾಕ್ಟಿಕ್ ರೇಡಿಯೋ ಸರ್ಜರಿ ರೋಬೋಟಿಕ್ ವಿಧಾನದಿಂದ ಆಪರೇಷನ್ ಇಲ್ಲದೆ ಗುಣಪಡಿಸಬಹುದು. ಹೀಗೆ ಬೇರೆ ಬೇರೆ ಗಡ್ಡೆಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಚಿಕಿತ್ಸಬಹುದು. ಹೀಗಾಗಿ ಇವತ್ತಿನ ಸಂಶೋಧನಾ ಚಿಕಿತ್ಸೆಯಿಂದ 50%ಕ್ಕಿಂತ ಜಾಸ್ತಿ ಗಡ್ಡೆಗಳನ್ನ ಸಂಪೂರ್ಣವಾಗಿ ಗುಣಪಡಿಸಬಹುದು. ಇಷ್ಟೆಲ್ಲ ಸಂಶೋಧನೆಗಳು ನಡೆದರೂ ಮಿದುಳು ಗಡ್ಡೆಗಳ ಆಗುವುದಕ್ಕೆ ಕಾರಣಗಳೇನು ಮತ್ತು ಅವನ್ನ ತಡೆಗಟ್ಟಬಹುದೇ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಈಗಿನ ವೈಜ್ಞಾನಿಕ ಜಗತ್ತಿಗೆ ಇನ್ನೂ ನಿಖರವಾಗಿಲ್ಲ. ಕೆಲವು ಗಡ್ಡೆಗಳು ಅನುವಂಶಿಕ ಅಥವಾ ಜೆನೆಟಿಕ್ ತೊಂದರೆಗಳಿಂದ ಬರಬಹುದು. ಅವುಗಳಲ್ಲಿ ನ್ಯೂರೋ ಫೈಬ್ರೋಮ್ಯಾಟ್ರಿಸಿಸ್ ಅನ್ನೋ ಕಾಯಿಲೆ ಸಾಮಾನ್ಯ. ಇದಲ್ಲದೆ ಟ್ಯೂಬರಸ್ ಕ್ಲಿರೋಸಿಸ್, ಟರ್ನರ್ಸ್, ಟರ್ಕಾಟ್ಸ್, ಗೋಲಿನ್ ಸಿಂಡ್ರೋಮ್ ಮತ್ತೆ ವ್ಯಾನ್ ಹೆಫೆಲ್ ಲೆಂಡೌ ಸಿಂಡ್ರೋಮ್ ಅನ್ನೋ ಅನುವಂಶಿಕ ಕಾಯಿಲೆಗಳು ಮಿದುಳಿನ ಗಡ್ಡೆಗಳ ಕಾರಣವಾಗಬಹುದು. HIV ಏಡ್ಸ್ ನಲ್ಲಿ ಮಿದುಳಿನ ಲಿಂಫೋಮಾ ಗಡ್ಡೆಗಳು ಸಾಮಾನ್ಯ. ಅಯೋನೈಸಿಂಗ್ ರೇಡಿಯೇಷನ್ ಅಂದರೆ ಅಯಾನುಗಳ ವಿಕಿರಣದಿಂದ ಬ್ರೈನ್ ಟ್ಯೂಮರ್ ಆಗುವ ಸಾಧ್ಯತೆ ಹೆಚ್ಚು ಅನ್ನೋ ವಿಷಯ ಈಗ ಖಚಿತವಾಗಿದೆ.
1: ಮೆದುಳಿನ ಗಡ್ಡೆಗಳು ಈ ಕುರಿತು ಡಾಕ್ಟರ್ ಶಿವಶಂಕರ್ ಅವರಿಂದ ಮಾಹಿತಿ ಕೇಳಿದಿರಿ. ಇದಾಗಿತ್ತು ಆರೋಗ್ಯ ಕಾರ್ಯಕ್ರಮ.

0: ಹೌದು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಆಕಾಶವಾಣಿ ಕಾರವಾರ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೇಳಿ ಅಲಿ ಅಕ್ಬರ್ ಖಾನ್ ಅವರ ಸರೋದ್ ವಾದನ, ರಾಗ್ ಲಲಿತ ಗೌರಿ.

0: ಬಾಯಿ ತೆರೆದ ಚರಂಡಿಗಳು, ಕಸದ ರಾಶಿಗಳು, ಮರುಬಳಕೆ ಮಾಡ್ಲಿಕ್ಕಂಥೇಳಿ ವಸ್ತು ಹುಡುಕುವ ಆಯುವ ಮಹಿಳೆಯರು ಮತ್ತು ಮಕ್ಕಳು.
1: ಎಲ್ಲೇ ನೋಡು
0: ತಿನ್ನಕ್ಕೇನಾದ್ರೂ ಸಿಗ್ತೈತಿ ಅಂಥೇಳಿ ಕಸಾನ ಜಾಲಾಡುವ ಹಸು, ಹಂದಿ, ಪಕ್ಷಿ, ನಾಯಿಗಳು. ಅನುಪಯುಕ್ತ ವಸ್ತು ಪ್ರಾಣಿ ಹೊಟ್ಟಿ ಸೇರಿ ಅನಾರೋಗ್ಯಕ್ಕೆ ದಾರಿ. ಕಸದ ರಾಶಿಯೊಳಗ ಹೊಟ್ಟೆ ತುಂಬಿಸಿಕೊಂಡ ಹಸುವಿನ ಹಾಲು ಇನ್ಯಾರಿಗೆ? ಪ್ರಾಣಿ ಪಕ್ಷಿಗಳ ಜೊತೆಗೆ ನಮ್ಮ ಆರೋಗ್ಯದ ಕಾಳಜಿನೂ ಇರಲಿ. ಹಂಗಾದ್ರ ಕಸದ ಗಾಡಿಗೆ ಕಸಾನ ವಿಂಗಡಿಸಿ ಹಾಕೋ ಅಭ್ಯಾಸನ ಇವತ್ತಿನಿಂದ ನೀವ ಶುರು ಮಾಡ್ರಿ. ನಾಡನ್ನ ಸ್ವಚ್ಛವಾಗಿಸಿ ಸ್ವಾಸ್ಥ್ಯ ಕಾಪಾಡಿ.

ಕೇಳುಗರೆ ಗಮನಿಸಿ, ಇಂದು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ದತ್ತಕ್ರಿಯಾ ಯೋಗ ಈ ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀ ದತ್ತ ವಿಜಯಾನಂದನ ತೀರ್ಥ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಇಂದು ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ತೆಂಗು ಬಿತ್ತನೆ ಬೀಜದ ಆಯ್ಕೆ ಮತ್ತು ನರ್ಸರಿ ನಿರ್ವಹಣೆ ಈ ಕುರಿತು ಸಿರ್ಸಿ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ. ಧನರಾಜ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ.

ಆಕಾಶವಾಣಿ ಕಾರವಾರ. ಈಗ ಸಮಯ 10:02. ನಮ್ಮ ಮುಂದಿನ ಕಾರ್ಯಕ್ರಮ ವಿದ್ಯಾರ್ಥಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಒಡಹುಟ್ಟಿದವರು ಚಿತ್ರದ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಗೀತಪ್ರಿಯ ಅವರ ರಚನೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಮುಂದಿನ ಹಾಡು ಚೈತ್ರದ ಚಿಗುರು ಚಿತ್ರದ್ದು, ರಾಜೇಶ್ ಅವರ ಧ್ವನಿಯಲ್ಲಿ, ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತ.

ಗೋಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳ್ಳಿಮೇಷ್ಟು ಚಿತ್ರದ ಹಾಡು ಕೆಜೆ ಜಯಸುದಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ.

0: सरकारी वेबसाइट से लोन अप्लाई करो, सतर्क रहें और ऑनलाइन ठगों से बचें।
1: समझ गया।
2: ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇನ್ನೀಗ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ.

ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದ ಮುಂದಿನ ಹಾಡು ಚಿನ್ನ ಚಿತ್ರದ್ದು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇನ್ನೀಗ ಶ್ರೀಗಂಧ ಚಿತ್ರದ ಹಾಡು ಎಸ್ ಪಿ ಮತ್ತೊಮ್ಮೆ ಕೇಳಿ ಪಿ ಬಿ ಶ್ರೀನಿವಾಸ್, ಎಸ್ ಜಾನಕಿ, ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ.

0: ಪೊಲೀಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇನ್ನೀಗ ಮುಂಜಾನೆಯ ಮಂಜು ಚಿತ್ರದ ಹಾಡನ್ನ ಕೇಳಿ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ.
1: ಮನೆ ಮುಂದೆ ಸೀಗೆ ಬೇಲಿ ಬೇಡ, ಇದ್ರು ಮೇಲೆ ಬಟ್ಟೆ ಹಾಕೋದು ಬೇಡ, ಬೇಡ ಸುಳ್ಳೆ ಆದ್ರೂ

0: ಸಮಯ ಆಗಿದೆ 11 ಗಂಟೆ. ಇದೀಗ ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ 2 ಹೊಸ ಅಪರಾಧ ವಿರೋಧಿ ಕಾಯ್ದೆಗಳು ಇಂದಿನಿಂದ ಅಧಿಕೃತವಾಗಿ ಜಾರಿಗೆ ಬಂದಿವೆ. ಪಶ್ಚಿಮ ಬಂಗಾಳ ಸಾರ್ವಜನಿಕ ಸುರಕ್ಷತೆ ಮತ್ತು ಸಮಾಜ ವಿರೋಧಿ ಚಟುವಟಿಕೆಗಳ ನಿಯಂತ್ರಣ ಮಸೂದೆ 2026 ಹಾಗೂ ಪಶ್ಚಿಮ ಬಂಗಾಳ ಸಾರ್ವಜನಿಕ ಸುವ್ಯವಸ್ಥೆ ನಿರ್ವಹಣೆ ತಿದ್ದುಪಡಿ ಮಸೂದೆ 2026ಕ್ಕೆ ರಾಜ್ಯಪಾಲ ಆರ್ಎನ್ ರವಿ ಅಂಕಿತ ಹಾಕಿದ್ದಾರೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿಂದು ಎಂಪಿ ಟೆಕ್ ಗ್ರೋತ್ ಕಾನ್ಕ್ಲೇವ್ 3.0 ಸಮಾವೇಶ ಜರುಗಲಿದ್ದು ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಜಿಸಿಸಿ ದತ್ತಾಂಶ ಕೇಂದ್ರಗಳು ಮತ್ತು ಸೆಮಿಕಂಡಕ್ಟರ್ ವಲಯಗಳಲ್ಲಿ ಹೂಡಿಕೆಗಳನ್ನು ಆಕರ್ಷಿಸುವುದು ಹಾಗೂ ಉತ್ತೇಜಿಸುವುದು ಸಮಾವೇಶದ ಮುಖ್ಯ ಉದ್ದೇಶವಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿ 28 ಜನ ಗಾಯಗೊಂಡಿರುವ ಘಟನೆ ನಡೆದಿದೆ. ಮೊಳಕಾಲ್ಮೂರು ತಾಲೂಕಿನ ಕೋನಾಪುರ ಗ್ರಾಮದ ಬಳಿಯ ರಾಷ್ಟೀಯ ಹೆದ್ದಾರಿ 150A ರಸ್ತೆಯಲ್ಲಿ ದುರ್ಘಟನೆ ಸಂಭವಿಸಿದೆ. ವಿಯೆಟ್ನಾಂನ ಫೂಕೋಕ್ ದ್ವೀಪದ ಬಳಿ ಸಂಭವಿಸಿದ ಬೋಟ್ ದುರಂತದಲ್ಲಿ ಪ್ರಾಣ ಕಳೆದುಕೊಂಡಿದ್ದ 15 ಭಾರತೀಯ ಪ್ರವಾಸಿಗರ ಪಾರ್ಥಿವ ಶರೀರಗಳನ್ನು ಹೋಚಿಮಿನ್ ಸಿಟಿಯಿಂದ ಇಂದು ಭಾರತಕ್ಕೆ ತರಲಾಗುತ್ತಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 616 ಅಂಕಗಳ ಇಳಿಕೆಯೊಂದಿಗೆ 76,946 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 190 ಅಂಕ ಇಳಿಕೆಯ ನಂತರ 24,015 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 39 ಪೈಸೆ ಇಳಿಕೆಯೊಂದಿಗೆ 95.77 ರೂಪಾಯಿಯಷ್ಟಿದೆ. ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ವಿರುದ್ದದ ಟಿ20 ಸರಣಿಗಳಲ್ಲಿ ಸೋಲನುಭವಿಸಿದ ಹಿನ್ನೆಲೆಯಲ್ಲಿ ಭಾರತೀಯ ಕ್ರಿಕೆಟ್ ತಂಡದ ಆಡಳಿತ ಮಂಡಳಿ ವಹಿಸಿದ ಪಾತ್ರ ಕುರಿತು ಬಿಸಿಸಿಐ ಸೂಕ್ತ ಪರಿಶೀಲನೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಮಾಜಿ ರಾಷ್ಟೀಯ ಆಯ್ಕೆಗಾರ ಸಬಾ ಕರೀಂ ಆಗ್ರಹಿಸಿದ್ದಾರೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಇಂಗ್ಲೆಂಡ್ ಮತ್ತು ಭಾರತದ ವನಿತೆಯರ ತಂಡಗಳ ನಡುವಿನ ಐತಿಹಾಸಿಕ ಏಕೈಕ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದ 4ನೇ ದಿನದಾಟ ಇಂದು ಭಾರತೀಯ ಕಾಲಮಾನ ಅಪರಾಹ್ನ 3:30 ಆರಂಭವಾಗಲಿದ್ದು ಇಂಗ್ಲೆಂಡ್ ತನ್ನ 2ನೇ ಇನ್ನಿಂಗ್ಸ್ ಮುಂದುವರೆಸಲಿದೆ. ಇಂಗ್ಲೆಂಡ್ಗೆ ಗೆಲ್ಲಲು 327 ರನ್ ಗಳಿಸುವ ಅಗತ್ಯವಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 ಗಂಟೆಗೆ.

ಕೇಳುತ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:03:22. ನಿಮಗೆಲ್ಲ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆಯಾಗುತ್ತಿದ್ದೇನೆ, ನಾನು ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ಈಗ ಬ್ಯಾಕ್ ಟು ಬ್ಯಾಕ್ ಹಿಟ್ ಗೀತೆಗಳನ್ನು ಕೇಳುವಂತಹ ಸಮಯ. ಈಗ ಮೊದಲಿಗೆ ಕೇಳಿ ರ್ಯಾಂಬೋ 2 ಚಿತ್ರದ ಗೀತೆಯನ್ನು ಮೆಹಬೂಬ್ ಸಾಬ್ ಅವರ ಧ್ವನಿಯಲ್ಲಿ, ಸಂತೋಷ್ ನಾಯಕ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು

ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: मोहन भाई, काफी बिजी लग रहे हो।
1: मैं सोच रहा हूँ कि बिजनेस शुरू करूँ। एक एजेंट ने कहा कि मुद्रा लोन जल्दी सैंक्शन करवा देगा, बस प्रोसेसिंग फीस और लीगल फीस देनी होगी। पेमेंट लिंक भी भेजा है।
0: अरे मोहन भाई, प्रधानमंत्री मुद्रा योजना में कोई एजेंट नहीं होता है। धोखेबाज नकली वेबसाइट, सैंक्शन लेटर्स और दस्तखत से लोगों को फंसाते हैं।
1: सच?
0: सीधा बैंक या वित्त संस्था में जाओ या सरकारी वेबसाइट से लोन अप्लाई करो। सतर्क रहें और ऑनलाइन ठगों से बचें।
1: समझ गया।
2: ಕೇಳುತ್ತಿದ್ದೀರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:31. ಮಧ್ಯಾಹ್ನದ ಪ್ರಸಾರದಲ್ಲಿ ಇನ್ನು ಮುಂದೆ ಕೇಳುವಿರಿ ಕಲಾಭಾರತಿ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಿರೋದು ತಮ್ಮ ವಿಶಿಷ್ಟ ಕಂಠಸಿರಿಯ ಮೂಲಕವೇ ಲಕ್ಷಾಂತರ ಹೃದಯಗಳನ್ನು ಗೆದಿರುವ ಅನನ್ಯ ಭಟ್ ಅವರ ಕುರಿತಾಗಿ. ಕೇವಲ ಹಾಡಿನ ಮೂಲಕ ಅಷ್ಟೇ ಅಲ್ಲ, ಅವರ ಗಾಯನದಲ್ಲಿನ ಜಾನಪದದ ಜಯಂಕಾರ, ನೆಲದ ಮಣ್ಣಿನ ಜೀವಂತಿಕೆ ಇವತ್ತು ಅವರನ್ನ ಎಲ್ಲರಿಗಿಂತ ಭಿನ್ನವಾಗಿಸಿದೆ. ಲೂಸಿಯಾ ಚಿತ್ರದಿಂದ ಶುರುವಾದ ಪಯಣ KGF ಮೂಲಕ ಗ್ಲೋಬಲ್ ಸ್ಟೇಜ್ವರೆಗೂ ಮುಟ್ಟಿದೆ. ಅಂದರೆ ಅದು ಅವರ ಪ್ರತಿಭೆಗೆ ಸಿಕ್ಕ ಗೌರವ. ಇವತ್ತು ನಮ್ಮ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಅವರದೇ ರಾಗ, ಅವರದೇ ಹಾಡು. ಬೆಳಗಾವಿಯ ಅಂಕಲಿಯಿಂದ ಬಂದು ಮೈಸೂರಿನಲ್ಲಿ ಬೆಳೆದು ಇಂದು ಇಡೀ ಭಾರತೀಯ ಚಿತ್ರರಂಗವೇ ತಿರುಗಿ ನೋಡುವಂತೆ ಮಾಡಿರುವಂತಹ ವಿಶಿಷ್ಟ ಪ್ರತಿಭೆ ಅನನ್ಯ ಭಟ್ ಅವರು. ಗಾಯನ, ನಟನೆ ಮತ್ತು ಜಾನಪದ ಸಂಗೀತದಲ್ಲಿ ಅವರು ತೋರುತ್ತಿರುವ ಉತ್ಸಾಹ ನಿಜಕ್ಕೂ ಎಲ್ಲರಿಗೂ ಸ್ಫೂರ್ತಿದಾಯಕ. ಈಗ ಕೇಳಿ ಲೂಸಿಯಾ ಚಿತ್ರದ ಗೀತೆಯನ್ನು ಅನನ್ಯ ಭಟ್ ಹಾಗೆ ಉದಿತ್ ಹರಿತ್ ಅವರ ಧ್ವನಿಯಲ್ಲಿ. ಈ ಒಂದು ಗೀತೆಗೆ ರಘುಶಾಸ್ತ್ರಿ ಅವರ ಸಾಹಿತ್ಯ ಹಾಗೆಯೇ ಪೂರ್ಣಚಂದ್ರ ತೇಜಸ್ವಿ ಅವರ ಸಂಗೀತವಿದೆ.

ಆತ್ಮೀಯ ಕೇಳುಗರೆ, ಅನನ್ಯ ಭಟ್ ಅವರ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ಅನನ್ಯ ಭಟ್ ಅವರು ಲೂಸಿಯ ಚಿತ್ರದ ಮೂಲಕ ಸಿನಿಮಾ ರಂಗ ಪ್ರವೇಶಿಸಿದಂತಹ ಅವರು ರಾಮ ರಾಮ ರೇ ಚಿತ್ರದ ನಮ್ಮ ಕಾಯೋ ದೇವನೆ ಹಾಡಿನ ಮೂಲಕ ಫಿಲಂ ಫೇರ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡು ತಮ್ಮ ಪ್ರತಿಭೆಯನ್ನು ಜಗತ್ತಿಗೆ ಸಾರಿದರು. KGF ಸರಣಿಯ ಮೆಹಬೂಬಾ ಹಾಗೂ ಸಿಂಗಾರ ಸಿರಿಯೆ ಹಾಡುಗಳ ಮೂಲಕ ಅವರು ಕೇವಲ ಕನ್ನಡವಷ್ಟೇ ಅಲ್ಲದೆ ತಮಿಳು, ತೆಲುಗು, ಹಿಂದಿ ಹಾಗೂ ಮಲಯಾಳಂ ಭಾಷೆಗಳಲ್ಲೂ ತಮ್ಮ ಧ್ವನಿಯ ಛಾಪನ್ನು ಮೂಡಿಸಿದ್ದಾರೆ. ಸಂಗೀತ ನಿರ್ದೇಶಕ ರವಿ ಬಸ್ರೂರು ಅವರ ಜೊತೆಗಿನ ಅವರ ಜುಗಲ್ಬಂದಿ ಅದೆಷ್ಟು ಜನಪ್ರಿಯವಾಯಿತೆಂದರೆ ಅವರು ಇಂದು ಬಹುಭಾಷಾ ಗಾಯಕಿಯಾಗಿ ಸ್ಯಾಂಡಲ್ವುಡ್ನ ಹೆಮ್ಮೆಯಾಗಿ ನಿಂತಿದ್ದಾರೆ. ಈಗ ಕೇಳಿ ವೀರಂ ಚಿತ್ರದ ಗೀತೆಯನ್ನು ಅನನ್ಯ ಭಟ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅನೂಪ್ ಸಿಳಿನ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಕೇಳುಗರೆ, ಅನನ್ಯ ಭಟ್ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ. ಅನನ್ಯ ಭಟ್ ಅವರ ವಿಶೇಷತೆ ಇರೋದೇನಪ್ಪ ಅಂದರೆ, ಅವರು ತಮ್ಮ ಬೇರುಗಳನ್ನು ಮರೆಯದೆ ಇರುವಂತಹ ಗುಣವನ್ನು ಅವರು ಬೆಳೆಸ್ಕೊಂಡಿರೋದು. ಸೊಬಗಿನ ಸೂಜುಮಲ್ಲಿಗೆ, ಭಾಗ್ಯದ ಬೆಳೆಗಾರ ಅಂತಹ ಜಾನಪದ ಹಾಡುಗಳನ್ನು ಕೇಳಿ ಬೆಳೆದಂತಹ ಅವರು ಅವುಗಳ ಸೊಬಗನ್ನು ಇಂದಿನ ಯುವ ಪೀಳಿಗೆಗೆ ತಲುಪಿಸಲು ಹೊಸ ಹಾದಿಯನ್ನು ಹಿಡಿದಿದ್ದಾರೆ. ತಮ್ಮ ಅನನ್ಯ ಭಟ್ ಕನ್ಸರ್ಟ್ ಬ್ಯಾಂಡ್ ಮೂಲಕವಾಗಿ ಜಾನಪದ ಗೀತೆಗಳಿಗೆ ಝಾಕ್, ರಾಕ್ ಮತ್ತು ಪಾಶ್ಚಾತ್ಯ ಸಂಗೀತದ ಫ್ಯೂಷನ್ ನೀಡುವ ಮೂಲಕ ಅವರು ಮಾಡುತ್ತಿರುವಂತಹ ಪ್ರಯೋಗ ಅನನ್ಯ. ಕಲೆ ಕೇವಲ ಮನರಂಜನೆಯಲ್ಲ, ಅದು ಪರಂಪರೆಯ ಕೊಂಡಿ ಎನ್ನುವುದನ್ನು ಅವರು ಸಾಬೀತುಪಡಿಸಿದ್ದಾರೆ. ಸಂಗೀತವಷ್ಟೇ ಅಲ್ಲ, ನಟನೆಯಲ್ಲೂ ಅನನ್ಯ ಅವರು ತನ್ನ ಪ್ರತಿಭೆಯನ್ನು ತೋರಿಸಿದ್ದಾರೆ. ಊರ್ವಿ ಚಿತ್ರದಲ್ಲಿನ ಅತಿಥಿ ಪಾತ್ರಕ್ಕೆ ಜೀವ ತುಂಬುವ ಪ್ರಯತ್ನ ಮಾಡಿದ್ದಾರೆ. ಕೇವಲ ಹಾಡುಗಾರಿಕೆ ಮಾತ್ರವಲ್ಲ, ಸೃಜನಶೀಲತೆಯ ಹೊಸ ಮಜಲನ್ನು ಹುಡುಕುವಂತಹ ಅವರ ಹಂಬಲ ಅವರಿಗೆ ನಟನೆಯಲ್ಲೂ ಯಶಸ್ಸನ್ನು ತಂದುಕೊಡುತ್ತಿದೆ ಅಂದರೆ ಅದು ನಿಜಕ್ಕೂ ತಪ್ಪಾಗೋದಿಲ್ಲ. ಈಗ ಕೇಳಿ ಪೆಂಟಗಾನ್ ಚಿತ್ರದ ಗೀತೆಯನ್ನು ಅನನ್ಯ ಭಟ್ ಅವರದ್ದೇ ಧ್ವನಿಯಲ್ಲಿ, ರಘು ಶಿವಮೊಗ್ಗ ಅವರ ಸಾಹಿತ್ಯಕ್ಕೆ ಮಣಿಕಾಂತ್ ಕದ್ರಿ ಅವರ ಸಂಗೀತ ಇರುವಂತಹ ಗೀತೆಯನ್ನು ಈಗ ಕೇಳಿ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಆತ್ಮೀಯ ಕೇಳುಗರೆ, ಕಲಾಭಾರತಿ ಕಾರ್ಯಕ್ರಮದಲ್ಲಿ ಗಾಯಕಿ ಅನನ್ಯ ಭಟ್ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ. ಹೀಗೆ ಅನನ್ಯ ಭಟ್ ಅವರು ಒಂದಿಲ್ಲ ಒಂದು ರೀತಿಯಲ್ಲಿ ಕನ್ನಡಿಗರ ಮನಸ್ಸಿನಲ್ಲಿ ಇಂದು ಅಚ್ಚಳಿಯದ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಧುರ ಗೀತೆಗಳನ್ನು ನಮಗೆ ಉಡುಗೊರೆಯಾಗಿ ನೀಡಲಿ, ಸದಾ ನಗ್ನಗ್ತಾ ಹೊಸ ಪ್ರಯೋಗಗಳ ಮೂಲಕ ನಮ್ಮನ್ನು ರಂಜಿಸಲಿ ಅಂತ ಹಾರೈಸೋಣ. ಈಗ ಕೇಳಿ ಅನನ್ಯ ಭಟ್ ಅವರದ್ದೇ ಧ್ವನಿಯಲ್ಲಿ ಮೂಡಿ ಬಂದಂತಹ ನೋಡಿದರೆ ಏನಂತಾರೆ ಚಿತ್ರದ ಗೀತೆಯನ್ನು.

ಅವರ ಹಾಡೋದಿದೆಯಲ್ಲ ಅದು ನಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ತಮ್ಮ ಸಂದೇಶಗಳನ್ನು ಕಳಿಸಿಕೊಟ್ಟಿದ್ದಾರೆ. ಸಂದೇಶ ಕಳಿಸಿದಂತಹ ಎಲ್ಲ ಆತ್ಮೀಯ ಕೇಳುಗರಿಗೂ ಧನ್ಯವಾದ. ಈಗ ಅನನ್ಯ ಭಟ್ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಇನ್ನೊಂದು ಗೀತೆಯನ್ನು ಕೇಳೋಣ.

ಆತ್ಮೀಯ ಕೇಳಿದರೆ, ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಅನನ್ಯ ಭಟ್ ಅವರ ಕುರಿತಾಗಿ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಂಡ್ವಿ. ಕಲಾಭಾರತಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಮ್ಮ ಕೇಳುಗರು ಸಹ ಸಂದೇಶ ಕಳಿಸ್ತಾ ಇದ್ದಾರೆ. ನಮ್ಮ ಕೇಳುಗರು ಹೇಳ್ತಾ ಇದ್ದಾರೆ, ನಾವು ಅನನ್ಯ ಭಟ್ ಅವರ ಹಾಡುಗಳನ್ನು ಕೇಳಿದ್ವಿ, ನಮಗೆ ತುಂಬ ಇಷ್ಟ ಅವರ ಗೀತೆಗಳು, ಅದರಲ್ಲೂ ವಿಶೇಷವಾಗಿ ಜನಪದ ಗೀತೆಗಳನ್ನು

ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಇನ್ನೇನು 12 ಗಂಟೆ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕೇಳಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿಯಲ್ಲಿ 3,25,00,000 ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳಲಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದ ಕಾಮಗಾರಿಗೆ ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಶೌರ್ಯ ಮತ್ತು ತ್ಯಾಗಕ್ಕೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಈ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ನಿಪ್ಪಾಣಿ ನಗರದ ಸೌಂದರ್ಯ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ಈ ಯೋಜನೆ ಮಹತ್ವದ ಕೊಡುಗೆಯಾಗಲಿದೆ ಎಂದು ಸಚಿವರು ಹೇಳಿದರು. ಹಿರಿಯ ರಾಜಕಾರಣಿ ಮಾಜಿ ರಾಜ್ಯಸಭಾ ಸದಸ್ಯ ಎಚ್ ಹನುಮಂತಪ್ಪ ಅವರ ನಿಧನಕ್ಕೆ ಸಂಸದ ಗೋವಿಂದ ಎಂ ಕಾರಜೋಳ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗದ ನಿವಾಸದಲ್ಲಿ ಎಚ್ ಹನುಮಂತಪ್ಪ ಅವರ ಪಾರ್ಥಿವ ಶರೀರದ ದರ್ಶನ ಪಡೆದು ಅಂತಿಮ ನಮನ ಸಲ್ಲಿಸಿದರು. ಸಾಮಾನ್ಯ ಕುಟುಂಬದಿಂದ ಬಂದ ಹನುಮಂತಪ್ಪನವರು ಕಠಿಣ ಪರಿಶ್ರಮದ ಮೂಲಕ ಬೆಳೆದು ತಮ್ಮ ಜೀವನವನ್ನು ಸಮಾಜ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಮುಡುಪಾಗಿಟ್ಟಿದ್ದರು ಎಂದು ಸ್ಮರಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ ಗಣ್ಯರು ಹನುಮಂತಪ್ಪ ಅವರ ನಿಧನಕ್ಕೆ ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ಚಿತ್ರದುರ್ಗ ಜಯದೇವ ಕ್ರೀಡಾಂಗಣದಲ್ಲಿ ಪಾರ್ಥಿವ ಶರೀರದ ಸಾರ್ವಜನಿಕ ದರ್ಶನದ ವ್ಯವಸ್ಥೆ ಮಾಡಲಾಗಿದೆ. ಸಾಯಂಕಾಲ 4 ಗಂಟೆಗೆ ನಗರದ ಮುಕ್ತಿಧಾಮದಲ್ಲಿ ಅಂತ್ಯಸಂಸ್ಕಾರ ನೆರವೇರಲಿದೆ. ಕೇಂದ್ರ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆ ಅಡಿಕೆ ಬೆಳೆಗಾರರ ಹಿತರಕ್ಷಣೆಗೆ ಬದ್ಧವಾಗಿದೆ. ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ತಡೆಯಲಾಗಿದ್ದ ಅಡಿಕೆ ಸಾಗಣೆ ವಾಹನಗಳ ಕುರಿತು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಹೊಸದಿಲ್ಲಿಯಲ್ಲಿ ನಿಯೋಗ ಮಟ್ಟದ ಮಾತುಕತೆ ಯಶಸ್ವಿಯಾಗಿ ನಡೆದು ಪರಿಹಾರ ಕಂಡುಕೊಳ್ಳಲಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಶಿವಮೊಗ್ಗದ ಪ್ರವಾಸಿ ಮಂದಿರದಲ್ಲಿ ಅಡಿಕೆ ಬೆಳೆಗಾರರು, ವರ್ತಕರು ಹಾಗೂ ಸಹಕಾರಿ ಸಂಸ್ಥೆ ಪದಾಧಿಕಾರಿಗಳೊಂದಿಗೆ ಆಯೋಜಿತ ಸಮಾಲೋಚನಾ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು.
1: ಅಡಿಕೆಯನ್ನ ಸಂಬಂಧದ ಮಿಕ್ಸ್ ಮಾಡಿದಾಗ ಮಾತ್ರ ಅದು ಕ್ಯಾನ್ಸರ್ ಕಾರಕ ಅಂತ ಇತ್ತು. ಈಗ ಅಡಿಕೆನೇ ಕ್ಯಾನ್ಸರ್ ಹಾನಿಕಾರಕ ಅಂತೇಳಿ ರಿಪೋರ್ಟ್ ಕೂಡ ಸಬ್ಮಿಟ್ ಆಗಿದೆ. ಈಗ ಅಡಿಕೆ ಇದು ವಿಷ ಹಾನಿಕಾರಕ ಅಲ್ಲ, ಕ್ಯಾನ್ಸರ್ ಹಾನಿಕಾರಕ ಅಲ್ಲ ಅಂತೇಳಿ ಪ್ರೂವ್ ಮಾಡಿ ತೋರಿಸುವಂತ ಒಂದು ಜಾಗದಲ್ಲಿ ನಮ್ ಕೇಂದ್ರ ಸರ್ಕಾರ ಇದೆ. ಇದ್ರ ಜೊತೆಗೆ ಇಲ್ಲಿಂದ ಹೋಗ್ತಿರುವಂತ ನಿಮ್ ತಟ್ಟೆ ಹಾಳೆಗಳು, ತಟ್ಟೆ ಹಾಳೆಯಲ್ಲಿ ಊಟ ಮಾಡಿದ್ರು ಕೂಡ ಅದು ಕೂಡ ಕ್ಯಾನ್ಸರ್ ಅಂತ ಹೇಳಿ ಇವತ್ತು ಸ್ಪ್ರೆಡ್ ಆಗ್ತಿದ್ದು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಪಾರ್ಲಿಮೆಂಟ್ ಸೆಷನ್ 20ನೇ ಶುರು ಆಗುತ್ತೆ, ನಮ್ಮ ಇಲಾಖೆ ನಡ್ಡಾಜಿ ಅವರ ಅಡ್ಡನಲ್ಲೇ ಬರ್ತಾ ಇದೆ. ಸೊ ನಾವು ಅವರಿಗೆ ಕನ್ವಿನ್ಸ್ ಮಾಡಬೇಕಾಗಿದೆ, ಈ ದಿಕ್ಕಲ್ಲಿ ಏನು ಪ್ರಯತ್ನಗಳು ಆಗಬೇಕು, ನಮ್ಮ ಪ್ರಯತ್ನಗಳು ಇನ್ನು ಮುಂದುವರಿಯುತ್ತೆ.
0: ಇಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ರಂಗನಾಥ ಶ್ಯಾಮಾಚಾರ್ಯ ಲೋಕಾಪುರ ರಂಶ ಅವರ ಜನ್ಮದಿನ. 2006ನೇ ಸಾಲಿನಲ್ಲಿ ಅವರು ಅನುವಾದಿಸಿದ ಕನ್ನಡ ಜ್ಞಾನೇಶ್ವರಿ ಕೃತಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಂದಿತ್ತು. ರಂಶ ಅವರ 94ನೇ ಜಯಂತಿ ಹಿನ್ನೆಲೆ ಪ್ರಸ್ತುತ ಧಾರವಾಡದ ಜಿಬಿ ಜೋಶಿ ಸ್ಮಾರಕ ಟ್ರಸ್ಟ್ ವತಿಯಿಂದ ನಗರದ ಮನೋಹರ ಗ್ರಂಥಮಾಲಾ ಅಟ್ಟದಲ್ಲಿ ಉಪನ್ಯಾಸ ಕಾರ್ಯಕ್ರಮ ಆಯೋಜಿತವಾಗಿದೆ. ಕೇಂದ್ರ ಪುರಸ್ಕೃತ ರಾಷ್ಟೀಯ ವಯೋಶ್ರೀ ಯೋಜನೆಯಡಿ ಚಿತ್ರದುರ್ಗ ಜಿಲ್ಲೆಯ 986 ಫಲಾನುಭವಿಗಳಿಗೆ 84,84,000 ರೂಪಾಯಿ ವೆಚ್ಚದ 4,471 ಸಾಧನ ಸಲಕರಣೆಗಳನ್ನು ಶೀಘ್ರ ವಿತರಿಸಲಾಗುವುದು ಎಂದು ಸಂಸದ ಗೋವಿಂದ ಎಂ ಕಾರಜೋಳ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ಹಿರಿಯ ನಾಗರಿಕರ ಬದುಕು ಸುಗಮ ಹಾಗೂ ಸ್ವಾಭಿಮಾನದಿಂದ ಕೂಡಿರುವಂತೆ ನೋಡಿಕೊಳ್ಳುವುದು ಕೇಂದ್ರದ ಆದ್ಯತೆಯಾಗಿದೆ ಎಂದರು. ಹಿರಿಯರ ಸಹಾಯವಾಣಿ 14567 ಬಳಕೆ ಬಗ್ಗೆಯೂ ಸಂಸದರು ಮಾಹಿತಿ ನೀಡಿದರು. ಕೊಡಗಿನ ಕುಶಾಲನಗರದಿಂದ 190 ಕಿಲೋಮೀಟರ್ ದೂರದ ಮಂಗಳೂರು ಬಂದರಿಗೆ ನಿತ್ಯ 100 ಕಂಟೇನರ್ಗಳಂತೆ ವರ್ಷಕ್ಕೆ 15,000 ಕಂಟೇನರ್ಗಳಲ್ಲಿ ಕಾಫಿ ಬೀಜ ಸರಬರಾಜಾಗುತ್ತಿದೆ ಎಂದು ಕೂರ್ಗ್ ಪ್ಲಾಂಟರ್ಸ್ ಅಸೋಸಿಯೇಷನ್ ವಕ್ತಾರ ಕೆಕೆ ವಿಶ್ವನಾಥ್ ತಿಳಿಸಿದ್ದಾರೆ. ನವ ಮಂಗಳೂರು ಬಂದರು ಸಂಸ್ಥೆ ಅಧ್ಯಕ್ಷ ಸುಶೀಲ್ ಕುಮಾರ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಕೊಡಗು ಜಿಲ್ಲೆ ವಾಣಿಜ್ಯೋದ್ಯಮ ಸಂಸ್ಥೆ ನಿಯೋಗದೊಂದಿಗೆ ಮಡಿಕೇರಿಯಲ್ಲಿ ನಡೆದ ಸಭೆಯಲ್ಲಿ ಅವರು ಮಾತನಾಡಿದರು. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಕೋನಾಪುರ ಗ್ರಾಮದ ಸಮೀಪ ರಾಷ್ಟೀಯ ಹೆದ್ದಾರಿ 150A ಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಇಬ್ಬರು

0: ಸಾವನ್ನಪ್ಪಿದ್ದು 28 ಜನ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನು ಸಮೀಪದ ರಾಂಪುರ ಹಾಗೂ ಬಳ್ಳಾರಿಯ ಮಿಮ್ಸ್ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಹಾವೇರಿ ಸರ್ಜಿ ರೇಣುಕಾ ದೇವಧರ ಆಸ್ಪತ್ರೆಯ ನೂತನ ಕಾರ್ಡಿಯಾಕ್ ಕ್ಯಾಥ್ಲ್ಯಾಬ್ ಸೇವೆಯನ್ನು ವಿಧಾನ ಪರಿಷತ್ ಶಾಸಕ ಡಾಕ್ಟರ್ ಧನಂಜಯ ಸರ್ಜಿ ಉದ್ಘಾಟಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ
1: ಕಾರ್ಯಕ್ರಮ ವನಿತಾ ವಿಹಾರ. ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳುತ್ತೀರಿ ಕಥೆ ಅಡ್ರೆಸ್. ಬರೆದು ಪ್ರಸ್ತುತಪಡಿಸುತ್ತಿದ್ದಾರೆ ಸಪನಾ ಕಟ್ಟಿಯವರು. ನಂತರ ಸಂಧಿಕಾಲದಲ್ಲಿ ಕೂತು ಪ್ರಬಂಧ ವಾಚ ಪ್ರಸ್ತುತಪಡಿಸುತ್ತಾರೆ ಸ್ಮಿತಾ ಭಟ್ ಅವರು. ಮೊದಲಿಗೆ ಕೇಳೋಣ ಕಥೆ ಅಡ್ರೆಸ್. ಬರೆದು ಪ್ರಸ್ತುತಪಡಿಸುತ್ತಾರೆ ಸಪನಾ ಕಟ್ಟಿಯವರು.
3: ಮಾಲತಿ ಕೊಟ್ಟ ಸಣ್ಣ ಸ್ಟೀಲಿನ ಟಿಫಿನ್ ಕ್ಯಾರಿಯರ್ ಮತ್ತು ಒದ್ದೆ ಗೋಣಿ ತಟ್ಟು ಸುತ್ತಿದ ಪ್ಲಾಸ್ಟಿಕ್ ನೀರಿನ ಬಾಟ್ಲಿ ಇಸುಗೊಂಡ ವಿರೂಪಾಕ್ಷ ಅದೀ ಮೈ ತೊಳಕೊಂಡು ಮಿರಿ ಮಿರಿ ಮಿಂಚುತ್ತಿದ್ದ ತನ್ನ ರಿಕ್ಷಾದ ಸಳಿಗೆ ನೇತು ಹಾಕಿದ. ಖಾಕಿ ಕೋಟು ಹಾಕಿಕೊಂಡು ರಿಕ್ಷಾಗೆ ಕಿಕ್ ಹೊಡೆಯುವಾಗ ಕೆಳಗಿನ ಓಣಿಯ ಸಾಯಿಬಾಬಾ ಗುಡಿಯ ಓಂ ಸಾಯಿ ಓಂ ಸಾಯಿ ರೆಗಡು ಶುರುವಾಗಿತ್ತು. ಅರೆ ಬಾಬಾನ ಆರ್ತಿ ಟೈಮು ಅಂದರೆ 8 ಗಂಟೆ ಅಂದುಕೊಳ್ಳುತ್ತಲೇ ಎಕ್ಸಿಲೇಟರ್ ತಿರುಗಿಸಿದ. ಅಷ್ಟರಲ್ಲಿ ಹೆಂಡತಿ ಮಾಲತಿ ಕೈಯಲ್ಲಿ ಚಹಾದ ವಾಟಕ ಹಿಡಿದು ಬಂದಳು. ಅರೆ ಮುಂಜಾನಿಂದ ಚಹಾ ಕೊಡಬೇಕಂದ್ರ ಅತ್ತಿ ಕಾಣವಲ್ರು, ಎಲ್ಲಿದ್ದಾರ ನೋಡ್ರಿ ಅಷ್ಟು ಅಂದಳು. ವಿರೂಪಾಕ್ಷ ಮನ್ಯಾಗಿರೋರ ಎಣಿಸಿ 5 ಮಂದಿ, ಅದರಾಗ ಯಾರು ಎಲ್ಲಿ ಹೋಗುತ್ತಾರ ಅನ್ನೋದು ಲಕ್ಷ ಇಡಕಾಗಂಗಿನಗ ಅಂತ ಒದರಿದರೂ ಅವನನ್ನು ಹುಡುಕಲು ರಿಕ್ಷಾ ಹತ್ತಿದ. ಮುಂಜಾನೆ ಟ್ರಿಪ್ಪುಗಳಿಗೆ ಇನ್ನು ಖೋತ ಅಂತ ಮನದಲ್ಲೇ ಗೊಣಗ್ತಾ ಟೀಪು ಸುಲ್ತಾನನ ಬೇಸಿಗೆ ಅರಮನೆ ದಾಟಿ ಜೆಸಿ ರೋಡಿಗೆ ತಿರುವಾಗ ಒಮ್ಮೆಲೆ ಮೂಲೆಯಲ್ಲಿ ಕಂಡಿದ್ದಳು ಪಾರಕ್ಕ. ಎಲ್ಲಿ ಹೋಗಿದ್ದಿವೆ ಮುಂಜಾನೆ ಮುಂಜಾನೆ? ಹಂಗ ಆಟ ಶಿವನ್ ದರ್ಶನ ಮಾಡಿಕೊಂಡು ಬರಾಕತ್ತಿದ್ದೆ. ನನ್ನ ಕೇಳಿದರೆ ನಾ ಕರ್ಕೊಂಡು ಹೋಗಿದ್ದಿಲ್ಲೇನ? ಒಂದಿಟ ಆರಾಮ ಇರುದ್ಲಿ, ತಿಳಿತಿಲ್ಲ. ಹಾ ಹತ್ತು ಗಡಾನ ಅಂತ ಅವನನ್ನು ಪ್ರೀತಿಯಿಂದ ಬೈಯುತ್ತಲೇ ವಿರೂಪಾಕ್ಷ ರಿಕ್ಷಾ ಹತ್ತಿಸಿ ಮನೆಗೆ ತಂದು ಬಿಟ್ಟ. ಮತ್ತದೇ ಜೆಸಿ ರೋಡು ಊರ್ವಶಿ ಥಿಯೇಟರ್ ಅಂತ ಪ್ರದಕ್ಷಿಣೆ ಹಾಕುವಾಗ ಅವ್ವ ಮಾಡಿದ ಘೋಟಾಳದಲ್ಲಿ ಮುಂಜಾನೆಯ ಚಹಾನು ಕುಡಿಯದ್ದು ನೆನಪಾಗಿ ಕಂಡ ಯಾವುದೋ ದರ್ಶಿನಿಯ ಮುಂದೆ ಇಳಿದು ಸಿಂಗಲ್ ಚಹಾ ಅಂತ ಕೂಗಿ ಹಿಂದಿದ್ದ ಥಿಯೇಟರಿನ ಪೋಸ್ಟರ್ ಮೇಲೆ ಕಣ್ಣಾಡಿಸುತ್ತಾ ನಿಂತ. ನೇರ ಗೆರೆಗಳ ಚೂಪು ಮುಖಗಳು, ನಡು ನಡುವೆ ನೇತಾಡುವ ನಾನಾ ನಮೂನೆ ಬಂದೂಕುಗಳು, ಹಾರಾಡೋ ನೋಟುಗಳು, ಎಲ್ಲದರ ನಡುವೆ ಸೊಂಟಕ್ಕೆ ಕೈಯಿಟ್ಟು ನಿಂತ ಅರೆಬತ್ತೆ ಹೆಣ್ಣು. ಮನುಷ್ಯ ಹೊಡೆದಾಡೋದು ಯಾವ್ದಾದ್ರು ಸಲುವಾಗಿ ಅನ್ನೋದು ಎಷ್ಟು ಮಸ್ತ್ ತೆಗೆದಾನ ಮಗ, ಪೇಂಟ್ರ್ ಶಾಣೆ ಆದಾನು ಅಂತ ವಿಚಾರ ಮಾಡುತ್ತಾ ಕೆಳಗೆ ದೃಷ್ಟಿ ಹರಿಸಿದ. ಅಲ್ಲ ಇದರ ಚಿತ್ರ ಮುಗ್ದೋ ಏನಿಲ್ಲ, ಕೆಳಗೆ ಕೂತು ಕಡ್ಡಿ ಪೈಲ್ವಾನನು ಇದರದ್ದ ಭಾಗಾನು ಅಂತ ದಿಟ್ಟಿಸಿ ಮತ್ತೊಮ್ಮೆ ನೋಡ್ದ. ಹೌದು, ಥಿಯೇಟರಿನ ಹತ್ತಿದಂತೆಯೇ ಇದ್ದ ಬೆಂಚಿನ ಮೇಲೆ ಯಾರೋ ಬೆನ್ನಾಗಿ ಕೂತಿದ್ದಾರೆ. ತಲೆ ಬಗ್ಗಿದೆ, ಪಾಪ ಮುದುಕರೋ ಏನೋ. ದೂರದಿಂದ ಅವರ ಬಿಳಿ ಕೂದಲು ಪೋಸ್ಟರಿನ ರಬ್ಬ ರಬ್ಬಿ ಬಣ್ಣಗಳ ಮೇಲೆ ಕುಳಿತ ಪಕ್ಕಳೆ ಒಡೆದ ಧತ್ತೂರಿ ಹೂವಂತೆ ಕಾಣುತ್ತಿದೆ. ತೆಳು ಕುರ್ತ ಒಳಗಿನ ಪಕ್ಕೆಲುಬುಗಳು ಕಳೆದ ವಾರ ತೆಗೆಸಿದ ಅವನ ಎಕ್ಸರೇ ಫೋಟೋದಾಗಿನಂತೆ ಸ್ಪಷ್ಟ ಕಾಣಿಸ್ತಾವ ಅಂದುಕೊಳ್ಳುವಾಗಲೇ ಅವ ಗೇಟಿನೊಳಗೆ ಹಾಯ್ದು ಅವರ ಮುಂದೆ ಬಂದು ನಿಂತಾಗಿತ್ತು. ಇವನ ಹೆಜ್ಜೆ ಸದ್ದು ಕೇಳಿತೋ ಇಲ್ಲೋ ಗೊತ್ತಿಲ್ಲ, ಆದರೆ ತಲೆಯ ಮೇಲೆ ಸುಡುತ್ತಿದ್ದ ಸೂರ್ಯ ಒಮ್ಮೆಲೆ ತಂಪಾದಾಗ ಉದ್ದಕ್ಕೆ ಬಿದ್ದ ನೆರಳು ಕಂಡು ಕತ್ತೆತ್ತಿದರು. ಕೊರೆದ ಗೆರೆಗಳ ಹಣೆಯ ಕೆಳಗೆ ಆಳಕ್ಕಿದ ಕಣ್ಣುಗಳು, ಸುಕ್ಕು ಗಟ್ಟಿ ಗಂಟುಗಂಟಾದ ಚರ್ಮ ಈ ಭೂಮಿಯ ಮೇಲೆ ಅವರು ಕಳೆದ ವರ್ಷಗಳಂತೆ ಕಂಡವು. ಕಣ್ಣೋಟ ಮಾತ್ರ ತೊಳೆದ ಪಾಟಿಯಂತೆ ಸ್ವಚ್ಛ. ಯಾಕೋ ಅವನ ಮೈ ಜುಮ್ ಅಂದಿತು. ಕ್ಷಣ ಇದ್ಯಾವುದೋ ಕಳಕೊಂಡ ಕೇಸು ಅಂತಲೂ ಗೊತ್ತಾಗಿ ಹೋಯಿತು. ಏನು ಮಾಡಲಿ, ಎಲ್ಲಿಂದ ಕಳ್ಕೊಂಡೀರಿ ಅಂತ ಅವರನ್ನ ಕೇಳಿದರೆ ಹ್ಯಾಂಗ ಅಂತ ವಿಚಾರ ಮಾಡಿದ. ಮರುಕ್ಷಣ ಥೋ ದಡ್ಡ ಮಗನ, ಎಲ್ಲಿ ಕಳ್ಕೊಂಡೇವಿ ಅಂತ ಗೊತ್ತಿದ್ದವರಿಗೆ ಓಡಿ ಬಂದವರು ಅಂತಾರ, ಕಳ್ಕೊಂಡವರು ಅನ್ನೋದಿಲ್ಲ ಅಂತ ತನಕ್ ತಾನೇ ಬೈದುಕೊಂಡು ನಕ್ಕ. ಅವರ ಮುಂದೆ ಬಾಗಿ ಅಜ್ಜ ಚಹಾ ಕುಡಿತಿರೇನು ಅಂದ. ಅವ ಮಾಡಿದ ಕಪ್ಪು ಬಯ ಸನ್ನೆ ನೋಡುತ್ತಾ ಅವರು ತಕ್ಷಣ ಮೇಲೆ ಕೆಳಗೆ ಜೋರು ಜೋರಾಗಿ ತಲೆಯಾಡಿಸಿದರು. ವಿರೂಪಾಕ್ಷ ಲಘುಬಗೆಯಿಂದ ದರ್ಶಿನಿಗೆ ಹೋಗಿ ಒಂದು ಚಹಾ ಬನ್ನು ಕಟ್ಟಿಸಿಕೊಂಡು ಬಂದ. ಒಮ್ಮೆ ಕೂಡ ತಲೆ ಎತ್ತದೆ ಬೆನ್ನನ್ನು ಚಹಾದಲ್ಲಿದ್ದಿ ಸುರ್ರ ಅಂದು ಚೀಪಿ ನಡು ನಡುವೆ ಚಹಾ ಗುಟ್ಟುಕರಿಸುವವರನ್ನೇ ನೋಡುತ್ತಾ ನಿಂತ. ತಿಂದಾದ ಮೇಲೆ ಚಹಾದ ಗ್ಲಾಸ್ ಇವನಿಗೆ ಕೊಟ್ಟು ಮತ್ತೆ ಎತ್ತಲೋ ನೋಡುತ್ತಾ ಕುಳಿತರು. ವಿರೂಪಾಕ್ಷನಿಗೆ ಅವರಿಗೆ ಏನು ಪ್ರಶ್ನೆ ಕೇಳಬೇಕು ಅಂತ ತಿಳಿದಾಯ್ತು. ಡೈರೆಕ್ಟ್ ಕೇಳೋದು ಬೇಡ, ಪ್ರಶ್ನೆ ತಿಳಿವ್ಯಾಡಿಸಿ ಕೇಳೋಣ ಅಂದ್ರೆ ಉತ್ತರ ಕೊಟ್ಟಾರು ಅನಿಸಿ. ಅಲ್ಲ ಅಜ್ಜ, ಮನಿಯಲ್ಲದ ಅಂದ. ಅವನ ಅಲಗುವ ತುಟಿಗಳನ್ನೇ ದಿಟ್ಟಿಸರು. ಪ್ರಶ್ನೆ ತಿಳಿತೋ ಇಲ್ಲ, ಯಾವಾಗ್ಲೂ ಜನ ಕೇಳೋದೇ ಈ ಪ್ರಶ್ನೆ ಅಂತ ಮನದಾಳದಲ್ಲಿ ಎಲ್ಲೋ ದರ್ಜೆ

ಕರೆಕ್ಟಾಗಿ ಹೋಗಿತ್ತೋ ಗೊತ್ತಿಲ್ಲ. ಅಂತೂ ಯಾರ ಮನಿ ಅಂತ ಕೇಳಿದರು. ನಿಮ್ಮ ಮನಿ, ಮತ್ತೆ ಅಲ್ಲಿ ನೋಟ. ಮುಂದೆ ಮಾತಾಡಲು ತೋಚದೆ ವಿರೂಪಾಕ್ಷ ಅತ್ತಿತ್ತ ನೋಡುವಾಗ ಅವರ ಕುರ್ತಾದ ಜೇಬಿನ ಗುಂಟ ದಾರ ನೇತಾಡಿದಂತೆ ಕಂಡಿತು. ಮೆಲ್ಲನೆ ಅದನ್ನು ಹಿಡಿದೆಳೆದ. ಅಜ್ಜ ಕೈಯಿಂದ ಜೋಬು ಗಟ್ಟಿ ಹಿಡ್ಕೊಂಡರು. ಛೇ, ನನ್ನನ್ನು ಕಳ್ಳ ಅಂತ ತಿಳ್ಕೊಂಡ್ರು ಅಂತ ಹಳಹಳಿಸಿದ ವಿರೂಪಾಕ್ಷ. ಆದರೆ ಅವನಿಗೆ ಆಶ್ಚರ್ಯವಾಗುವಂತೆ ಗಟ್ಟಿಯಾಗಿ ಹಿಡ್ಕೊಂಡಿದ್ದ ಕಿಸೆಯನ್ನು ಪರ್ರೆಂದು ಹರಿದು ತೆಗೆದು ಅದರಲ್ಲಿ ಒಂದು ಚೀಟಿಯನ್ನು ಇವನಿಗೆ ಕೊಟ್ಟರು. ಚೀಟಿಯನ್ನು ಬಂತು ಹಾಳೆಯ ಮುದ್ದೆ. ಬಾಯಿ ಮುಚ್ಚಿದ ಜೋಬಲ್ಲಿ ಎಷ್ಟು ಸ್ನಾನ ಕಂಡಿತ್ತೋ ಮುಟ್ಟಿದರೆ ಪುಡಿಯಾಗುವಂತಿತ್ತು. ಹಳದಿ ಗಟ್ಟಿ ಬರೆದದ್ದೂ ಮಸುಕಾಗಿತ್ತು. ಯತೆ ಅನಂತರಾಮ್ ಸ್ಟೇಜ್ 4 ಬನಶಂಕರಿ ಕ್ರಾಸ್. ಮುಂದೆ ಸಂಖ್ಯೆ ಅಳಸಿ ಹೋಗಿತ್ತು. ಸದ್ಯ ಇಷ್ಟಾದರೂ ದೊರೆಯಿತಲ್ಲ ಅನಿಸಿ ಅಜ್ಜ ನಡೀರಿ ಅಂತ ರಿಕ್ಷಾದಲ್ಲಿ ಕುಡಿಸಿದ. ಬನಶಂಕರಿಯ ಮೊದಲ ಸ್ಟೇಜ್ ಬಂದು ಎತ್ತ ಹೋಗಬೇಕು ತಿಳಿಯದೆ ಅತ್ತಿತ್ತ ನೋಡುವಾಗ ಉಡುಪಿ ಹೋಟೆಲ್ ಒಂದು ಕಂಡಿತ್ತು. ವಿರೂಪಾಕ್ಷ ಒಳ ಹೋಗಿ ಗಲ್ಲೆಯ ಮೇಲೆ ಕುಳಿತಿದ್ದ ಹೋಟೆಲ್ ಮಾಲೀಕನಿಗೆ, ಸರ್, HK ಅನಂತರಾಮ್ ಅವರ ಮನೆ ಬೇಕಾಗಿತ್ತು ಅಂದ. ಅವ ಒಮ್ಮೆಲೆ ಯಾವ ಅನಂತರಾಮ್? PWDಯಿಂದ ರಿಟೈರ್ ಆಗಿ ದೊಡ್ಡ ಬಂಗ್ಲೆ ಕಟ್ಸ್ಯಾರಲ್ಲ ಅವರ, ಡಾಕ್ಟರ್ ರಾವ ಇಲ್ಲ ಟೀಚರ್ ಅನಂತರಾವ ಅಂದ. ಸರ್, ಅದು ನನಗೆ ಗೊತ್ತ. ತಂದೆಗೆ ವಯಸ್ಸಾಗ್ಯದ ನೋಡ್ರಿ ಆ ರಾವ್ ಅಂದ. ಹೋ, ಇದೊಳ್ಳೆ ತಮಾಷೆ ಆಯ್ತಲ್ಲ ಮಾರಯ್ಯ, ತಂದೆಗೆ ವಯಸ್ಸಾಗದೆ ಮಗ ದೊಡ್ಡವನಾಗುವುದುಂಟ ಅಂತ ನಕ್ಕನವ. ಹಾಗಲ್ಲ ಸರ್ ಅಂತ ವಿರೂಪಾಕ್ಷ ಚುಟುಕಾಗಿ ನಡೆದದ್ದೆಲ್ಲ ವಿವರಿಸಿದ. ಅವನಿಗೂ ಬಹುಶಃ ಯಾರಲ್ಲಾದರೂ ಹೇಳಿಕೊಳ್ಳಬೇಕಾಗಿತ್ತು. ಓ, ಹಿಂಗ ಕೇಸು? ಹೋಟೆಲ್ ಮಾಲೀಕ ತಲೆ ಕೆರಕೊಂಡು ಗಲ್ಲೆ ಬಿಟ್ಟು ಬಂದು ರಿಕ್ಷಾದಲ್ಲಿ ಬಗ್ಗಿ ನೋಡಿದ. ಅಲ್ಲ ಮಾರಯ್ಯ, ಇದು ಪ್ರಶ್ನೆ ಉಂಟು ನನಗೆ. ಈ ಅನಂತರಾಮ್ ಏನು ಅಜ್ಜನ ಹೆಸರ ಇಲ್ಲ ಅವರ ಮಗಂದ ಅಂತ? ಸರ್, ಚೀಟಿ ಇದ್ದುದು ಇವನ್ ಕಿಸೆಯಾಗ, ಚೀಟಿಯಾಗ ಹೆಸರಿತ್ತು. ಅಂದ ಮೇಲೆ ಇವ್ರ ಹೆಸರ ಅನಂತರಾಮ್ ಆತಿ? ವಿರೂಪಾಕ್ಷ ಲಾಜಿಕ್ ಹಾಕಿದ. ತಪ್ಪಿದೆ ನೋಡು, ನೀ ಮನಿ ಅಡ್ರೆಸ್ ಯಾರಿಗೋ ಬರೆದು ಕೊಟ್ಟೆ ಅಂತ ಇಟ್ಕೋ, ಅದರಲ್ಲಿ ಮೊಟ್ಟ ಮೊದಲು ಏನ್ ಬರೀತಿ ಹೇಳು? ಮನಿ ಮಾಲೀಕರ ಹೆಸರು. ಅದು ಅದು ನೋಡು, ಪತ್ತೆದಾರಂತೆ ಚಪ್ಪಾಳೆ ಹೊಡೆದ ಮಾಲೀಕ. ಅಂದ ಮೇಲೆ ಅಡ್ರೆಸ್ ಮೇಲಿರೋದು ಮಗನ ಹೆಸರು ಅಂತಾಯ್ತಿಲ್ಲ. ಯಾಕಂದ್ರ ಅಪ್ಪ ಮುದುಕನಾದ ಮೇಲೆ ಮಗ ಅಪ್ಪ ಆಗ್ತಾನ, ಅಪ್ಪ ಮಗ ಆಗ್ತಾನ, ಮತ್ತು ಹಾಲಿ ಅಪ್ಪ ಏನಿರ್ತಾನಲ್ಲ ಅವನೇ ಮನಿ ಮಾಲೀಕ ಇರ್ತಾನೆ. ಗೊಂದಲ ಎಬ್ಬಿಸುತ್ತಿದ್ದವನನ್ನು ತಡೆಯುತ್ತಾ ವಿರೂಪಾಕ್ಷ ಹೇಳಿದ, ಮಾಲೀಕರು ಯಾರ ಇರ್ಲಿ ಬಿಡ್ರಿ ಸರ, ತಲಿ ಮ್ಯಾಲಿನ ಸೂರಂತೂ ಅಪ್ಪ ಮಗ ಇಬ್ಬರದೊಂದೇ ಹೌದಿಲ್ರಿ. ಹೋಟೆಲ್ ಮಾಲೀಕ ಇವನು ಕೂಡ ಮಾತು ಸಾಕು ಎಂಬಂತೆ ನೋಡು, ಒಂದು ಕೆಲಸ ಮಾಡು, ಇಲ್ಲೇ ಒಂಚೂರು ಮುಂದೆ ಹೋದರೆ ಕಾರ್ನರಿಗೆ ಒಂದು ಸಲೂನ್ ಉಂಟು, ಅಲ್ಲಿ ಒಂದು ಅಜ್ಜ ಬಂದದ್ದು ಕಂಡಿದ್ದೆ, ಜೊತೆಗೆ ಒಂದು ಪಡ್ಡೆ ಹುಡುಗ, ಅದರ ಕೈ ಹಿಡ್ಕೊಂಡೇ ಯಾವತ್ತು ಅಜ್ಜನ ಸವಾರಿ ಟುಕು ಟುಕು ಅಂತ, ಅದರ ಮುಖ ಚೂರು ಹಿಂಗೇ ಕಂಡಿತ್ತಪ್ಪ ಅಂತ ಬಗ್ಗಿ ಮತ್ತೆ ರಿಕ್ಷಾದೊಳಗೆ ನೋಡಿದ. ಮತ್ತೆ ಅಜ್ಜನ ಸವಾರಿ ಮುಂದುವರೆದಿತ್ತು. ಹೋಟೆಲ್ ಹೋಯ್ತು, ಸಲೂನ್ ಬಂತು, ಢುಮ್ ಢುಮಕ್ ಎನ್ನುವಂತೆ. ಯಾವುದೋ ಮುಖಕ್ಕೆ ನೊರೆ ಮೆತ್ತುತ್ತಿದ್ದ ಸಲೂನಿನವ ಹೊರಬಂದು ತಂಬಾಕಿನ ರಸ ಕೆಳಗೆ ಬೀಳದಂತೆ ಗದ್ದ ಏರಿಸಿಕೊಂಡೇ ಎಲ್ಲ ವಿವರಗಳನ್ನು ಅತ್ಯಂತ ಆಸಕ್ತಿಯಿಂದ ಕೇಳಿ ಅಜ್ಜನನ್ನು ದಿಟ್ಟಿಸಿ ನೋಡಿ ಬಾಯಲ್ಲಿದ್ದ ಜರ್ದ ಪಕ್ಕಕ್ಕೆ ಉಗುಳಿ ಬಾಯರಿಸಿಕೊಂಡು, ಹೌದ್ ಹೌದು ಬಂದಿದ್ರ ಬಿಡ, ಈಗೊಂದ್ 4 ತಿಂಗಳ ಕೆಳಗೆ ಕಾಣಕ್ಕೂ ತೇಟ್ ಹಿಂಗ ಇದ್ರೋಪ, ಬಿಳಿ ಕೂದ್ಲ, ಬಾಗಿದ್ ಬೆನ್ನು, ಚರ್ಮ ನೀರಿ ನೀರಿ, ಆಮೇಲೆ ಕಣ್ಣು ಸುದ್ದ ಹೆಂಗ್ ಒಳಕ, ಪಾಪ ಹೆಂಗ್ ಕಳ್ಕೊಂಡ್ರೋ ಏನೋ ಅಂದ. ಆಮೇಲೆ ಮತ್ತೆ ಏನೋ ನೆನಪಾದಂತೆ ತಲೆಗೆ ಪಟ ಪಟ ಹೊಡ್ಕೊಂಡು, ಹೇ ಅಲ್ಲ ತಗೋ, ಇವ್ರ ಅವ್ರ ಅಲ್ಲ. ಆಗಾಕ್ ಸಾಧ್ಯಿಲ್ಲ, ಯಾಕಂದ್ರ ಅವರು ತಮ್ಮ ಮನಿ ಮಂದಿ ಜೋಡಿ ನಾಸಿಕಕ್ಕೆ ಹೋದಾಗ ಅಲ್ಲೇ ಕಳ್ಕೊಂಡ್ರು ಅಂತ ಯಾರೋ ಹೇಳಿದ್ದು ಕಿದ್ನಿ. ಒಮ್ಮೆ ಕಳ್ಕೊಂಡವರು ಮತ್ತೊಮ್ಮೆ ಹೆಂಗೋ ಕಳ್ಕೊತಾರ ಅಂದ. ಯಾಕೋ ಈ ಅಜ್ಜನ ಕೇಸು ಕಗ್ಗಂಟಾದಂತೆ ಅನಿಸಿತು ವಿರೂಪಾಕ್ಷನಿಗೆ. ಏನೂ ಮಾಡಲು ತೋಚದೆ ಮೊಬೈಲ್ ಕಿಸೆಯಿಂದ ತೆಗೆದು ಅದರೊಳಗೆ ಹೊಕ್ಕೊಂಡ. ಮೊಬೈಲ್ನಲ್ಲಿ ಯಾವುದೋ ಕೇರಳದ ಮಸಾಜ್ ಸೆಂಟರ್ನ ಅಡ್ವರ್ಟೈಸ್ಮೆಂಟ್ ಮಿಂಚಿ ಮರೆಯಾದ ಕೂಡಲೇ ಅಜ್ಜ ಒಮ್ಮೆಲೆ ಕೈಯಲ್ಲಿದ್ದ ಫೋನ್ ಕಸ್ಕೊಂಡು ಪಟ್ ಪಟ್ ಅಂತ ಅದಕ್ಕೆ ಬಡಿದರು. ಕೂಡಲೇ ವಿರೂಪಾಕ್ಷನಿಗೆ ಮಿಂಚದಂತೆ ಹೊಳೆಯಿತು. ಇವ ಖಾತ್ರಿ ಡಾಕ್ಟರ್ ರಾವ್ನ ಅಪ್ಪನೇ ಇರಬೇಕು. ಇದೀಗ ಕೆಂಪು ಅಧಿಕ ಚಿನ್ನ ಹೋತಲ್ಲ, ಅದ ಬಿಲ್ಡಿಂಗ್ ಇರಬೇಕು. ಮಗ ಯಾವುದೋ ಚಿಕಿತ್ಸಾಲಯ ನಡೆಸ್ತಿರ್ಬೇಕು, ಅದನ್ನ ತೋರಿಸ್ಲಿಕ್ಕತ್ತಾನ ಅಜ್ಜ ಅಂತ ನಿಮಿಷಾರ್ಧದಲ್ಲಿ ಚಿಕಿತ್ಸಾಲಯದ ಮುಂದೆ ರಿಕ್ಷಾ ತಂದು ನಿಲ್ಲಿಸಿದ. ಭವ್ಯ ಆಸ್ಪತ್ರೆ, ಅದರ ಪಕ್ಕಕ್ಕೆ ಅಷ್ಟೇ ದೊಡ್ಡ ಮನೆಯನ್ನು ದಂಗಾಗಿ ನೋಡುತ್ತಾ ನಿಂತ ವಿರೂಪಾಕ್ಷನಿಗೆ ಅಜ್ಜ ರಿಕ್ಷಾ ಇಳಿದು ಗೇಟು ತೆಗೆದು ಆ ಮನೆಯತ್ತ ಹೋಗಿದ್ದು ಲಕ್ಷಕ್ಕೆ ಬರಲಿಲ್ಲ. ಅರರೇ ಅಜ್ಜ ಎನ್ನುತ್ತಾ ಅವನ ಹಿಂದೆ ಓಡಿದವನತ್ತ ತಿರುಗಿಯೂ ನೋಡದೆ ಪಟಾಪಟ ಹವಾಯಿ ಚಪ್ಪಲಿ ಬಡಿಯುತ್ತಾ ಅಜ್ಜ ನಡೆದೇ ಬಿಟ್ಟ. ಮನೆಯಿಂದ ಹೊರಬಂದವ ಮಗನಿರಬೇಕು, 40 ಆಸುಪಾಸಿದ್ದ. ಮಗನ ಬಂಗಾರದ ಚೌಕು ಚಾಳೀಸಿನ ಗ್ಲಾಸುಗಳು ದೂರದಿಂದ ಹೆಪ್ಪುಗಟ್ಟಿದ ಐಸ್ ಕ್ಯೂಬ್ಗಳಂತೆ ಕಂಡವು ವಿರೂಪಾಕ್ಷನಿಗೆ. ಅಪ್ಪಲು ಬರುತ್ತಾ ಅಜ್ಜನ ನಡುಗು ಕೈಗಳನ್ನು ನಡುವೆಯೇ ಗಾಳಿಯಲ್ಲಿ ಗಟ್ಟಿಯಾಗಿ ಹಿಡಿದು ನಿಲ್ಲಿಸಿ ಮಗ ಅವರ ಕಿವಿಯ ಹತ್ತಿರ ಬರುತ್ತಾ, ಇಲ್ಲಿ ಹೇಗೆ ಬಂದ್ರಿ ಅಂತ ಜೋರಾಗಿ ಒದರಿದ. ಅವನ ಜೋರು ಧ್ವನಿಗೆ ಒಳಗಿನಿಂದ ಹೆಣ್ಣುಗಳೊಬ್ಬಳು ಹೊರಬಂದಳು. ಅವಳಂತೂ ಮುದುಕನನ್ನು ನೋಡಿ ಗಾಬರಿಯೇ ಆದಂತೆ ಕಂಡಿತು. ಅವರ ಹೊಲಸಾದ ಕುರ್ತಾ, ಮಣ್ಣು ಮಣ್ಣಾದ ಕೈಕಾಲು ದಿಟ್ಟಿಸುತ್ತಾ, ಸ್ವಲ್ಪನಾದರೂ ಕ್ಲೀನ್ಲಿನೆಸ್ ಇದೆಯಾ ನಿಮ್ಮಪ್ಪನಿಗೆ ಅಂತ ನಗಿದಳು. ಅದೆಲ್ಲ ಸಾಯ್ಲಿ, ಇವರು ಇಲ್ಲಿ ಬಂದದ್ದೇಕೆ ಅಂತ. ಲಕ್ಷಗಟ್ಟಲೆ ದುಡ್ಡೆಸೆದಿದ್ದೇನೆ ಆಶ್ರಮಕ್ಕೆ, ಅವರು ನೋಡಿಕೊಳ್ಳುವ ಚಂದ ಇದ? ಅಯ್ಯೋ, ನಿಮ್ಮಪ್ಪನಿಗೆ ಅಲಿಯೋ ಹುಚ್ಚು, ಎಲ್ಲರ ಕಣ್ಣು ತಪ್ಪಿಸಿ ಸಿನಿಮಾಗೋ ಥಿಯೇಟರ್ಗೋ ಪಾರ್ಕಿಗೋ ಹೋಗಿರ್ತಾರೆ, ವಾಪಸ್ಸು ಹೋಗಲು ನೆನಪಲ್ಲಿ ಇರ್ತದೆ. ಆದ್ರೆ

0: ಕರೆತಂದದ್ದು ಯಾರು ಅಂತ. ಅಷ್ಟರಲ್ಲಿ ಆಕೆ ಅಜ್ಜನ ಹೊಲಿಗೆ ಹರಿದ ಕಿಸೆ ನೋಡಿದ್ದಳು. ನಾನು ಹೇಳ, ಇವರು ತಮ್ಮ ರಂಕಿನಿಂದ ಯಾವುದೋ ಹಳೆ ಕುರ್ತಾ ತೆಗೆದು ಹಾಕೊಂಡಿದ್ದಾರೆ. ಮುಂಚೆಲ್ಲ ನೀವು ಭಾರಿ ಕಾಳಜಿಯಿಂದ ಜೇಬಲ್ಲಿ ಅಡ್ರೆಸ್ ಇಟ್ಟು ಹೊಲಿದು ಇಡ್ತಾ ಇದ್ದರಲ್ಲ, ಅಂಥಾ ಕುರ್ತಾ. ತಿವಿಯುವಂತೆ ಕೈ ಮಾಡಿ, ಯಾರೋ ಇವರು ಜೋಬು ಹುಡುಕಿದ್ದಾರೆ, ಅಡ್ರೆಸ್ ಸಿಕ್ಕಿದೆ, ಕರ್ಕೊಂಬಂದಿದ್ದಾರೆ ಅಷ್ಟೇ. ಈಗಿಂದೀಗ್ಲೇ ಫೋನು ಮಾಡ್ತೀನಿ ಆಶ್ರಮಕ್ಕೆ, ಬೇಜವಾಬ್ದಾರಿ ಜನಕ್ಕೆ ತೋರಿಸ್ತೀನಿ ಒಂದು ಕೈ ಅಂತ ಮಗ ಒದರಾಡುತ್ತಾ ಕತ್ತು ಒಂಟೆ ಉದ್ದ ಮಾಡಿ ತನ್ನನ್ನು ದಿಟ್ಟಿಸುವ ಮೊದಲೇ ಹೊರಳಿದ್ದ ವಿರೂಪಾಕ್ಷ. ಹೇ ರಿಕ್ಷಾವಾಲ, ರಿಕ್ಷಾವಾಲ! ಕೂಗಿಗೆ ತಿರುಗಿ ನೋಡಲಿಲ್ಲ ಅವ. ಭೀಕರವಾದದ್ದೇನೋ ನೋಡಿದಂತೆ ಡವಗುಟುತ್ತಿದ್ದ ಎದೆಯನ್ನು ಒತ್ತಿಟ್ಟು ದಾಪುಗಾಲು ಹಾಕಿದ. ಥಾಪ, ಈ 100 ಅವನಿಗೆ ಕೊಟ್ಬಿಡು ಅಂದ ಮಾತು ಕೇಳಿಸಿತು. ಥಾಪಾನ ಹೆಜ್ಜೆ ಸಪ್ಪಳವೂ ಬಂತು ಹಿಂದಿನಿಂದ. ಅವ ಬಂದು ನನ್ನ ಹೆಗಲು ತಟ್ಟುತ್ತಾನೆ ಮತ್ತು ಗಟ್ಟಿಯಾಗಿ ಹಿಡ್ಕೊಂಡು ಅಂಗೈಯಲ್ಲಿ ನೋಟು ತುರುಕುತ್ತಾನೆ ಅನ್ನೋ ಗಾಬರಿಯಲ್ಲಿ ಓಡತೊಡಗಿದ ವಿರೂಪಾಕ್ಷ. ಥಾಪಾನು ನೋಟು ಕೊಟ್ಟೇ ತೀರುವ ಛಲದಲ್ಲಿ ಬೆನ್ನಟ್ಟಿದ. ಇನ್ನೇನು ಥಾಪ ಇವನ ಭುಜ ಹಿಡಿಯಬೇಕು. ಅಷ್ಟರಲ್ಲಿ ತಣ್ಣ ಎಂದು ಜಿಗಿದು ತನ್ನ ಸೇರಿದ ವಿರೂಪಾಕ್ಷ ಜೋರಾಗಿ ಕಿಕ್ಕು ಹೊಡೆದ. ಧೂಳಿನ ಮೋಡ ಒಡೆಯುತ್ತಾ ಮಿಂಚಿನ ವೇಗದಲ್ಲಿ ಮರೆಯಾದ ರಿಕ್ಷಾ ನೋಡುತ್ತಾ ಅಸಹಾಯಕನಂತೆ ನಿಂತ ಥಾಪ.
1: ಇದುವರೆಗೂ ಕಥೆ ಅಡ್ರೆಸ್ ಕೇಳಿದಿರಿ. ಬರೆದು ಪ್ರಸ್ತುತಪಡಿಸಿದವರು ಸಪನಾ ಕಟ್ಟಿ. ಈಗ ಸಂಧಿಕಾಲದಲ್ಲಿ ಕೂತು ಪ್ರಬಂಧ ವಾಚನ ಪ್ರಸ್ತುತಪಡಿಸುತ್ತಾರೆ ಸ್ಮಿತಾ ಭಟ್ ಅವರು.
2: ನೋಡು ಅಪ್ಪ, ನಂಗೂ ನಿಂಗೂ ಹೊಂದಾಣಿಕೆ ಆಗಲ್ಲ. ನಮ್ಮ ನಡುವೆ ಇರುವ ಜನರೇಷನ್ ಗ್ಯಾಪ್ ಹೊಂದಿಕೊಳ್ಳೋದಕ್ಕೂ ಬಿಡೋದಿಲ್ಲ. ಸುಮ್ನೆ ಯಾಕ್ ನಿನ್ನ ವಿಚಾರಗಳನ್ನ ನನ್ನ ತಲೆ ಹಾಕುವೆ, ಸುಮ್ನಿರು ಅಂತ ಗದರಿ ಕಂಪ್ಯೂಟರ್ ಎದುರು ತಲೆ ತಗ್ಗಿಸಿ ಮಗ್ನನಾಗಿದ್ದ ಮಗ. ಹೇಳಬೇಕಿರುವ ಮಾತು ಮನದಲ್ಲೇ ಕರಗಿ ಅಸಮಾಧಾನದಲ್ಲಿ ಎದ್ದೆದ ಅಪ್ಪ. ಅಪ್ಪ ಮಗ ಅಂತಲ್ಲ, ಅಮ್ಮ ಮಗಳು, ಅಜ್ಜ ಮೊಮ್ಮಗ, ಹೀಗೆ ಯಾವುದೋ ದಾರಿಯಲ್ಲಿ, ಬಸ್ಸಿನಲ್ಲಿ, ಸಮಾರಂಭಗಳಲ್ಲಿ ಸಿಗುವ ಹಿರಿಯ ಮತ್ತು ಕಿರಿಯರನ್ನೇ ಇರುವ ನಡೆವ ಸಾಮಾನ್ಯ ಅನ್ನಿಸಿಕೊಂಡ ಸಮಸ್ಯೆ ಇದು. ಏನ್ ಮಕ್ಕಳೋ ಈಗಿನ ಕಾಲದವರು ಅಂತ ಹಿರಿಯರು ಗೊಣಗುತ್ತಾರೆ. ಏನ್ ತಲೆ ತಿಂತಾರಪ್ಪ, ಚೂರು ಕಾಮನ್ ಸೆನ್ಸ್ ಇಲ್ಲ ಅಂತ ಕಿರಿಯರು ಕಿರಿಕ್ ಮಾಡ್ತಾರೆ. ಇದಕ್ಕೆ ನಾವು ನೀವೆಲ್ಲ ಇಟ್ಟ ಹೆಸರು ಜನರೇಷನ್ ಗ್ಯಾಪ್. ಹೌದು, ಪೀಳಿಗೆಯ ಅಂತರ, ಜನರೇಷನ್ ಗ್ಯಾಪ್ ಅನ್ನೋದು ಬಹಳವೇ ದೊಡ್ಡ ಸಮಸ್ಯೆ ಈ ಕಾಲಕ್ಕೆ. ಹಾಗಿದ್ದರೆ ಹಿಂದೆ ಕೂಡ ಇದೇ ತರಹದ ಜೀವನ ಪದ್ಧತಿಯೇ ಅಲ್ವಾ ಬೆಳೆದುಕೊಂಡು ಬಂದಿದ್ದು? ಮತ್ಯಾಕೆ ಇವತ್ತು ಇದು ಈ ಪ್ರಮಾಣದಲ್ಲಿ ತನ್ನ ಕಂಧ ಬಾಹು ಚಾಚಿದೆ? ಮೇಲ್ನೋಟಕ್ಕೆ ಇದು ವಾಕ್ ಸ್ವಾತಂತ್ರ್ಯದ ಪರಮಾವಧಿಯಂತೆ ಕಂಡರೂ ಕಾಲಕಾಲಕ್ಕೆ ಮಕ್ಕಳು ಮತ್ತು ಪೋಷಕರ ನಡುವೆ ಬದಲಾದ ಭಾವವನ್ನು, ಅಂತರವನ್ನು ಇದು ಹೆಚ್ಚಾಗಿ ಸೂಚಿಸುತ್ತದೆ. ಆರಂಭದಲ್ಲಿಯೇ ನಿನಗೆ ಉಪ್ಪಿಟ್ಟು ಇಷ್ಟ, ನನಗಿಷ್ಟವಿಲ್ಲ ಎನ್ನುವಂತ ವಿಚಾರಗಳಿಂದ ಇಲ್ಲಿ ಗ್ಯಾಪ್ ಹುಟ್ಟಿಕೊಳ್ಳುವುದಿಲ್ಲ. ನಡೆದು ಬಂದ ದಾರಿ, ನೈತಿಕ ಮೌಲ್ಯ, ಸಂಸ್ಕೃತಿಗಳಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯಗಳು ತಲೆದೋರಿ ಅದಕ್ಕೆ ಪ್ರಭಾವಿತರಾಗುತ್ತಾ ದೊಡ್ಡ ಮಟ್ಟದ ಬದಲಾವಣೆಗಳನ್ನೇ ಬಯಸುವ ಒಂದು ತುಮಾರು ಕ್ರಮೇಣ ಅದನ್ನು ಸಾಧಿಸಿಕೊಳ್ಳುವತ್ತಲೇ ಸಾಗಿದಾಗ ಇದರ ಪರಿಣಾಮದಿಂದ ಪ್ರತಿ ನಡೆ ನುಡಿಗಳಲ್ಲೂ ಒಂದು ಅಂತರ, ಬಿಗುಮಾನ, ಸದಾ ಶೀತಲ ಸಮರ ಮಾಡುತ್ತಿರುತ್ತದೆ. ಆಗ ಉಪ್ಪಿಟ್ಟಿನ ವಿಚಾರವು ಬೃಹದಾಕಾರವಾಗಿ ಬೆಳೆಯುತ್ತದೆ. ಪ್ರತಿ ಪೀಳಿಗೆಯು ತಾವು ಪ್ರೀತಿಸುವ ತತ್ವ ಸಿದ್ಧಾಂತಗಳನ್ನು ಕಾಪಾಡಿಕೊಳ್ಳಲು ಹೆಣಗಾಡುತ್ತವೆ, ವಾದಿಸುತ್ತವೆ, ಮತ್ತದನ್ನೇ ಸರಿ ಎನ್ನುತ್ತವೆ. ಇಷ್ಟು ದಿನ ಇದ್ದದ್ದು ಅಚಾನಕ್ ಆಗಿ ಈಗ ಹೇಗೆ ಬದಲಾಗಲು ಸಾಧ್ಯ ಎಂದು ಹಳೆಯ ತಲೆಮಾರು ಅಂದುಕೊಳ್ಳುವಂತೆ, ಅಷ್ಟೆಲ್ಲಾ ವರ್ಷದಿಂದ ಬದಲಾಗದೆ ಇರಲು ಹೇಗೆ ಸಾಧ್ಯ ಎಂದು ಹೊಸ ಪೀಳಿಗೆ ಕೇಳುತ್ತದೆ. ಅಂದು ಮನೆಯ ಹಿರಿಯ ಹೇಳಿದ್ದನ್ನು ಎಲ್ಲರೂ ಕೇಳುತ್ತಿದ್ದದ್ದೂ ಸತ್ಯ, ಇಂದು ಯಾವುದಕ್ಕೂ ಕ್ಯಾರ್ ಅನ್ನದೆ ನಡೆದು ಹೋಗುತ್ತಿರುವ ಯುವ ಸಮೂಹವೂ ಸತ್ಯ. ಸೈಲೆಂಟ್ ಜನರೇಷನ್, ಬೇಬಿ ಬೂಮರ್ಸ್, ಜೆನ್ ಎಕ್ಸ್, ಮಿಲೇನಿಯರ್ಸ್, ಜೆನ್ ಜಿ, ಅಲ್ಫಾ, ಬೇಟಾ ಎಂದೆಲ್ಲ ಹಲವು ಬಗೆಯಲ್ಲಿ ವಿಭಾಗ ಮಾಡಿ ಜನರೇಷನ್ ಬಗ್ಗೆ ಹೇಳಿದ ಅಧ್ಯಯನಕಾರರು ಮುಂದೇನಾಗುತ್ತದೆ, ಹಿಂದೇನಾಗಿತ್ತು, ಅವರು ಹೇಗಿರುತ್ತಾರೆ ಅನ್ನುವುದನ್ನೆಲ್ಲ ಹೇಳಿದ್ದಾರೆ. ನಿಜ ಅದೇನೇ ಇದ್ದರೂ ಜಗದ್ವ್ಯಾಪಿಯಾದ ಈ ಸಮಸ್ಯೆಯನ್ನು ವಿವರಿಸಲಾಗಲಿ ಬಗೆಹರಿಸಲಾಗಲಿ ಬಲು ಕಷ್ಟ. ಕಾಲಕಾಲಕ್ಕೆ ಬದಲಾವಣೆಯ ಜೊತೆ ಜೊತೆಗೆ ಬದುಕಬೇಕು. ಇನ್ನು ಮುಂದೆ ಕರೋನಾ ಜೊತೆಗೆ ಬದುಕುವುದನ್ನು ರೂಢಿಸಿಕೊಳ್ಳಬೇಕು ಎಂದಿರಲಿಲ್ಲವೇ? ಹಾಗೆಯೇ ಇದು ಕೂಡ ಸಮಸ್ಯೆಗಳನ್ನು ಸುಲಭವಾಗಿಸಲು ಈ ಅಧ್ಯಯನಗಳು ಅಷ್ಟೇ. ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಎಂದು ಕೂರುವುದಕ್ಕಲ್ಲ. ಎಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಜನರೇಷನ್ ಗ್ಯಾಪ್ ಇದು ಅಂತ ಕೈ ತೊಳೆದುಕೊಂಡು ಬಿಡುತ್ತೇವೆ. ಯಾಕೆ ಈ ಗ್ಯಾಪ್ ಅನ್ನು ತುಂಬುವ ಪ್ರಯತ್ನ ಮಾಡಬಾರದು ಅಂತ ಯೋಚಿಸುವುದೇ ಇಲ್ಲ. ಸುಮಾರು 65-81 ನಡುವೆ ಜನಿಸಿದವರನ್ನು ಜೆನ್ ಎಕ್ಸ್ ಎನ್ನುತ್ತಾರಂತೆ. ಈ ಕಾಲಘಟ್ಟದ ಜನರೇಷನ್ ಅತ್ತ ದರಿ ಇತ್ತ ಪುಲಿ ಪರಿಸ್ಥಿತಿಯಲ್ಲಿ ಬದುಕುತ್ತಿವೆ ಅಂದರೆ ತಪ್ಪಾಗಲಾರದು. ಮಿಣು

ದೀಪದ ಬುಡದಲ್ಲಿ ಕಳೆದ ಬದುಕು ಝಗಮಗಿಸುವ ಬೆಳಕಿಗೆ ಕಣ್ಣು ಕೋರೈಸುತ್ತಾ ಕಂಗಾಲಾಗಿದ್ದೇವೆ. ಪತ್ರ ಬರೆಯುತ್ತಿದ್ದಗಳು ಸ್ಮಾರ್ಟ್ಫೋನ್ ಹಿಡಿದು ಅದರುತ್ತಿವೆ. ಅಪ್ಪನ ಮಾತು ಕೇಳಿ ಬೆಳೆದ ನಾವು ಮಕ್ಕಳು ಮಾತು ಕೇಳದ್ದಕ್ಕೆ ತತ್ತರಿಸುತ್ತಿದ್ದೇವೆ. ಪ್ರಾಚೀನತೆ ಮತ್ತು ಆಧುನಿಕತೆಯ ಸಂಧಿ ಕಾಲದಲ್ಲಿಂತೂ ಯಾವುದನ್ನು ಆಯ್ದುಕೊಳ್ಳಲಿ ಎಂದು ಒದ್ದಾಡುತ್ತೇವೆ. ಮಕ್ಕಳು ಹೋಗುವ ಪಬ್ಬು ಬಾರುಗಳೂ ಬೇಕು, ಅಪ್ಪ ಮಾಡುತ್ತಿದ್ದ ದೇವರ ಪೂಜೆಯೂ ಬೇಕು ಎಂದು ಒಟ್ಟೊಟ್ಟಿಗೆ ಅಸಿ ಅಯೋಮಯವಾಗುತ್ತಿದ್ದೇವೆ. ವಿಶ್ವಾಮಿತ್ರ ಮತ್ತು ವಸಿಷ್ಠರ ಶೀತಲ ಸಮರದಲ್ಲಿ ತ್ರಿಶಂಕು ಪರಿಸ್ಥಿತಿ ಈ ನಮ್ಮ ಜನರೇಷನ್ನಿನದು. ಬಹಳಷ್ಟು ಕಡೆಗಳಲ್ಲಿ ಮನೆಯಲ್ಲಿರುವ ಮೂರು ತಲಾರುಗಳಲ್ಲಿ ಸೀದಾ ಮೂರನೇ ತಲೆಮಾರಿಗೆ ಮನೆಯ ಅಧಿಕಾರ ಹಸ್ತಾಂತರವಾಗಿ ಬಿಡುವ ಸಂದರ್ಭಗಳು ಇವೆ. ಈ ಮಧ್ಯದಲ್ಲಿ ಇರುವ ತಲೆಮಾರು ಇದೆಯಲ್ಲ, ಅವರು ಯಾರೂ ನಮ್ಮ ಮಾತು ಕೇಳ, ಈ ಯಾಂತ್ರಿಕ ಜಗತ್ತಿಗೆ ತೆರೆದುಕೊಳ್ಳುವ ಬುದ್ಧಿವಂತಿಕೆ ಇಲ್ಲ, ನಾವು ಅಪ್ಪ ಅಮ್ಮನನ್ನು ಪ್ರೀತಿಯಿಂದ ನೋಡಿಕೊಂಡೆವೆಂದು ನಮ್ಮ ಮಕ್ಕಳು ನೋಡಿಕೊಳ್ಳುವುದಿಲ್ಲ. ಇಷ್ಟು ದಿನ ಕಾಪಾಡಿಕೊಂಡು ಬಂದ ಶಾಸ್ತ್ರ, ಸಂಪ್ರದಾಯ, ಮನೆತನ ಇವೆಲ್ಲ ಮಣ್ಣು ಪಾಲಾಗಬಹುದಾ? ಇಂತಹ ಹಲವಾರು ಅಸಮಾಧಾನ, ಅಭದ್ರತೆಯ ಗೊಂದಲದಿಂದಲೋ ಏನೋ ತಮ್ಮ ಅಸ್ತಿತ್ವ ಸಾಧಿಸುವಲ್ಲಿ ಹೆಚ್ಚೇ ಮುತುವರ್ಜಿ ವಹಿಸುತ್ತದೆ ಅನ್ನಬಹುದು. ಆದರೆ ಇದನ್ನೆಲ್ಲ ಅಲ್ಲಲ್ಲೇ ಬಿಟ್ಟು ಮುಂದೆ ಸಾಗಿದ ನಮ್ಮ ಮುಂದಿನ ಪೀಳಿಗೆ ಇದ್ಯಾವುದನ್ನೂ ಲೆಕ್ಕಿಸದೆ ಸಾಗುವಾಗ ತನ್ನಿಂದ ತಾನೇ ಸಂಘರ್ಷಗಳು ತಲೆದೋರುತ್ತವೆ. ಹಾಗಂತ ಈ ಮಧ್ಯಕಾಲದವರು ಹಂತ ಹಂತವಾದ ಆಧುನಿಕತೆಯನ್ನು ಕಂಡವರೇ. ಕರೆಂಟು ಬಂತು, ಟಿವಿ ಬಂತು, ಫ್ರಿಜ್, ಮಿಕ್ಸರು, ದೂರಸಂಪರ್ಕ, ರಸ್ತೆ, ವಾಹನಗಳು, ಹೀಗೆ ಹಲವಾರು ಆಧುನಿಕ ವ್ಯವಸ್ಥೆಗಳು ಬಂದರೂ ಅಂಥ ದೊಡ್ಡ ಮಟ್ಟದಲ್ಲಿ ಭಾವನಾತ್ಮಕವಾಗಿ ಯಾರನ್ನೂ ಬೇರ್ಪಡಿಸಿರಲಿಲ್ಲ. ಮೊಬೈಲ್ ಮತ್ತು ಕಂಪ್ಯೂಟರ್ಗಳು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಮಾನವ ಸಂಬಂಧಗಳ ನಡುವಿನ ಅಂತರವನ್ನು ಹೆಚ್ಚಿಸಿ ಕಂಗಾಲು ಮಾಡಿಬಿಟ್ಟಿವೆ. ಧಾವಂತ, ಒತ್ತಡ ಮತ್ತು ಓಡುವ ಕಾಲದಂದೇ ಬಿದ್ದು ಸ್ವಂತಕ್ಕೆ ಸ್ವಂತದವರಿಗೆ ಸಮಯ ಕೊಡಲಾಗದ ಸಂದರ್ಭದಲ್ಲಿ ಜನರೇಷನ್ ಗ್ಯಾಪ್ ಎನ್ನುವ ಮಾತು ತನ್ನ ಪ್ರಭುತ್ವವನ್ನು ಹೆಚ್ಚಾಗಿ ಸಾಧಿಸಿದೆ. ವಾಸ್ತವದಲ್ಲಿ ನೋಡುವುದರೆ ಅಪ್ಪ ಬಿಟ್ಕಾಯಿನ್ ಬಗ್ಗೆ ಅರ್ಥವಾಗುತ್ತಿಲ್ಲ ಅಂದರೆ ಜನರೇಷನ್ ಗ್ಯಾಪ್ ಅನ್ನಬಹುದು. ಅಜ್ಜ ಕಂಪ್ಯೂಟರ್ ಮೂರ್ಖರ ಪೆಟ್ಟಿಗೆ ಅಂದರೆ ಜನರೇಷನ್ ಗ್ಯಾಪ್ ಅನ್ನಬಹುದು. ಆದರೆ ನಾವು ಮಗಳೇ ಮನೆಗೆ ಬೇಗ ಬಾ ಅಂದರೂ ಜನರೇಷನ್ ಗ್ಯಾಪ್ ಎನ್ನುತ್ತೇವೆ. ವಿಭಿನ್ನ ಕಾಲಮಾನಗಳಲ್ಲಿ ಮತ್ತು ವಿಭಿನ್ನ ಪರಿಸ್ಥಿತಿಗಳಲ್ಲಿ ಜನಿಸಿದ ಜನರು ತಮ್ಮ ಅನುಭವಗಳ ಆಧಾರದ ಮೇಲೆ ದೃಷ್ಟಿಕೋನಗಳನ್ನು ಬೆಳೆಸಿಕೊಳ್ಳುತ್ತಾರೆ. ಹಾಗೆಯೇ ಕಾಲ ಕಳೆದಂತೆ ಜೀವನ ಮಾದರಿಗಳು ವಿಕಸನಗೊಳ್ಳುತ್ತಲೇ ಇರುತ್ತವೆ. ಪ್ರತಿಯೊಬ್ಬರೂ ಸ್ವಾಭಾವಿಕವಾಗಿ ತಮ್ಮದೇ ಆದ ಮೌಲ್ಯಗಳು ಮತ್ತು ನಂಬಿಕೆಗಳ ಪ್ರಕಾರ ಬದುಕಲು ಮತ್ತು ವರ್ತಿಸಲು ಬಯಸುತ್ತಾರೆ. ಎಲ್ಲಿಯೂ ರಾಜಿ ಮಾಡಿಕೊಳ್ಳುವುದು ಇಷ್ಟವಿರುವುದಿಲ್ಲ. ತಲೆಮಾರುಗಳ ನಡುವಿನ ತಿಳುವಳಿಕೆಯ ಕೊರತೆಯು ಕಾಲಾನಂತರದಲ್ಲಿ ಪೀಳಿಗೆಯ ಅಂತರವನ್ನು ಹೆಚ್ಚಿಸುತ್ತಲೇ ಸಾಗಿದೆ. ಅದೆಷ್ಟು ಅಂದರೆ ನಾವೀಗ ಮಾತಿಗೆ ಮುಂಚೆ ಇದು ಜನರೇಷನ್ ಗ್ಯಾಪ್ ಬಿಡು ಎನ್ನುತ್ತೇವೆ. ಹಾಗಂತ ಅದನ್ನು ನಿರಾತಂಕವಾಗಿ ಸ್ವೀಕರಿಸಿದ್ದೇವೆ ಅಂತಲ್ಲ, ಅದೊಂದು ಪಲಾಯನವಾದದ ಹೇಳಿಕೆ ಅಷ್ಟೇ. ನಂತರ ಹಳಹಳಿಸುತ್ತೇವೆ, ಕೊರಗುತ್ತೇವೆ, ಕೋಪಗೊಳ್ಳುತ್ತೇವೆ. ಆದರೆ ಈ ನಡೆ ಅಂತರವನ್ನು ಹೆಚ್ಚಾಡುತ್ತದೆಯೇ ಹೊರತು ಬಸೆಯುವುದಲ್ಲ. ವೈವಿಧ್ಯಮಯ ವಿಚಾರಗಳು, ವಿಶಾಲ ದೃಷ್ಟಿಕೋನ, ಸಾಂಪ್ರದಾಯಿಕ ವಿಧಾನಗಳ ವಿರುದ್ಧ ತಮ್ಮದೇ ಸ್ವಂತ ನಿರ್ಧಾರಗಳು, ಯಾವುದೇ ನಿಯಮಗಳ ಪ್ರಕಾರ ನಡೆಯಲು ಇಷ್ಟಪಡದಿರುವುದು, ಪೂರ್ಣ ಸ್ವಾತಂತ್ರ್ಯ, ಇವೆಲ್ಲ ಪ್ರಗತಿ ಮತ್ತು ಅಭಿವೃದ್ಧಿಯ ಸಂಕೇತಗಳು ಎಂದು ನಂಬುವ ಯುವ ಪೀಳಿಗೆ ಪರಸ್ಪರ ಪ್ರೀತಿ ಮತ್ತು ವಾತ್ಸಲ್ಯವಿದ್ದು ಇಬ್ಬರೂ ಶಕ್ತಿಯನ್ನು ಕಳೆದುಕೊಂಡು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದ ಸ್ಥಿತಿ ತಲುಪಿದೆ. ಹಾಗಿದ್ದರೆ ಯಾರು ಸರಿ, ಯಾರು ತಪ್ಪು ಎಂದು ಕೇಳಿದರೆ ಯಾವುದೂ ಅಲ್ಲ ಅಂತಲೇ ಹೇಳಬೇಕಾಗುತ್ತದೆ. ಸೂರ್ಯ ಮುಳುಗುವ ಹೊತ್ತಲ್ಲಿ ನಿಂತು ಕತ್ತಲಾಯಿತು ಎಂದು ಕೊರಗುವುದು ಎಷ್ಟು ಮೂರ್ಖತನವೋ, ಕಾಲ ಬದಲಾಯಿತು ಎಂದು ಕೊರಗುವುದು ಅಷ್ಟೇ ಮೂರ್ಖತನ. ನಮ್ಮ ಹಳ್ಳಿಗಳಲ್ಲಿ ಬಹಳಷ್ಟು ವಿಭಕ್ತ ಕುಟುಂಬಗಳು, ಮೂರು ತಲೆಮಾರು ಒಟ್ಟಿಗೆ ಇರುವ ಕುಟುಂಬಗಳು ಇವೆ. ಅದೇ ರೀತಿ ತಂದೆ ತಾಯಿಯನ್ನು ಬಿಟ್ಟು ಮಕ್ಕಳು ದೂರದ ದೇಶಗಳಲ್ಲಿ, ನಗರಗಳಲ್ಲಿ ವಾಸಿಸುವವರೂ ಇದ್ದಾರೆ. ಆದರೆ ಮಕ್ಕಳ ಜೊತೆ ಇರುವ ಹಿರಿಯ ತಲೆಮಾರು ಸದಾ ಕೊರಗುತ್ತಲೇ, ಕೊಸರು ತೆಗೆಯುತ್ತಲೇ ಇರುತ್ತಾರೆ. ಮಗನನ್ನು ಯಾಕೆ ವಿದೇಶಕ್ಕೆ ಕಳಿಸಿದೆ, ನಿನ್ನ ಮಗಳು ಕಲಿತದ್ದು ಸಾಕು, ಮದುವೆ ಮಾಡಿ ಮುಗಿಸು, ಇಂತಹ ವಿಚಾರಗಳ ಈ ಮಧ್ಯ ಜನರೇಷನ್ ಅನ್ನು ಇಕ್ಕಟ್ಟಿಗೆ ಸಿಲುಕಿಸುತ್ತಾರೆ. ನಮ್ಮ ಮಾತಲ್ಲಿ ಕೇಳ್ತಾರೆ ಅಪ್ಪ ಎಂದು ಮೆತ್ತಗೆ ಹೇಳಿದರೂ ಸುಮ್ಮನಿರಯ್ಯ, ನಿನ್ನನ್ನು ನಾನು ಮಾತು ಕೇಳಿಸಿಯೇ ಅಲ್ವಳಿಸಿದ್ದು ಎಂದು ಮತ್ತೊಂದು ಬಾಣ ಹೂಡುತ್ತಾರೆ. ಇಂಥವರನ್ನು ಕಂಡಾಗ ಇರುವುದೆಲ್ಲವ ಬಿಟ್ಟು ಎನ್ನುವ ಅಡಿಗರ ಸಾಲು ನೆನಪಾಗುತ್ತದೆ.

0: ನಿಜಕ್ಕೂ ನಾವು ಸುಖಿ. ನಮ್ಮ ಮಕ್ಕಳು ನಮ್ಮ ಮಾತು ಕೇಳಿ ಬೆಳೆದರು. ಅವರೊಟ್ಟಿಗೆ ನಾವು ಆರಾಮವಾಗಿ ಬದುಕುತ್ತಿದ್ದೇವೆ. ಇನ್ನೆಷ್ಟು ಸುಖ ನಿರೀಕ್ಷೆ ಮಾಡಲು ಸಾಧ್ಯ? ಪಾಪ, ನಮ್ಮ ಮಕ್ಕಳಿಗೆ ಇಂತಹ ನೆಮ್ಮದಿ ಸಿಗಲಿಲ್ಲ ಎಂದು ಮುಂದೆ ಎಂದೂ ಯೋಚಿಸುವುದೇ ಇಲ್ಲ. ಎಷ್ಟು ದಿನ ಅಂತ ಮಕ್ಕಳಿಗೆ ಮಾತು ಕೇಳಿಸಲು ಸಾಧ್ಯ? ಎಷ್ಟು ದಿನ ಅಂತ ಹಿರಿಯರಿಗೆ ಬುದ್ಧಿ ಕಲಿಸುವ ಪ್ರಯತ್ನ ಮಾಡುವುದು? ಕಾಲದೊಟ್ಟಿಗೆ ಅವರವರ ಬದುಕು ಭಗಳನ್ನು ಬಿಟ್ಟು ಬಿಡಬೇಕು. ನಮ್ಮ ನಮ್ಮ ಬದುಕಿನ ಸಂಜೆಗಳ ಸುಂದರವಾಗಿಸಿಕೊಳ್ಳಲು ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಳುವುದು, ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿ ಇರಿಸಿಕೊಳ್ಳುವುದು, ಒಂದಿಷ್ಟು ಹವ್ಯಾಸಗಳನ್ನು ರೂಢಿಸಿಕೊಳ್ಳುವುದು, ಆ ಪಾಡಿಗೆ ನಾವು ಯಾರಿಗೂ ಹೊರೆಯಾಗದಂತೆ ಬದುಕುವುದು, ಇವೆಲ್ಲ ಜನರೇಷನ್ ಗ್ಯಾಪ್ ಅನ್ನು ಸ್ವಲ್ಪ ಮಟ್ಟಿಗೆ ತುಂಬುತ್ತವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆಯಾಯ ಕಾಲಕ್ಕೆ ಒಂದು ವಾಸ್ತವದ ನೆಲೆಗಟ್ಟಿನಲ್ಲಿ ವಿಚಾರ ಮಾಡಿದಾಗ ಮಾತ್ರ ನಮಗೆ ಸತ್ಯ ಗೋಚರಿಸುತ್ತದೆ. ಅದೇ ಹೊಂದಾಣಿಕೆ. ಹೊಂದಾಣಿಕೆ ಮಾತ್ರ ಎಲ್ಲಾ ಕಾಲಕ್ಕೂ ಸರಿದೂಗಿಸಬಲ್ಲ ತಕ್ಕಡಿ. ಸಮಸ್ಯೆಗಳನ್ನೇ ಹಲವುತ್ತಾ ಕೂತರೆ ಕಾಣಬೇಕಾದ ಸುಂದರತೆಯೂ ಕಾಣುವುದಿಲ್ಲ. ಭಿನ್ನಾಭಿಪ್ರಾಯಗಳು ಒಟ್ಟಿಗೆ ಬದುಕುವ ಎಲ್ಲಾ ಸಂಬಂಧಗಳಲ್ಲೂ ಇರುತ್ತದೆ. ಆದರೆ ಅದನ್ನು ನಿಭಾಯಿಸುವ ತಾಳ್ಮೆ ಎಲ್ಲಾ ಜನರೇಷನ್ನಿಗೂ ಬೇಕು. ಸಮುದ್ರದಲ್ಲಿ ಎದ್ದ ಪ್ರತಿ ಅಲೆಯನ್ನು ಅದು ಬರುವ ರಭಸದ ಮೇಲೆ ಅಪ್ಪಳಿಸುವ ಪ್ರಮಾಣ ನಿಗದಿಯಾಗುತ್ತದೆ ಅಷ್ಟೇ. ಆದರೆ ತಿರುಗಿ ಸಮುದ್ರ ಸೇರುವುದೇ ಪ್ರತಿ ಅಲೆಯ ಅಂತಿಮ ಸತ್ಯ. ಧನ್ಯವಾದ.
1: ಸ್ಮಿತಾ ಭಟ್ ಅವರಿಂದ ಪ್ರಬಂಧ ವಾಚನ ಸಂಧಿಕಾಲದಲ್ಲಿ ಕೂತು ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
2: ಮಲಗೋ ಕಂದಮ್ಮನಿಗೆ ಜೋಗುಳ ಹಾಡು.
3: ಜೋ ಜೋ ಲಾಲಿ ನಾ ಹಾಡುವೆ.
2: ಬೆಳೆಯೋ ಮಕ್ಕಳಿಗೆ ಜ್ಞಾನದ ಗೂಡು.
4: ಈ ಕನ್ನಡದ ಅಕ್ಷರ ಮಾಲೆ.
2: ಹದಿ ಹರೆಯದವರಿಗೆ ಸ್ಫೂರ್ತಿಯ ಚಿಲುಮೆ.
4: ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ.
2: ವಯೋವೃದ್ಧರಿಗೆ ಬದುಕಿನ ಹಿರಿವೆ.
5: ಬಾನಿಗೊಂದು ಎಲ್ಲೆ ಎಲ್ಲಿದೆ.
2: ಬೆಳಗಿನಿಂದ ರಾತ್ರಿ ಎಬ್ಬಿಸಿ ಮಲಗಿಸೋ ವಾಣಿ, ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿ. ಹರಸಿ ಹಾರೈಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು.
6: ನಮ್ಮ ನಿಮ್ಮ ವಾಣಿ ಇದು ಎಲ್ಲರ ಕಣ್ಮಣಿ.
2: ಸದಾ ಜೊತೆ ಜೊತೆಯಲ್ಲಿ ಸಾಗಲಿ ನಮ್ಮ ನಿಮ್ಮ ಪಯಣ. ಯಾಕೆಂದ್ರೆ ನಮ್ಮ ಆಕಾಶವಾಣಿ ಸದಾ ನಿತ್ಯ ನೂತನ.

ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಜಂಜಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷವೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.

0: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ 12:30.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ

0: ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಚೈತ್ರ,
2: ಏನತ್ತೆ?
1: ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
2: ಅಂದ್ರೆ?
1: ಅಂದ್ರೆ ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
2: ಮತ್ತೆ ವ್ಯವಹಾರ?
1: ಅದು ನಾವು ಡಿಜಿಟಲ್ ಪಾವತಿ ಮಾಡೋದು.
2: ಓಹ್,
1: ಅಂದ್ರೆ UPI ಇಂದ?
2: ಹೌದಾ?
1: ಹಾ. ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
2: ಅದೇನತ್ತೆ?
1: ನಿನ್ನ ಮೊದಲ ಉಡುಗೊರೆಯು UPI ನಿಂದಲೇ ಸಿಗುತ್ತೆ.
2: ಏನತ್ತೆ?
3: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
4: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನೂ ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
2: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಅಮ್ಮ, ಗಾಡಿಲಿ ನಮ್ ಫ್ರೆಂಡ್ ಮನೆಗೆ ಅರ್ಜೆಂಟ್ ಆಗಿ ಹೋಗ್ ಬರ್ತೀನಿ.
3: ಅಯ್ಯೋ, ಎಷ್ಟ್ ಜೋರಾಗಿ ಮಳೆ ಬರ್ತಾ ಇದೆ, ಗಾಡಿ ಬೇರೆ ತಗೊಂಡ್ ಹೋಗ್ತೀಯ? ಬೇಡ ಕಣೋ, ಹೋಗ್ಬೇಡ.
2: ಇಲ್ಲಮ್ಮ, ಈಗ್ಲೇ ಬಂದೆ.
3: ಬೇಡವೋ, ನನ್ ಮಾತ್ ಕೇಳೋ.
2: ಈಗ್ಲೇ ಬಂದೆ. ಅಮ್ಮ,
4: ಸ್ನೇಹಿತರೆ, ಹಿರಿಯರ ಮಾತನ್ನ ನಿರ್ಲಕ್ಷಿಸದಿರಿ. ಮಳೆ ಬೀಳುವ ಸಮಯದಲ್ಲಿ ವಾಹನಗಳ ಸವಾರಿ ಖಂಡಿತ ಒಳ್ಳೆಯದಲ್ಲ. ಎದುರಿಗೆ ಚಲಿಸುವ ವಾಹನಗಳು ಕಾಣಿಸುವುದಿಲ್ಲ. ರಸ್ತೆಗಳಲ್ಲಿನ ಹಳ್ಳಗಳು ಮಳೆ ನೀರಿನಿಂದ ತುಂಬಿರುತ್ತವೆ. ಸಿಡಿಲು ಮಿಂಚುಗಳು ಅಪಾಯ ತಂದೊಡ್ಡುತ್ತವೆ. ಅನಿವಾರ್ಯವೆನಿಸಿದರೆ ಮಾತ್ರ ಜಾಗರೂಕತೆಯಿಂದ ವಾಹನಗಳಲ್ಲಿ ಚಲಿಸಿ. ಜೀವನ ದೊಡ್ಡದು, ಪ್ರಾಣ ಹೋದರೆ ಮತ್ತೆ ಬಾರದು. ಎಚ್ಚರ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ದತ್ತಕ್ರಿಯಾ ಯೋಗ, ಈ ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
2: ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರಿಗೆ ನಮಸ್ಕಾರ.
3: ಜೈ ಗುರುದತ್ತ.
2: ದತ್ತಕ್ರಿಯಾ ಯೋಗ ಅನ್ನುವಂತಹ ಹೊಸ ಯೋಗ ಪರಂಪರೆಯನ್ನೇ ತಾವು ಸೃಷ್ಟಿ ಮಾಡಿದ್ದೀರಿ. ಈಗ ಇಡೀ ವಿಶ್ವ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನಿಮ್ಮ ಪೀಠ ದತ್ತಕ್ರಿಯಾ ಯೋಗಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇದೆ, ಮತ್ತು ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ, ಸ್ಥಳೀಯ ಮಟ್ಟದಲ್ಲಿ, ಗ್ರಾಮಗಳ ಮಟ್ಟದಲ್ಲಿ ಜನಪ್ರಿಯಗೊಳಿಸೋದಕ್ಕೆ ಏನು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆ, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು ಸ್ವಾಮೀಜಿ. ಈ ದತ್ತಕ್ರಿಯಾ ಯೋಗ ಅಂದ್ರೇನು, ಅದರ ಮೂಲ ತತ್ವಗಳು ಏನು ಅಂತೀರಿ?
4: ಯೋಗ ಬ್ರಹ್ಮಾದಂಥ ನಮ್ಮ ಗುರುದೇವರು ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ವಂದನೆಗಳನ್ನು ಸಮರ್ಪಣೆ ಮಾಡ್ತಾ ಯೋಗ ದಿನಾಚರಣೆಯನ್ನು ವಿಶೇಷವಾಗಿ 12ನೇ ವರ್ಷ ಆಚರಣೆ ಮಾಡ್ತಾ ಇರುವಂಥ ಈ ಶುಭ ಸಂದರ್ಭದಲ್ಲಿ ಯೋಗವಾಣಿಯ ಮುಖಾಂತರ ಎಲ್ಲರಿಗೂ ಯೋಗದ ಬಗ್ಗೆ ವಿಶೇಷವಾದಂಥ ಜ್ಞಾನವನ್ನು ಕೊಡಬೇಕು, ಒಂದು ತಿಳುವಳಿಕೆಯನ್ನು ಎಲ್ಲರಲ್ಲೂ ಉಂಟು ಮಾಡಬೇಕು ಅಂಥೇಳಿ ಆಕಾಶವಾಣಿಯವರು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿರೋದು ತುಂಬ ಸಂತೋಷ. ನಮ್ಮ ಪೂಜ್ಯ ಗುರುದೇವರು ಶ್ರೀ ಸ್ವಾಮೀಜಿಯವರು ಕಳೆದ 50 ವರ್ಷದಿಂದ ದತ್ತಕ್ರಿಯಾ ಯೋಗ ಅನ್ನುವಂಥ ಹೆಸರಿನಿಂದ ಯೋಗವನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಇದು ಪ್ರಾರಂಭವಾಗಿದ್ದು ನಮ್ಮ ಮೈಸೂರಿನಲ್ಲೇ, ಹಾಗೇ ವಿಸ್ತರಿಸಿ ಇವತ್ತು ದೇಶ ವಿದೇಶಗಳಲ್ಲಿ 2000 ಜನ ಉಪಾಧ್ಯಾಯರು ಯೋಗವನ್ನು ಕಲಿಸ್ತಾ ಇದ್ದಾರೆ. ಪ್ರತಿ ವರ್ಷ 50,000 ಜನಕ್ಕೆ ಯೋಗವನ್ನು ಹೇಳ್ಕೊಡುವಂಥದ್ದು. ದತ್ತಕ್ರಿಯಾ ಯೋಗ ಅನ್ನೋ ಹೆಸರಿನಿಂದ ಎಲ್ಲರಿಗೂ ಜೀವನದ ಒಂದು ವಿಧಾನವನ್ನು ತಿಳಿಸೋದು, ಆರೋಗ್ಯವಂತರಾಗಿರಿ, ಆರೋಗ್ಯವಾಗಿದ್ದು ದೇಶ ಸೇವೆಯನ್ನು ಮಾಡಿ, ಹಾಗೂ ನಿಮ್ಮ ಪರಿವಾರವನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯ, ನಿಮ್ಮ ದೇಹವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದು ಸ್ವಾಮೀಜಿಯವರ ಸಂದೇಶ. ದತ್ತಕ್ರಿಯಾ ಯೋಗದ ಮುಖಾಂತರ ಸಮಾಜವೆಲ್ಲ ಆರೋಗ್ಯವಾಗಿರಬೇಕು ಅಂತ ಹೇಳಿ ಸ್ವಾಮೀಜಿಯವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ.
2: ಈ ದತ್ತಕ್ರಿಯಾ ಯೋಗವನ್ನು ನಿಯಮಿತವಾಗಿ ಅಭ್ಯಾಸ ಮಾಡೋದ್ರಿಂದ ವ್ಯಕ್ತಿಗೆ, ಅಂದರೆ ಯಾರು ಅಭ್ಯಾಸ ಮಾಡ್ತಾರೋ ಅವರಿಗೆ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಏನು ಪ್ರಯೋಜನಗಳಾಗ್ತವೆ?
4: ಯೋಗಾಭ್ಯಾಸದಿಂದ 3 ಸಮತೌಲ್ಯವನ್ನು ನೋಡಬಹುದು ಅಂಥೇಳಿ ಯೋಗಶಾಸ್ತ್ರ ನಮಗೆ ಹೇಳುತ್ತೆ. ದೇಹ, ಮನಸ್ಸು, ಬುದ್ಧಿ, ಈ 3 ಒಂದು ವಿಶೇಷ ಶಕ್ತಿಯನ್ನು ನಾವು ಗಮನಿಸಬಹುದು ಅಂತ. ಹಾಗೆ ದತ್ತಕ್ರಿಯಾ ಯೋಗವನ್ನು ಅಭ್ಯಾಸ ಮಾಡೋದ್ರಿಂದ ದೇಹ ದೃಢವಾಗಿರುತ್ತೆ, ಮನಸ್ಸು ನಿಶ್ಚಂಚಲವಾಗುತ್ತೆ, ಬುದ್ಧಿ ಕುಶಲವಾಗುತ್ತೆ. ಈ 3 ದೃಷ್ಟಿಯಿಂದ ದತ್ತಕ್ರಿಯಾ ಯೋಗವನ್ನು ಅಭ್ಯಾಸ ಮಾಡಬೇಕು ಅಂಥೇಳಿ ಸ್ವಾಮೀಜಿಯವರು ಕರೆಯನ್ನು ಕೊಡ್ತಾ ಇರ್ತಾರೆ. ಅಭ್ಯಾಸ ಮಾಡಿದವರಲ್ಲೂ ಕೂಡ ಬೇಕಾದಷ್ಟು ಪರಿವರ್ತನೆಯನ್ನು ನಾವು ನೋಡ್ತಾ ಇರ್ತೀವಿ. ಅವರು ಬಂದು ಮಕ್ಕಳಾದರೆ, ಯುವಕರಾದರೆ, ಯುವತಿಯರಾದರೆ ಓದಕ್ಕಾಗ್ತಾ ಇರಲಿಲ್ಲ, ಕೂತ್ಕೊಂಡು ಕೂಡಲೇ ಮನಸ್ಸೆಲ್ಲ ಓಡ್ತಾ ಇತ್ತು. ದತ್ತಕ್ರಿಯಾ ಯೋಗ ಕಲಿತ ಮೇಲೆ ನಮ್ಮ ಮನಸ್ಸು ನಿಲ್ತಾ ಇದೆ, ಓದಿದ ಬೇಗ ಅರ್ಥವಾಗ್ತಿದೆ ಅಂಥೇಳಿ ಅವರು ಹೇಳೋದು. ಹಾಗೂ ಹಿರಿಯರಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಾಗಿದೆ, ಹಾಗೂ ಮಧ್ಯವಯಸ್ಕರಲ್ಲಿ ನಾವು ಕೆಲಸಗಳಿಗೆ ಹೋಗುವಾಗ ವಿಪರೀತವಾದ ಒತ್ತಡ, ಆ ಒತ್ತಡದಿಂದ ನಾವು ಹೊರಗೆ ಬಂದಿದ್ದೀವಿ ಅಂಥೇಳಿ ಅವ್ರು ಹೇಳೋದು. ಈ ಅನುಭವಗಳನ್ನು ಕೇಳಿ ಯೋಗ ಹೀಗೆ ಇವರಿಗೆ ಉಪಯೋಗ ಆಗ್ತಾ ಇದೆ, ಹಾಗೂ ಆಧ್ಯಾತ್ಮಿಕವಾಗಿ ಅವರ ಏಳಿಗೆಯನ್ನು ಖಂಡಿತ ಅವ್ರ ಜೀವನದಲ್ಲಿ ನೋಡ್ತಾ ಇದ್ದಾರೆ. ದತ್ತಕ್ರಿಯಾ ಯೋಗ ಅಭ್ಯಾಸ ಮಾಡೋದ್ರಿಂದ ಆಗುವಂಥ ಅನುಭವಗಳನ್ನೇ ಒಂದು ದಿವಸ ಹೇಳ್ಕೊಳ್ಬಹುದು, ಅಷ್ಟು ಅನುಭವ ಇದೆ.
2: ಪತಂಜಲಿ ಮಹರ್ಷಿಗಳು ಯೋಗ ಸೂತ್ರವನ್ನು ರಚಿಸಿದರು. ಈಗ ದತ್ತಕ್ರಿಯಾ ಯೋಗ ಅನ್ನೋ ಒಂದು ಹೊಸ ಭಾಷ್ಯವನ್ನು ತಾವು ಬರೆದಿದ್ದೀರಿ. ಪತಂಜಲಿ ಮಹರ್ಷಿಗಳ ಯೋಗಕ್ಕೂ ದತ್ತಕ್ರಿಯಾ ಯೋಗಕ್ಕೂ ಏನಾದರೂ ವ್ಯತ್ಯಾಸಗಳಿದೆಯಾ, ಸಾಮ್ಯತೆಗಳಿದೆಯಾ, ಹೇಗೆ?
4: ಖಂಡಿತ ಯಾವ ವ್ಯತ್ಯಾಸವೂ ಇಲ್ಲ. ಯಾರೇ ಪ್ರಪಂಚದಲ್ಲಿ ಯೋಗ ಶಬ್ದವನ್ನು ಬಳಸಿದ್ರೂ ಕೂಡ ಅದು ಪತಂಜಲಿ ಮಹರ್ಷಿಯ ಪ್ರಸಾದವೇ. ಇದನ್ನೇ ನಮ್ಮ ಗುರುದೇವರು ಪೂಜ್ಯ ಸ್ವಾಮೀಜಿಯವರು ಯಾವಾಗಲೂ ಹೇಳ್ತಿರ್ತಾರೆ, ಅಲ್ಲಿಂದ ತಗೊಂಡಂಥ ವಿಚಾರಗಳೇ. ಆದರೆ ಅದನ್ನು ಈಗಿನ ಕಾಲಕ್ಕೆ ಬೇಕಾದ ಹಾಗೆ ಸುಲಭಗೊಳಿಸಿ, ಅಲ್ಲಿ ಪ್ರಾರಂಭದಲ್ಲೇ ಯೋಗಶ್ಚಿತ್ತವೃತ್ತಿ ನಿರೋಧ, ಬಹಳ ಕಷ್ಟ, ಚಿತ್ತವೃತ್ತಿ ನಿರೋಧ, ಮನಸ್ಸನ್ನು ತಡೆಯೋದು ಬಹಳ ಕಷ್ಟ ಅನ್ನೋದು ನಾವೆಲ್ಲ ಕೇಳ್ತಾ ಇರ್ತೀವಿ. ಹಾಗಾಗಿ ಮನಸ್ಸನ್ನು ಮೊದಲು ಶುದ್ಧಗೊಳಿಸಿ, ಒಳ್ಳೆಯ ಆಲೋಚನೆ ಬರಲಿ, ಅದಾದಮೇಲೆ ನಿಗ್ರಹ ತಾನಾಗಿ ಆಗುತ್ತೆ. ಹೀಗೆ ಸುಲಭ ರೀತಿಯಲ್ಲಿ ಅವರಿಗೆ ಅರ್ಥ ಮಾಡಿಸೋದು

0: ದತ್ತಕ್ರಿಯಾಯೋಗದ ಒಂದು ಪ್ರತ್ಯೇಕತೆ ಅಂತ ಹೇಳಬಹುದು. ಯೋಗದ ವಿಚಾರದಲ್ಲಿ ಯೋಗ ಸಂಹನನ ಉಪಾಯ ಧ್ಯಾನ ಸಂಗತಿ ಯುಕ್ತಿಷು, ಇಷ್ಟು ಅರ್ಥದಲ್ಲಿ ಯೋಗ ಅನ್ನುವಂಥ ಪದವನ್ನು ಪ್ರಯೋಗ ಮಾಡಿದ್ದಾರೆ. ತಯಾರಿಕೆಯನ್ನು ಕೂಡ ಯೋಗ ಅಂತ ಕರೀತಾರೆ. ನಮ್ಮ ಈ ಜೀವನಕ್ಕೆ ಬೇಕಾಗಿರುವಂಥ ಏನೇನು ತಯಾರಿಕೆಗಳು ಬೇಕು, ನಮ್ಮನ್ನು ನಾವು ಹೇಗೆ ತಯಾರಿಸ್ಕೊಳ್ಬೇಕು, ನಾವು ಯಾವ ರಂಗದಲ್ಲಿ ಪ್ರವೇಶ ಮಾಡಬೇಕು ಅಂತಿದ್ದೀವಿ, ಅದಕ್ಕೆ ತಕ್ಕ ಹಾಗೆ ಬೇಕಾಗಿರುವಂಥ ತಯಾರಿ, ಅದನ್ನು ಹೇಳ್ಕೊಡೋ ವಿಧಾನದಲ್ಲಿ ಉಪಾಯ, ಯಾವುದೇ ಸಮಸ್ಯೆಗೂ ಒಂದು ಉಪಾಯ ಇರುತ್ತೆ, ಅಪಾಯ ಬಂತು ಉಪಾಯ ಇರುತ್ತೆ, ಹಾಗಾಗಿ ಆ ಉಪಾಯವನ್ನು ತಿಳ್ಕೊಳ್ಳೋದು. ಇಲ್ಲಿ ಜೀವನದಲ್ಲಿ ಮಾತ್ರ ಅಲ್ಲ, ಭಗವಂತನ ಸನ್ನಿಧಿಗೆ ಮನಸ್ಸನ್ನು ತಲುಪಿಸೋದ್ರಲ್ಲೂ ಕೂಡ ಉಪಾಯವನ್ನು ನೋಡ್ಕೊಳ್ಳೋದು. ಇನ್ನು ಧ್ಯಾನ, ಧ್ಯಾನ ಅನ್ನೋದು ಹೇಗೆ ಮಾಡಬೇಕು ಏನು ಅನ್ನೋದು ಕ್ರಮಕ್ರಮವಾಗಿ ಸ್ವಲ್ಪ ಹೊತ್ತು ಅಭ್ಯಾಸ ಮಾಡಿ, ನಿಧಾನಕ್ಕೆ 10 ನಿಮಿಷ 20 ನಿಮಿಷ ಅರ್ಧ ಗಂಟೆ 1 ಗಂಟೆ ಹೀಗೆ ಬೆಳೆಸ್ಕೊಂಡು ಹೋಗಿ. ಧ್ಯಾನ, ಸಂಗತಿ, ಸಂಗತಿ ಅಂದರೆ ಜೋಡಿಸೋದು, ನಮ್ಮ ಜೀವನವನ್ನು ಸಮಾಜಕ್ಕೆ ಹೇಗೆ ಜೋಡಿಸೋದು, ಸಮಾಜಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಹೇಗೆ ಜೋಡಿಸೋದು, ನಮಗೆ ಬೇಕಾಗಿರೋದನ್ನು ನಾವು ಹೇಗೆ ಜೋಡಿಸ್ಕೊಳ್ಳೋದು, ಇದನ್ನು ದತ್ತಕ್ರಿಯಾಯೋಗದಲ್ಲಿ ಕಲಿಸ್ಕೊಡೋದು. ಯುಕ್ತಿ, ಹೇಗೆ ನಾವು ಯುಕ್ತಿಯಾಗಿ ಬಾಳಬೇಕು, ಜೀವನದಲ್ಲಿ ಬೇಕಾದಷ್ಟು ನಾವು ನೋಡ್ತಾ ಇರ್ತೀವಿ ಸಮಾಜದಲ್ಲಿ, ಹಾಗೆ ಅಂತ ಹೇಳಿ ಅದನ್ನು ನಾವು ದೂಷಿಸೋಕ್ಕೂ ಆಗಲ್ಲ, ಕೆಲವು ನಮಗೆ ಇಷ್ಟವಾಗಲ್ಲ ಅದನ್ನು ಹೋಗಿ ನಾವು ತಪ್ಪಿಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಏನು ಮಾಡಬೇಕು, ಯುಕ್ತಿಯಿಂದ ಹೋಗಬೇಕು ಹೋಗಬಾರ್ದು, ತಪ್ಪಿಸ್ಕೊಳ್ಬೇಕು ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರ್ದು, ತಿಳುವಳಿಕೆ, ಇದನ್ನು ನಮಗೆ ಯೋಗ ಕಲಿಸ್ಕೊಡುತ್ತೆ. ಆ ದತ್ತಕ್ರಿಯಾಯೋಗದ ಮುಖಾಂತರ ಇವೆಲ್ಲವನ್ನೂ ಕೂಡ ಅವರಿಗೆ ಈಗಿನ ಕಾಲಕ್ಕೆ ಬೇಕಾಗಿರೋ ಹಾಗೆ, ಅದು ಮಕ್ಕಳಾದರೆ ಕುಮಾರಕ್ರಿಯಾಯೋಗ, ಯುವತಿ ಯುವಕರಾದರೆ ಅವ್ರಿಗೆ ಬೇಕಾಗಿರುವಂಥ, ಯುವಕರಿಗೆ ಹೇಳಬೇಕಾಗಿರುವಂಥ ದತ್ತಕ್ರಿಯಾಯೋಗ, ವಯಸ್ಸಾದವ್ರಿಗೆ ಕೆಲವರಿಗೆ ನಿಂತು ಯೋಗ ಸಾಧನೆ ಮಾಡೋಕ್ಕಾಗಲ್ಲ, ಯೋಗಾಸನ ಮಾಡೋಕ್ಕಾಗಲ್ಲ ಅಂಥವ್ರು ನೀವು ಕೂತ್ಕೊಂಡೇ ಮಾಡಿ, ಮಂಚಕ್ಕೆ ಕೆಲವರು ಪರಿಮಿತಿ ಆಗಿಬಿಟ್ಟಿರ್ತಾರೆ. ಹಾಗೆ ಮಂಚಕ್ಕೆ ಸೀಮಿತವಾಗಿರೋರು ಕೂಡ ಮಂಚದಲ್ಲೇ ಇದ್ದು ಯೋಗ ಹೇಗೆ ಮಾಡಬಹುದು ಅನ್ನೋದು ಈ ವೃದ್ಧರಿಗೆ ಬೇಕಾಗಿರುವಂಥ ಕ್ರಿಯಾಯೋಗ, ದತ್ತಕ್ರಿಯಾಯೋಗ. ಹೀಗೆ 3 ವಿಭಾಗ ಮಾಡಿಕೊಂಡು ಎಲ್ಲರಿಗೂ ಕೂಡ ಯೋಗ ಅನ್ನೋದು ತಲುಪಬೇಕು. ನಾಡೀಶುದ್ಧಿ ಪ್ರಾಣಾಯಾಮ, ನಾಡೀಶುದ್ಧಿ ವ್ಯಾಯಾಮ, ಇದರಿಂದ ನಮ್ಮ 77,000 ನಾಡಿ ಮಂಡಲವೂ ಶುದ್ಧವಾಗುತ್ತೆ. ಹಾಗೆ ಅವರಿಗೆ ಅಭ್ಯಾಸ ಮಾಡಿಸಿ ಮಾಡಿಸಿ ಅದರಲ್ಲಿ ಶ್ರದ್ಧೆಯನ್ನು ಹುಟ್ಟಿಸಿ ಅವರು ಒಳ್ಳೆಯ ಸಾಧಕರಾಗೋದು, ಇಲ್ಲ ಒಳ್ಳೆಯ ಆರೋಗ್ಯವಂತರಾಗಿರೋದು. ಹಾಗೆ ಸಮಾಜಕ್ಕೆ ಬಹಳ ಮುಖ್ಯವಾದಂತಹ ಸೇವೆ ದತ್ತಕ್ರಿಯಾಯೋಗದಿಂದ ನಡೀತಾ ಇದೆ.
1: ಇದಕ್ಕೆ ಮೂಲ ಪ್ರೇರಣೆ ಏನು ಸ್ವಾಮೀಜಿ ಇದನ್ನು ಆರಂಭ ಮಾಡೋದಕ್ಕೆ?
0: ಮೂಲ ಪ್ರೇರಣೆ ಪೂಜ್ಯ ಗುರುದೇವರು ಶ್ರೀ ಸ್ವಾಮೀಜಿ ಅವರಿಗೆ, ಅವರ ಮಾತೃಮೂರ್ತಿಯೇ ಗುರುಮೂರ್ತಿ ಜಯಲಕ್ಷ್ಮಿ ಮಾತಾ ಅಂತ ಹೇಳಿ, ಅವರು ಸೋಗಾಲದಲ್ಲಿ ನಮ್ಮ ಕರ್ನಾಟಕದ ಸೋಗಾಲದಲ್ಲೇ ಜನಿಸಿದವರು, ಮೇಕೆದಾಟಲ್ಲಿ ಇದ್ದಂಥವರು. ಅಲ್ಲಿಂದ ಸ್ವಾಮೀಜಿಯವರ ಪೂರ್ವಾಶ್ರಮದ ತಂದೆಯವರು ನರಸಿಂಹಶಾಸ್ತ್ರಿ ಅಂಥೇಳಿ, ಅನಂತಪುರದ ಹತ್ರ ಬೊಮ್ಮೆಪರ್ತಿ ಅಂತ, ಇಲ್ಲಿಂದ ಮೇಕೆದಾಟಿಗೆ ಬರ್ತಾರೆ. ಅವರಿಬ್ಬರಿಗೆ ದೈವಿಕವಾಗಿ ಕಲ್ಯಾಣವಾಗುತ್ತೆ. ಆಗ ಇಲ್ಲಿಂದ ಜಯಲಕ್ಷ್ಮಿ ಮಾತಾ ಆಂಧ್ರಕ್ಕೆ ಬರ್ತಾರೆ, ಕರ್ನಾಟಕದಿಂದ ಬೊಮ್ಮೆಪರ್ತಿ ಅನ್ನೋಂಥ, ಈಗ ಜಯಲಕ್ಷ್ಮೀಪುರ ಅಂತಲೇ ಕರೀತಾ ಇದ್ದಾರೆ. ಅಲ್ಲಿ ಅಮ್ಮನೇ ಸ್ವಾಮೀಜಿಯವರಿಗೆ ವಿಶೇಷವಾಗಿ ಶ್ರೀವಿದ್ಯ ಹಾಗೂ ಯೋಗ ವಿದ್ಯೆಯನ್ನು ಉಪದೇಶ ಮಾಡಿದರು. ಸ್ವಾಮೀಜಿಯವರ 12ನೇ ವಯಸ್ಸಿನಲ್ಲಿ ಜಯಲಕ್ಷ್ಮಿ ಮಾತಾ ರಾಜರಾಜೇಶ್ವರಿ ರೂಪದಲ್ಲಿ ದರ್ಶನ ಕೊಟ್ಟು ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಯೋಗ ವಿದ್ಯೆಯನ್ನು ಉಪದೇಶ ಮಾಡಿದರು. ಆಗಿಂದ ಸ್ವಾಮೀಜಿಯವರು ಅಭ್ಯಾಸ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಜಯಲಕ್ಷ್ಮಿ ಮಾತಾ ಪರಮಪದ ಪರಮಾತ್ಮನಲ್ಲಿ ಐಕ್ಯವಾದ ಮೇಲೆ ಸ್ವಾಮೀಜಿಯವರ ಸೋದರತ್ತೆ ವೆಂಕಮ್ಮತ್ತ ಅಂತ ಹೇಳಿ ಮಹಾಯೋಗಿನಿಯವರು, ಅವರು ಪ್ರದಟೂರಿನಲ್ಲಿದ್ದರು. ಅಲ್ಲಿಗೆ ಹೋಗಿ ಸ್ವಾಮೀಜಿಯವರು ಈ ಕೆಲವು ಮುದ್ರೆಗಳು, ಖೇಚರಿ ಮುದ್ರ, ಲಂಬಿಕಾ ಮುದ್ರ, ಛೇದನ, ಇವೆಲ್ಲ ವಿಶೇಷವಾದಂಥ ಒಂದು ಸಾಧನೆಗಳು, ಒಂದು ಹಂತಗಳು ಯೋಗದಲ್ಲಿ, ಅದನ್ನೆಲ್ಲ ಅಲ್ಲಿ ಪ್ರದಟೂರಿನಲ್ಲಿ ಸ್ವಾಮೀಜಿಯವರು ಅಭ್ಯಾಸ ಮಾಡಿದ್ರು, ಸಿದ್ಧಿಯನ್ನು ಪಡ್ಕೊಂಡ್ರು ವೆಂಕಮ್ಮತ್ತ ಅವರಿಂದ. ಆಗ ಅವರು ಸುಲಭ ರೀತಿಯಲ್ಲಿ ಇನ್ನು ಮುಂದಕ್ಕೆ ನೀನು ಉಪದೇಶ ಮಾಡಬೇಕು, ಇದನ್ನೆಲ್ಲ ಎಲ್ಲರಿಗೂ ಹೇಳಕ್ಕೆ ಸಾಧ್ಯ ಇಲ್ಲ ಈ ಮುದ್ರೆಗಳನ್ನೆಲ್ಲ ಅಂತ ಹೇಳಿದಾಗ ಸ್ವಾಮೀಜಿಯವರು ಅಲ್ಲಿಂದ ನಮ್ಮ ಮೈಸೂರಿನ ಕೆಸರೆಗೆ ಬಂದರು. ಕೆಸರೆಯಲ್ಲಿ ಸ್ವಾಮೀಜಿಯವರು ಈ ಯೋಗವನ್ನು ಹೇಳ್ಕೊಡುವಂಥ ಪ್ರಾರಂಭ ಮಾಡಿದ್ರು. ದತ್ತಕ್ರಿಯಾಯೋಗ ಅಂತ ಹೇಳಿ ಕೆಸರೆಯಿಂದ ಪ್ರಾರಂಭ ಆಯಿತು. ಆಗಿಂದ ಸ್ವಾಮೀಜಿಯವರು ಈ ಯೋಗಾಭ್ಯಾಸವನ್ನು ಎಲ್ಲರಿಗೂ ಹೇಳ್ಕೊಡ್ತಿದ್ದಾರೆ. ತಮಾಷೆಗೆ ಹೇಳ್ತಾರೆ, ಮೊದಲು ನಾನು ಹೇಳಿದಾಗ ಯಾರಿಗೂ ಇದ್ರ ಬೆಲೆ ಗೊತ್ತಾಗಲಿಲ್ಲ, ಯಾರು ಏನಿದು ಯೋಗ ಅಂತೆಲ್ಲ ಹಾಸ್ಯ ಮಾಡ್ತಾ ಇದ್ರು. ಅದಕ್ಕೆ ನಾನು ಅಮೆರಿಕ ತೊಗೊಂಡು ಹೋಗಬೇಕಾಗಿತ್ತು ಇದನ್ನು. ಅಲ್ಲಿ ಸಾಧನೆ ಪ್ರಾರಂಭ ಮಾಡಿದಾಗ ನಮ್ಮವ್ರಿಗೂ ಕೂಡ ಬಹಳ ಇಷ್ಟವಾಗೋಯ್ತು, ಈಗೆಲ್ಲರೂ ಯೋಗ ಯೋಗ ಯೋಗ ಅಂತಾರೆ ಅಂತ ಸ್ವಾಮೀಜಿಯವರು ತಮಾಷೆಗೆ ಹೇಳ್ತಾ ಇರ್ತಾರೆ.
1: ಈ ದತ್ತಕ್ರಿಯಾ ಯೋಗವನ್ನು ಅಭ್ಯಾಸ ಮಾಡ್ತಾ ಇರುವಂತಹ ಸಾಧಕರು, ಅವರ ಅನುಭವ ಹೇಗಿದೆ, ಅವ್ರ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಿದೆ ಅಂತೀರಿ?
0: ವಿಶೇಷವಾಗಿ ಈ ಕೆಟ್ಟ ಅಭ್ಯಾಸಗಳಿಂದ ದೂರವಾಗೋದು, ಈ ವ್ಯಸನಗಳಿಗೆ ಬಿಡೋಕ್ಕೆ ಆಗಲ್ಲ ಅನ್ನೋಂಥ ಒಂದು ಪರಿಸ್ಥಿತಿಯಲ್ಲಿ ಬಂದ್ಬಿಟ್ಟಿರ್ತಾರೆ. ಅಂಥವರು ದತ್ತಕ್ರಿಯಾಯೋಗ ಸಾಧನೆ ಮಾಡೋದ್ರಿಂದ ಸುಲಭವಾಗಿ

0: ಈ ದುಶ್ಚಟಗಳಿಂದ ಹೊರಗೆ ಬಂದ್ವಿ, ಕೋಪ ನಮಗೆ ಕಮ್ಮಿ ಆಯಿತು, ಕೆಲವು ಮಾತ್ರೆಗಳನ್ನು ಕೂಡ ಕಮ್ಮಿ ಮಾಡಿದ್ವಿ. ಹೀಗೆಲ್ಲ ಅವರ ಅನುಭವಗಳು. ಹಾಗೂ ಸ್ವಲ್ಪ ಗಂಧಗಾಳಿಯೂ ಇಲ್ಲ ಆಧ್ಯಾತ್ಮಿಕತೆ ಕಡೆ. ಅಂಥವ್ರು ಇವತ್ತು ಹೇಗಾಗಿದ್ದಾರೆ ಅಂದರೆ 6-7 ಗಂಟೆ ಕೂತು ಸಾಧನೆ ಮಾಡುವಂಥ ಒಂದು ಸ್ಥಿತಿಗೆ ಬಂದಿದ್ದಾರೆ. ಅವ್ರಿಗೇನು ಅವರ ಮನೆಯಲ್ಲೂ ಇಲ್ಲ, ಅವರ ವಂಶದಲ್ಲೂ ಇಲ್ಲ, ಅಂಥವ್ರು ಅಷ್ಟು ಅನುಭವ. ಅವರು ಬಂದು ಹೇಳುವಂಥ ಅವರ ವಿಶೇಷವಾದ ಅನುಭವಗಳು ಹಾಗೂ ಹೊರಗೆ ಕಾಣುವಂಥ ಬದಲಾವಣೆಗಳು, ಇದು ಸಮಾಜದಲ್ಲಿ ಅನುಭವ ಬೇಕಾದಷ್ಟು ದಿನಾನೂ ಕೇಳ್ತಾ ಇರ್ತೀವಿ. ಆ ದತ್ತ ಕ್ರಿಯಾಯೋಗದ ಪ್ರಭಾವ.
1: ಮೈಸೂರನ್ನು ಯೋಗ ನಗರಿ ಅಂತ ಕರಿತೇವೆ, ಯೋಗಕ್ಕೆ ರಾಜಧಾನಿಯೂ ಕೂಡ ಹೌದು ಮೈಸೂರು. ಇಂಥ ಜಾಗದಲ್ಲಿ ತಮ್ಮ ಗಣಪತಿ ಸಚ್ಚಿದಾನಂದ ಆಶ್ರಮ ಇದೆ. ಈ ಯೋಗವನ್ನು ಪ್ರಚಾರ ಮಾಡೋದಕ್ಕೆ, ಪ್ರಚುರಪಡಿಸೋದಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನು ತಮ್ಮ ಶ್ರೀಮಠ ಹಾಕ್ಕೊಂಡಿದೆ ಸ್ವಾಮೀಜಿ?
0: ಪ್ರತಿ ವರ್ಷವೂ ಈಗ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಯವರು ಯೋಗ ದಿನೋತ್ಸವವನ್ನು ಜೂನ್ 21 ಪ್ರಕಟ ಮಾಡಿ ಎಲ್ಲರೂ ಯೋಗ ದಿನಾಚರಣೆಯನ್ನು ಮಾಡಬೇಕು ಅಂತ ಹೇಳಿದಾಗಲಿಂದ ವಿಶೇಷವಾಗಿ ಆಶ್ರಮದಲ್ಲಿ ಯೋಗ ದಿನಾಚರಣೆ ಪ್ರತಿ ವರ್ಷವೂ ಆಗುತ್ತೆ. ಆ ಸಂದರ್ಭದಲ್ಲಿ 1000+ ವಿದ್ಯಾರ್ಥಿಗಳಾಗಲಿ, ಬೇರೆ ಬೇರೆ ವಯಸ್ಕರಾಗಲಿ, ಎಲ್ಲರೂ ಬಂದು ಆಶ್ರಮದಲ್ಲಿ ಯೋಗಾಭ್ಯಾಸವನ್ನು ಮಾಡೋದು, ಯೋಗ ಪ್ರದರ್ಶನ ಮಾಡೋದು. ಹಾಗೂ ನಮ್ಮ ಆಶ್ರಮದಲ್ಲಿ ದತ್ತಕ್ರಿಯಾ ಯೋಗ ಸಾಧಕ ಬೋಧಕರು ಅಂತ ಕರೆಯೋದು ನಾವು. ಬರೀ ಬೋಧಕರಾಗಕ್ಕೆ ಸಾಧ್ಯ ಇಲ್ಲ, ಸಾಧನೆ ಮಾಡಿದ್ರೇ ಬೋಧನೆ. ಬರೀ ಸಾಧನೆ ಮಾಡಿ ಹಾಗೇ ಇರೋದಲ್ಲ, ನೀವು ಬೋಧನೆಯೂ ಮಾಡಬೇಕು, ಪ್ರಚಾರವೂ ಮಾಡಬೇಕು, ಪ್ರಸಾರವೂ ಮಾಡಬೇಕು, ಬೋಧನೆಯೂ ಮಾಡಬೇಕು, ಸಾಧನೆಯೂ ಮಾಡಬೇಕು ಅನ್ನೋದು ಅವರಿಗೆಲ್ಲರಿಗೂ ಕೂಡ ಹೇಳಿ, ನಮ್ಮಲ್ಲೇ ಸುಮಾರು 30 ಇಲ್ಲಿ ಯೋಗ ಶಿಕ್ಷಕರಿದ್ದಾರೆ, ಬೋಧಕರಿದ್ದಾರೆ ಮೈಸೂರು ಆಶ್ರಮದಲ್ಲಿ. ಹೊರಗಿನಿಂದ ಕೂಡ ಬಂದು ಸೇವೆಯನ್ನು ಮಾಡುವಂಥ ಶಿಕ್ಷಕರು ಬೋಧಕರಿದ್ದಾರೆ. ಅವರು ಮೈಸೂರಿನ ವಿದ್ಯಾರ್ಥಿಗಳಿಗೆ, ಆಯಾ ಶಾಲೆಗಳಿಗೆ ಹೋಗಿ ವಿಶೇಷವಾಗಿ, ಹಾಗೂ ವಿಶೇಷ ಚೇತನ ಉಳ್ಳಂಥ ಮಕ್ಕಳಿಗೆ, ಅವರಿಗೆ ಯೋಗಾಭ್ಯಾಸ ಹೇಳಿಕೊಟ್ಟು ಅವರಲ್ಲಿ ಆ ಪರಿವರ್ತನೆಯನ್ನು ನೋಡ್ತಾ ಇದ್ರೆ ಆಶ್ಚರ್ಯವಾಗುತ್ತೆ. ಎಲ್ಲ ಚೆನ್ನಾಗಿರುವಂಥ ಮಕ್ಕಳು ಕೂಡ ಅಷ್ಟು ಶಿಸ್ತು ಪಾಲಿಸಲ್ವೇನೋ ಅಂತ ಅನ್ಸುತ್ತೆ. ನಾಳೆ 21 ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನೋಡಿದಾಗ ಬಹಳ ಆಶ್ಚರ್ಯ ಪಡ್ತೀವಿ. ಅವರು ಒಂದು ಒಂದು ಸಂಗೀತ, ಒಂದು ಹಾಡು ಪ್ರಾರಂಭ ಮಾಡ್ತಾರೆ. ಸ್ವಾಮೀಜಿಯವರ ಒಂದು ಸಪ್ತಾಶ್ವರೂಢಂ ಅಂತ ಹೇಳಿ ಒಂದು ಭಜನೆ ಪ್ರಾರಂಭ ಆಗುತ್ತೆ ಅಂತ ಇಟ್ಕೊಳ್ಳಿ. ಆಗ ಅವರು ಸೂರ್ಯ ನಮಸ್ಕಾರವೋ ಅಥವಾ ಬೇರೆ ಬೇರೆ ನಮಸ್ಕಾರಗಳು ಪ್ರಾರಂಭ ಮಾಡ್ತಾರೆ. ನಮ್ಮ ಸ್ಪೀಚ್ ಅಂಡ್ ಇಯರಿಂಗಿಂದ ಮಕ್ಕಳು ಬರ್ತಾರೆ, ಇಲ್ಲಿಂದ ಟೀಚರ್ಸ್ ಹೋಗಿ ಹೇಳ್ಕೊಡ್ತಾರೆ. ಅಲ್ಲಿಯ ಟೀಚರ್ಸ್ ಕೂಡ ಆಯುಷ್ನಿಂದ ಕೂಡ ಬಹಳ ವಿಶೇಷವಾಗಿ ಸೇವೆ ಆಗ್ತಾ ಇದೆ. ಅವರು, ಆ ಡೈರೆಕ್ಟ್ರು, ಮಕ್ಕಳು ಎಲ್ಲ ಬರ್ತಾರೆ. ಆ ಹಾಡು ಪ್ರಾರಂಭವಾದಾಗ ಅವರ ಆಸನ ಪ್ರಾರಂಭ ಆಗುತ್ತೆ. ಸರಿಯಾಗಿ ಆ ಹಾಡು ಮುಗಿಯೋದ್ರೊಳಗೆ ಅವರಷ್ಟು ಮುಗಿಸಿ ಕೂತ್ಬಿಟ್ಟಿರ್ತಾರೆ ಮಕ್ಕಳು. ಇದು ಹೇಗೆ ಸಾಧ್ಯ ಆಯಿತು? ಆ ಮಕ್ಕಳಿಗೆ ಕೇಳಲ್ಲ, ಅವರೊಂದು ಕಡೆ ಕೂರಿಸೋದು ಕಷ್ಟ ಆ ಮಕ್ಕಳನ್ನು, ಆದರೂ ಆ ಮಕ್ಕಳು ಹಾಗೆ ಕೂತು ಶಿಸ್ತಾಗಿ ಅಷ್ಟು ಆ ಯೋಗಾಭ್ಯಾಸವನ್ನು ಮಾಡಿ ತೋರಿಸ್ತಾರೆ ಅಂದರೆ ಬಹಳ ಆಶ್ಚರ್ಯವಾಗುತ್ತೆ. ಇದಲ್ವಾ ಯೋಗ ಶಕ್ತಿ ಅಂತ ಅನ್ಸುತ್ತೆ. ಅಂಥ ಮಕ್ಕಳಲ್ಲಿ ವಿಶೇಷವಾಗಿ ತೊಗೊಂಡು ಹೋಗೋದು, ಮತ್ತು ಕೆಲವು ರಿಹ್ಯಾಬಿಲಿಟೇಷನ್ ಸೆಂಟರ್ಗಳಿರುತ್ತವೆ, ಅಲ್ಲಿ ಹೋಗಿ ಅವರನ್ನು ಸುಮ್ಮನೆ ಹಿಂಸಿಸೋದಲ್ಲ, ಕೆಲವು ಕಡೆ ಕಟ್ಟಾಕ್ಬಿಡ್ತಾರೆ, ಬಹಳ ವಿಪರೀತವಾದಂಥ ಎಲ್ಲ ಕ್ರಿಯೆಗಳನ್ನು ಮಾಡಿ ಅವರಿಂದ ದುಶ್ಚಟ ಬಿಡಿಸೋಕ್ಕೆ, ಅಂಥವರಿಂದ ಯೋಗಾಭ್ಯಾಸ ಮಾಡಿಸೋದು, ಜೈಲಿಗೂ ಕೂಡ ಹೋಗಿ ಅಲ್ಲಿರುವಂಥ ಅವರಿಂದ ಕೂಡ ಯೋಗಾಭ್ಯಾಸವನ್ನು ಮಾಡಿಸೋದು, ಅವರಲ್ಲಿ ಆ ಪರಿವರ್ತನೆಯನ್ನು ನೋಡುವಂಥದ್ದು, ಹೀಗೆ ದತ್ತಕ್ರಿಯಾಯೋಗದಿಂದ ಸಮಾಜದಲ್ಲಿ ಬೇಕಾದಷ್ಟು ಸೇವೆ ಆಗ್ತಾ ಇದೆ.
1: ಈ ವರ್ಷ ಚಾತುರ್ಮಾಸವನ್ನು ತಾವು ಇಲ್ಲೇ ನಡೆಸ್ತಾ ಇದ್ದೀರಿ. ಈ ಒಂದು ಸಂದರ್ಭದಲ್ಲಿ ಆಯುರ್ವೇದ ಮತ್ತು ಯೋಗ ಈ ಎರಡೂ ಕ್ಷೇತ್ರಗಳಲ್ಲಿನ ಅಭಿವೃದ್ಧಿಗೆ ವಿಶೇಷವಾದ ಏನಾದರೂ ಕಾರ್ಯಕ್ರಮಗಳನ್ನು ತಾವು ಹಾಕ್ಕೊಂಡಿದ್ದೀರಾ?
0: ಪ್ರತಿ ವರ್ಷವೂ ಚಾತುರ್ಮಾಸ್ಯದಲ್ಲಿ ನಮ್ಮ ಎಲ್ಲ ಸಾಧಕ ಬೋಧಕರು, ಶಿಕ್ಷಕರು ಕೂಡ ಸೇರಿ ಇಲ್ಲಿ ಒಂದು ಶಿಬಿರವನ್ನು ಮಾಡ್ತಾರೆ. ವಿಶೇಷವಾಗಿ ಒಂದು 5 ಶಿಬಿರ ಪ್ರತಿ ಚಾತುರ್ಮಾಸ್ಯದಲ್ಲಿ ನಾವೆಲ್ಲಿ ಮಾಡಿದ್ರು ಕೂಡ, ಬೆಂಗಳೂರಲ್ಲಾದಾಗಲೂ ಅಥವಾ ಪೀಠಾಪುರದಲ್ಲಿ, ಹೈದರಾಬಾದ್ನಲ್ಲಿ, ಎಲ್ಲಿ ಆದರೂ ಕೂಡ 5 ಒಂದು ಶಿಬಿರ ನಡೆಯುತ್ತೆ. ಆ ಸಂದರ್ಭದಲ್ಲಿ ಎಲ್ಲರೂ ಬರ್ತಾರೆ, ಬಂದು ಇನ್ನೂ ಹೇಗೆ ನಾವು ಪ್ರಚಾರವನ್ನು ಮಾಡಬಹುದು ಅಂತ ಅವರೆಲ್ಲರೂ ಸೇರಿ ಒಂದ್ಸಲ ಮಾತಾಡೋದು, ಅವರಿಗಿನ್ನೂ ಈ ವರ್ಷವೆಲ್ಲ ಆಗಬೇಕಾಗಿರುವಂಥ ಸೇವೆಗಳ ಬಗ್ಗೆ ಒಂದ್ಸಲ ಜ್ಞಾಪಿಸಿ ಅವರಿಗೆ ಆ ಪ್ರಚೋದನೆಯನ್ನು ಕೊಟ್ಟು, ನಮ್ಮ ಮೈಸೂರಿನಲ್ಲಾಗಲಿ, ಕರ್ನಾಟಕದಲ್ಲಾಗಲಿ, ಭಾರತದಲ್ಲಿ ಅಥವಾ ಪ್ರಪಂಚದಲ್ಲಿ ಹೇಗೆ ನಾವು ಇನ್ನೂ ಹೆಚ್ಚಿಗೆ ತಗೊಂಡು ಹೋಗಬಹುದು ಮಕ್ಕಳ ಹತ್ರ, ಕೆಲವು ಸಮಯ ಹಾಸ್ಪಿಟಲ್ಗಳಲ್ಲಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ಆ ಯೋಗದ ವಿಚಾರದಲ್ಲಿ ಒಳ್ಳೆಯ ಶಿಬಿರ ಆಗುತ್ತೆ. ಹಾಗೂ ಅದರ ಜೊತೆಯಲ್ಲಿ ಆಯುರ್ವೇದ, ಆಯುರ್ವೇದ ಒಂದೇ ಸಲ ಪೂರ್ತಿ ನಾವು ಅಲ್ಲಿಗೆ ಎಗರಕ್ಕೂ ಸಾಧ್ಯ ಇಲ್ಲ. ಅದರಿಂದ ನಾವು ಏನು ಬಳಸ್ತಾ ಇದ್ದೀರೋ, ಅದು ಇಂಗ್ಲೀಷ್ ಆಗಿರಲಿ, ಅಲೋಪತಿ, ಅದನ್ನು ಉಪಯೋಗಿಸ್ತಾ ಆಯುರ್ವೇದ ಜೀವನ ವಿಧಾನವನ್ನು ಅಭ್ಯಾಸ ಮಾಡಿಕೊಳ್ಳಿ. ಆಯುರ್ವೇದ ಅಂದರೆ ಜೀವನ ವಿಧಾನ. ಆಯುರ್ವೇದ ಕೇವಲ ನಾವು ನಮ್ಮ ಅಲೋಪತಿ ಥರ ಮಾತ್ರೆಗಳಲ್ವಲ್ಲ, ಅದು ಜೀವನ ವಿಧಾನ. ಹಾಗೆ ಆ ಜೀವನ ವಿಧಾನದ ಜೊತೆಗೆ ಸೇರಿಸ್ಕೊಂಡು ಒಳ್ಳೆಯ ಆಹಾರವನ್ನು, ಎಲ್ಲಿ ಉತ್ಪತ್ತಿ ಮಾಡ್ತಾ ಇದ್ದಾರೆ?

0: ನೋಡಿಕೊಂಡು ಆರ್ಗ್ಯಾನಿಕ್ ಅಂತ ಅಂತೀವಿ ಅದನ್ನು ಬಳಸುವಂಥ ಪ್ರಯತ್ನವನ್ನು ಮಾಡಿ. ಹಾಗೆ ಆ ಥರ ಬೆಳೆಸ್ತಾ ಇರೋವಂಥ ರೈತರು ಯಾರಿದ್ದಾರೆ ಅವರಿಗೆ ನೀವು ಸ್ವಲ್ಪ ಸಹಾಯವನ್ನು ಮಾಡಿ, ಸಪೋರ್ಟ್ ಮಾಡಿ ಅವ್ರಿಗೂ ಕೂಡ. ಆಗ ಒಳ್ಳೆಯ ಆಹಾರ, ಒಳ್ಳೆಯ ಬೆಳೆ ಎಲ್ಲರಿಗೂ ಸಿಗುತ್ತೆ ಅನ್ನೋವಂಥ ಈ ವಿಚಾರಗಳಲ್ಲಿ ಆಹಾರ, ವಿಹಾರ, ವಿಚಾರ, ಈ ಮೂರರ ವಿಚಾರ, ಆಯುರ್ವೇದ ಹಾಗೂ ಯೋಗ ಎರಡನ್ನು ಸೇರಿಸಿ ಒಂದು ಶಿಬಿರವನ್ನು ಮಾಡ್ತಾ ಇದ್ದೆ.
1: ಯೋಗ ಶಿಕ್ಷಣವನ್ನು ನೀಡೋದಕ್ಕೆ ಅಂತಲೇ ಒಂದು ಪ್ರತ್ಯೇಕವಾದ ಒಂದು ಸಂಸ್ಥೆನ ತಾವು ಮಾಡಿದ್ದೀರಿ. ಹಾಗೆ ಯೋಗ ಮತ್ತು ಆಯುರ್ವೇದ ಈ ಎರಡನ್ನೂ ಕೂಡ ಜೊತೆ ಜೊತೆಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ನಿಮ್ಮ ಮುಂದಿನ ಯೋಜನೆಗಳೇನು? ಮತ್ತು ಇಲ್ಲಿ ಬಂದು ಶಿಕ್ಷಣವನ್ನು ಪಡ್ಕೊಂಡಂಥವ್ರಿಗೆ ವಿಶೇಷವಾಗಿ ಏನಾದರೂ ಸರ್ಟಿಫಿಕೇಟ್ಗಳನ್ನು ತಾವು ನೀಡ್ತೀರಾ? ಅವರು ಯೋಗ ಶಿಕ್ಷಕರು ಅಂತ ಹೇಳಿ ಬೇರೆ ಕಡೆ ಹೋಗಿ ಯೋಗ ಶಿಕ್ಷಣವನ್ನು ನೀಡೋದಕ್ಕೆ ಅನುಕೂಲಕರವಾದಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತೀರಾ? ನಿರಂತರವಾಗಿ ಯೋಗ ಮತ್ತು ಆಯುರ್ವೇದ ಇದರ ಅಭ್ಯುದಯಕ್ಕೆ ಏನು ಕಾರ್ಯಕ್ರಮಗಳು ಮುಂದಿನ ದಿನದಲ್ಲಿ ನಡೀಬೋದು ಸ್ವಾಮೀಜಿ?
0: ಖಂಡಿತ, ಇಲ್ಲಿ ಪ್ರತಿ ವರ್ಷ ಕೂಡ ಯೋಗ ಕಲಿತು ದತ್ತಕ್ರಿಯಾಯೋಗ ಪದ್ಧತಿಯಲ್ಲಿ ಯಾರು ಅಭ್ಯಾಸ ಮಾಡಿದ್ದಾರೆ ಅವರಿಗೆ ಒಂದು ಪರೀಕ್ಷೆಯನ್ನು ಇಟ್ಟು ಅವರು ಹೊರಗೆ ಹೋಗಿ ಯೋಗ ಪ್ರಚಾರವನ್ನು ಮಾಡಬಲ್ಲರು ಅನ್ನೋ ನಂಬಿಕೆ ನಮಗೆ ಟೀಚರ್ಸ್ಗೆ ಎಲ್ಲರಿಗೂ ಬಂದ ಮೇಲೆ ಸ್ವಾಮೀಜಿಯವರೇ ಖುದ್ದಾಗಿ ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅವರು ದತ್ತಕ್ರಿಯಾಯೋಗ ಉಪಾಧ್ಯಾಯರು ಅಂತ ಹೇಳಿ, ಪ್ರಚಾರಕರು ಅಂತ ಹೇಳಿ ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡಲಾಗುತ್ತೆ. ಹಾಗೆ YCB ಜೊತೆಯಲ್ಲಿ ಕೂಡ ಕೈ ಜೋಡಿಸಿ, YCB ಸಂಸ್ಥೆ, ಭಾರತದ ಸರ್ಕಾರದ YCB, ಅದರ ಜೊತೆಯಲ್ಲಿ ಸೇರಿಸಿ ಎರಡೂ ಕೂಡ ಒಟ್ಟಿಗಾಗಿ ಅದರಿಂದ ಕೂಡ ಸರ್ಟಿಫಿಕೇಟನ್ನು ತೊಗೋಬಹುದು, ಅಥವಾ ಇಲ್ಲಿ ಅಭ್ಯಾಸ ಮಾಡಿರೋರು YCB ಸರ್ಟಿಫಿಕೇಟನ್ನು ಕೂಡ ತೊಗೊಳ್ಬಹುದು. ಅವರ ಜೀವನದಲ್ಲಿ ಮುಂದಿನ ಏನಾದ್ರು ಉದ್ಯೋಗ ಬೇಕು ಅಂತಂದರೆ ಕೂಡ ಅವರು ಯೋಗ ಉಪಾಧ್ಯಾಯರಾಗಿ ಶಾಲೆಗಳಲ್ಲಿ ಕೆಲಸ ಮಾಡಬಹುದು. ಹಾಗೆ ಕೂಡ ಅವರಿಗೆ ಒಂದು ದಾರಿಯನ್ನು ತೋರಿಸ್ತಾ ಯೋಗ ಪ್ರಚಾರ ನಡೀತಾ ಇದೆ. ಇನ್ನು ಆಯುರ್ವೇದದ ವಿಚಾರದಲ್ಲಿ ನಮ್ಮ ಹತ್ರ ಆಯುರ್ವೇದದಲ್ಲಿ 4 ಜನ ಡಾಕ್ಟರ್ಗಳಿದ್ದಾರೆ ಆಶ್ರಮದಲ್ಲಿ. ವಿಶೇಷವಾಗಿ ಆಯುರ್ವೇದ ಟ್ರೀಟ್ಮೆಂಟ್ಗಳೇ ಅವರಿಗೆ ನಡೆಯುತ್ತೆ, ಆಯುರ್ವೇದ ವೈದ್ಯವನ್ನೇ ಅವರಿಗೆ ಕೊಡಲಾಗುತ್ತೆ. ಒಬ್ಬರು ಆಯುರ್ವೇದ ಮಾಡಿಸಿ MD ಮಾಡಿಸಿ ಒಬ್ಬ ಡಾಕ್ಟರ್ ಕೈಲಿ, ಫಿಸಿಯೋಥೆರಪಿ ಕೂಡ ಅವ್ರ ಕೈಲಿ ಮಾಡಿಸಿ, ಈಗ ವಿಶೇಷವಾಗಿ ಮಕ್ಕಳು ಪ್ರಸವವಾಗುವಾಗ ಅವರ ಕೈ ಕಾಲು ತಿರುಚಿ ಹೋಗಿರುತ್ತೆ, ಆ ಸಮಯದಲ್ಲಿ ಅವರಿಗೆ ಆ ಟ್ರೀಟ್ಮೆಂಟ್ ಕೊಡದೆ ಹೋದರೆ ಕೈ ಹಾಗೆ ಇದ್ಬಿಡುತ್ತೆ, ಕಾಲು ಹಾಗೆ ಇದ್ಬಿಡುತ್ತೆ. ಅವರಿಗೋಸ್ಕರ ಒಂದು ಇಂಟಿಗ್ರೇಟೆಡ್ ಮೆಡಿಸಿನ್ ಅಂತ ಮಾಡಿ, ಅಲ್ಲಿಂದ ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ ಅಂತಂದರೆ ಆಶ್ಚರ್ಯವಾಗುತ್ತೆ. ಪಾಕಿಸ್ತಾನ, ಬಾಂಗ್ಲಾದೇಶ, ಕುವೈತು, ಕತಾರು, ದುಬೈ, ಅಲ್ಲಿಂದೆಲ್ಲ ಬಂದು ಇಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ವಿಶೇಷವಾಗಿ ಮಕ್ಕಳಿಗೆ ಕೈ ಬಂತು, ಕಾಲು ಬಂತು, ಅವರಿಗೆ ಸ್ವಲ್ಪ ಈ ನೀರಿನಲ್ಲಿ ಮಾಡಿಸುವಂಥ ಯೋಗ ಆ ಮಕ್ಕಳಿಗೆ ಆ ಡಾಕ್ಟರ್ಸ್ ಎಲ್ಲ ಅದನ್ನು ಮಾಡಿ, ಹಾಗೆ ಆಯುರ್ವೇದ ಮತ್ತು ಈ ಹೊಸ ವೈದ್ಯ ಏನಿದೆ ಎರಡನ್ನೂ ಸೇರಿಸಿ ಇಂಟಿಗ್ರೇಟೆಡ್ ವೈದ್ಯವನ್ನು ಅವರಿಗೆ ಅಭ್ಯಾಸ ಮಾಡಿಸಿ ಅದರಿಂದ ಈ ಮಕ್ಕಳಿಗೆ ಬೇಕಾದಂಥ ಸೇವೆ ಕೂಡ ಆಶ್ರಮದಲ್ಲಿ ಆಗ್ತಾ ಇದೆ. ಹಾಗೆ ಯಾರು ವಿದ್ಯಾರ್ಥಿಗಳು ಬಂದಾಗ ನೀವು ಖಂಡಿತ ಆಯುರ್ವೇದವನ್ನು ಓದಿ, ನಿಮಗೆ ಒಳ್ಳೆಯದಾಗುತ್ತೆ, ಏನು ಭಯ ಪಡಬೇಡಿ, ಆದರೆ ಚೆನ್ನಾಗಿ ಜ್ಞಾನವಂತರಾಗಿ ಆಯುರ್ವೇದವನ್ನು ಓದಿ, ನೀವು ಮೊದಲಿಂದ 8ನೇ ತರಗತಿಯಿಂದಲೇ ಆಯುರ್ವೇದಿಗಳಾಗಬೇಕು ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಅಂತ. ಏನೋ ನೀಟಲ್ಲಿ ನಮಗೆ MBBS ಬರಲಿಲ್ಲ, ಸರಿ ಆಯಿತು, ಏನು ದಾರಿ ಇಲ್ಲ ಅಂದ್ಕೊಂಡು ಆಯುರ್ವೇದ ಮಾಡೋದಲ್ಲದೆ, ಆಯುರ್ವೇದ ಅನ್ನೋದು ಕೂಡ ಬಹಳ ಮುಖ್ಯ, ಅದರಿಂದ ಎಷ್ಟೋ ನಾವು ರೋಗಗಳನ್ನು ವಾಸಿ ಮಾಡಬಹುದು ಅಂಥೇಳಿ ಮಕ್ಕಳಲ್ಲಿ ಆ ಪ್ರಚೋದನೆಯನ್ನು ಉಂಟು ಮಾಡಿ ಎಷ್ಟೋ ಜನ ಇಲ್ಲಿ 100+ ವಿದ್ಯಾರ್ಥಿಗಳ ಆಯುರ್ವೇದ ಮಾಡಿ ಅವರು ಆಶ್ರಮದಲ್ಲೂ ಸೇವೆ ಮಾಡ್ತಾರೆ, ಬಂದಾಗ ಹೊರಗೆ ಕೂಡ ಆಯುರ್ವೇದದ ಸೇವೆಯನ್ನು ಮಾಡ್ತಾ ಇದ್ದಾರೆ.
1: ಇದು 12ನೇ ಅಂತಾರಾಷ್ಟ್ರೀಯ ಮಟ್ಟದ ಯೋಗ ದಿನಾಚರಣೆ. ಯೋಗ ಭಾರತದ್ದೇ ಆದರೂ ಇದರ ಪ್ರಯೋಜನ ಇಡೀ ವಿಶ್ವಕ್ಕೆ ಆಗಬೇಕು ಅನ್ನೋದು ಭಾರತೀಯ ಚಿಂತನೆ. ಈಗ ದತ್ತಕ್ರಿಯಾ ಯೋಗವನ್ನು ವಿದೇಶಗಳಲ್ಲಿ ಜನಪ್ರಿಯಗೊಳಿಸೋದಕ್ಕೆ ತಮ್ಮ ಕಾರ್ಯತಂತ್ರ ಏನು, ಏನು ಮಾಡ್ತಾ ಇದ್ದೀರಿ ಸ್ವಾಮೀಜಿ?
0: ಮೊನ್ನೆ ದಿವಸ ಒಂದು ಮಹಾಸಂಕಲ್ಪ ದಿವಸ ಅಂತ ಹೇಳಿ ಆಶ್ರಮದಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಆ ಸಂದರ್ಭದಲ್ಲಿ ನಮ್ಮ ಪತಂಜಲಿ ಯೋಗ ಶಿಕ್ಷಣ ಅವರೆಲ್ಲರೂ ಕೂಡ ಸೇರಿಕೊಂಡು ವಿಶೇಷವಾಗಿ ನಾವು ಏನು ಕಾರ್ಯಕ್ರಮ ಮಾಡಬಹುದು ಅಂತೆಲ್ಲ ವಿಚಾರ ಮಾಡಿದ್ರು. ಆಗ ಈ 12ನೇ ವರ್ಷವಾದ್ದರಿಂದ 1200 ಜನ ಶಿಕ್ಷಕರು, 120,000 ಜನ ಮೈಸೂರಿನಲ್ಲಿ ಎಲ್ಲ ಕಡೆ ಎಲ್ಲ ಸೇರಿಸಿ ಯೋಗಾಭ್ಯಾಸವನ್ನು ಮಾಡಬೇಕು ಆ ದಿವಸ ಅಂಥೇಳಿ ಒಂದು ಸಂಕಲ್ಪವನ್ನು ಮಾಡಿದ್ರು. ಅದರಲ್ಲಿ 1000+ ಬಂದು ಆಶ್ರಮದಲ್ಲೂ ಕೂಡ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ನ್ಯೂಜಿಲ್ಯಾಂಡ್ನಲ್ಲಿ ಬಹಳ ದೊಡ್ಡ ದತ್ತಕ್ರಿಯಾಯೋಗ ಕೇಂದ್ರವಿದೆ. ಅಲ್ಲಿ ಪೂರ್ತಿ ದಿನವಿಡೀ ಬೆಳಗ್ಗೆ ಸೂರ್ಯೋದಯದಿಂದ ಪೂರ್ತಿ ದಿನ ಅಹೋರಾತ್ರ ಯೋಗಾಭ್ಯಾಸ ನಡೀತಾನೇ ಇರುತ್ತೆ. ಅದು ಲೈವ್ ಕೂಡ ಬರುತ್ತೆ, ಎಲ್ಲರೂ ನೋಡಬಹುದು. ಒಬ್ಬೊಬ್ಬರಾಗಿ ಒಂದೊಂದು ಬ್ಯಾಚ್ ಆಗಿ ಬಂದು ಯೋಗಾಭ್ಯಾಸವನ್ನು ಮಾಡಿ ಹೋಗ್ತಾ ಇರ್ತಾರೆ. 108 ಸೂರ್ಯ ನಮಸ್ಕಾರ ಮಾಡೋದು ಅವರು ಪ್ರಾರಂಭದಲ್ಲಿ ಆಗಲಿಲ್ಲ, ಆಮೇಲೆ ಈಗ 30-40 ನಿಮಿಷದಲ್ಲಿ 108 ಸೂರ್ಯ ನಮಸ್ಕಾರ ಮಾಡಿ ಮುಗಿಸ್ತಾ ಇದ್ದಾರೆ. ಅಲ್ಲಿ ಆ ಕಾರ್ಯಕ್ರಮ ಆಸ್ಟ್ರೇಲಿಯಾದಲ್ಲೂ ಹಾಗೂ ಅಮೆರಿಕಾದಲ್ಲಿ 8 ಆಶ್ರಮ ಶಾಖೆಗಳು

0: ಇದೆ. ಇತ್ತೀಚೆಗೆ ಪೂಜ್ಯ ಸ್ವಾಮೀಜಿಯವರು 5 ಹೊಸ ಆಶ್ರಮಗಳನ್ನು ಪ್ರಾರಂಭ ಮಾಡಿದ್ದಾರೆ. ಅಷ್ಟು ಆಶ್ರಮಗಳಲ್ಲೂ ಕೂಡ ಯೋಗ ದಿನಾಚರಣೆ ಆಗಬೇಕು ಅಂತ ಎಲ್ಲರಿಗೂ ಹೇಳಲಾಗಿದೆ. ಟ್ರಿನಿಡಾಡ್ ವೆಸ್ಟ್ ಇಂಡೀಸ್ನಲ್ಲಿ 80 ಆಂಜನೇಯ ಸ್ವಾಮಿ ಸನ್ನಿಧಿ, ಅಲ್ಲೂ ಕೂಡ ಕ್ರಿಯಾಯೋಗವನ್ನು ಸಾಧನೆ ಮಾಡ್ತಾ ಇದ್ದಾರೆ. ಇನ್ನು ಮಲೇಷ್ಯಾ, ಸಿಂಗಾಪುರ್ ಇತ್ಯಾದಿ ಎಲ್ಲೆಲ್ಲಿ ಸ್ವಾಮೀಜಿಯವರು ಲಂಡನ್ ಆಶ್ರಮಗಳನ್ನು ಮಾಡಿದ್ದಾರೋ ಆ ಎಲ್ಲ ಕಡೆ ಕೂಡ ಯೋಗ ದಿನಾಚರಣೆ ಆಗಬೇಕು. ಆ ದಿನ ಆಗದೆ ಹೋದರೂ ಕೂಡ ಈ ಸಲ ಅಂತೂ ಭಾನುವಾರವೇ ಬಂದಿರೋದ್ರಿಂದ ಸುಲಭವಾಯಿತು. ಆ ದಿನ ಆಗದೆ ಹೋದರೆ ಕೆಲವರು ಕೆಲಸಕ್ಕೆ ಹೋಗಬೇಕು, ಆ ಹತ್ತಿರದ ಭಾನುವಾರದಲ್ಲಿ ಮಾಡಿ ಅನ್ನುವಂಥ ಆದೇಶವನ್ನು ಕೂಡ ಎಲ್ಲರಿಗೂ ಕೊಡಲಾಗಿದೆ. ಎಲ್ಲ ದೇಶಗಳಲ್ಲೂ ಕೂಡ ಈ ದತ್ತಕ್ರಿಯಾಯೋಗ ಯೋಗ ದಿನಾಚರಣೆ ಆಗಬೇಕು ಅನ್ನುವಂಥ ಒಂದು ಸಂಕಲ್ಪದಲ್ಲಿ ಯೋಗ ಪ್ರಚಾರ ನಡೀತಾ ಇದೆ.
1: ಸ್ವಾಮೀಜಿ, ತಾವು ಕೂಡ ಬಹಳ ವರ್ಷಗಳಿಂದ ದತ್ತಕ್ರಿಯಾ ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದೀರಿ, ನಿಮಗೆ ಆದಂತಹ ಅನುಭವಗಳು, ನಿಮ್ಮಲ್ಲಾದಂತಹ ಪರಿವರ್ತನೆಗಳು ನಮ್ಮೊಂದಿಗೆ ಹಂಚ್ಕೋಬೋದಾ?
0: ನನಗೆ 7 ಇದ್ದಾಗ ಆಶ್ರಮಕ್ಕೆ ಬಂದೆ. ಪೂಜ್ಯ ಸ್ವಾಮೀಜಿಯವರು ಒಂದು 2-3 ಆಸನಗಳ ಹೆಸರು ಹೇಳಿದ್ರು. ಹೇಳಿ ಇದನ್ನು ಕಲ್ತ ಮೇಲೆ ನನಗೆ ಬಂದು ಕಾಣಿಸ್ಬೇಕು ಅಂತಂದರು. ಅಂದರೆ ಅದನ್ನು ಕಲಿದೆ ನನ್ನ ಹತ್ರ ಬರೋ ಹಾಗಿಲ್ಲ ಅಂತ. ಆಗ ಇಲ್ಲಿ ಲಕ್ಷ್ಮೀನಾರಾಯಣ

0: ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದೀರಿ, ನಿಮಗೆ ಆದಂತಹ ಅನುಭವಗಳು, ನಿಮ್ಮಲ್ಲಾದಂತಹ ಪರಿವರ್ತನೆಗಳು ನಮ್ಮೊಂದಿಗೆ ಹಂಚ್ಕೋಬೋದಾ?
1: ನನಗೆ 7 ವರ್ಷ ಇದ್ದಾಗ ಆಶ್ರಮಕ್ಕೆ ಬಂದೆ. ಪೂಜ್ಯ ಸ್ವಾಮೀಜಿಯವರು ಒಂದೆರಡು ಮೂರು ಆಸನಗಳ ಹೆಸರು ಹೇಳಿದ್ರು. ಹೇಳಿ ಇದನ್ನು ಕಲ್ತ ಮೇಲೆ ನನಗೆ ಬಂದು ಕಾಣಿಸ್ಬೇಕು ಅಂತಂದರು. ಅಂದರೆ ಅದನ್ನು ಕಲಿದೆ ನನ್ನ ಹತ್ರ ಬರೋ ಹಾಗಿಲ್ಲ ಅಂತ. ಆಗ ಇಲ್ಲಿ ಲಕ್ಷ್ಮೀನಾರಾಯಣ, ಗಾಯತ್ರಿಯವರು, ಅನಂತರಾಮಕೃಷ್ಣ ಅಂತ ಹೇಳಿ ಇವರೆಲ್ಲ ಕ್ರಿಯಾಯೋಗ ಹೇಳ್ಕೊಡ್ತಾ ಇದ್ರು. ಬಹಳ ಕಷ್ಟವಾದ ಆಸನಗಳವೆಲ್ಲ, ಅವೆಲ್ಲ ಕಲೀಲೇಬೇಕು. ಮತ್ತು ಸ್ವಾಮೀಜಿಯವ್ರ ಹತ್ರ ಹೋಗಬೇಕು ಅಂದರೆ ಕಲಿಯಬೇಕು. ಕಷ್ಟ ಅದು, ಈಗ ಬರಲ್ಲ ಅದು, ಎ ಗ್ರೂಪಲ್ಲ ಅದು, ಸಿ ಗ್ರೂಪ್ಗೆ ಹೋದಾಗಲೇ ಬರೋದು ಅಂತ ಇಲ್ಲ. ನನಗೆ ನೀವು ಕಲಿಸ್ಲೇಬೇಕು, ನಾನು ಸ್ವಾಮೀಜಿ ಹತ್ರ ಹೋಗಬೇಕು. ಹಾಗೆ ಕಲಿತು ಅದನ್ನು ಒಂದು 2-3 ತಿಂಗಳಾಯಿತು ಕಲಿಯೋಕ್ಕೆ. ಅದು ಕೂತ್ಕೊಳ್ಬೇಕಲ್ಲ ಆಸನ, ಬಿದ್ದೋಗ್ಬಿಡ್ತು. ಅದನ್ನು ಕಲಿತು ಆಗ ಸ್ವಾಮೀಜಿಯವರು ತೋರಿಸ್ದ, ಹಾಂ ಇನ್ನು ಮುಂದೆ ನೀನು ನನ್ನ ಹತ್ರ ಬರಬಹುದು ಅಂತ ಹೇಳಿದ್ರು. ಹಾಗೆ ಯೋಗಾಭ್ಯಾಸ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸ್ವಾಮೀಜಿಯವರು ಉಪದೇಶ ಮಾಡಿದ್ರು. ಅದರಿಂದ ಬೇಕಾದಷ್ಟು ಲಾಭ ಹೇಳಕ್ಕೆ ಸಾಧ್ಯ ಇಲ್ಲ. ಶರೀರ ಅಂದಮೇಲೆ ಕೆಲವು ನಮಗೆ ಗೊತ್ತಿಲ್ಲದೇನೆ ಆಗ್ತಾ ಇರುತ್ತೆ. ಹಾಗೆ ಆಗಿರುವಂಥ ಬದಲಾವಣೆಗಳನ್ನು ಶರೀರ ತಡ್ಕೊಳ್ಳೋದು, ಆ ಶಕ್ತಿ ಯೋಗದಿಂದ ಬಂತು. ಕೆಲವು ನಮ್ಮ ಆಹಾರ ವಿಹಾರ ವಿಚಾರದಲ್ಲಿ ಕೆಲವು ಉಪವಾಸಗಳು ಈ ಥರದ್ದೆಲ್ಲ ಇರುತ್ತೆ ತುಂಬ ಚಾತುರ್ಮಾಸ್ಯದಲ್ಲಿ. ಇದನ್ನೆಲ್ಲ ತಡ್ಕೊಳ್ಬೇಕು ಅಂತಂದರೆ ಯೋಗ ಮಾಡಲೇಬೇಕು. ಆ ಯೋಗಾಭ್ಯಾಸದಿಂದ ಈ ದೈಹಿಕವಾದಂಥ ಶ್ರಮ, ಏನೇನು ಕಷ್ಟಗಳು ತೊಂದರೆಗಳು, ಅದನ್ನು ಗೆಲ್ಲುವಂಥದ್ದು. ಇನ್ನು ಸುಲಭವಾಗಿ ನಾವು ಪ್ರಾಣಾಯಾಮದ ಜೊತೆಯಲ್ಲಿ ಯೋಗಾಭ್ಯಾಸ ಮಾಡ್ತೀವಿ. ಸುಮ್ಮನೆ ಜಿಮ್ಗೆ ಹೋಗಿ ನಾವು ಭಾರ ಎತ್ತೋ ಹಾಗಲ್ಲ ಇದು ಯೋಗಾಭ್ಯಾಸ ಅಂತ. ಅದು ಒಳ್ಳೆ ವ್ಯಾಯಾಮ ಇಲ್ಲ ಅಂತಿಲ್ಲ, ಆದರೆ ಇಲ್ಲಿ ಯಾವಾಗ ನಾವು ಪ್ರಾಣಶಕ್ತಿಯ ಜೊತೆಯಲ್ಲಿ ಜೋಡಿಸಿ ಆ ವ್ಯಾಯಾಮವನ್ನು ಮಾಡ್ತೀವಿ ಆಗ ಅದು ತಾನಾಗಿಯೇ ಮನಸ್ಸಿನ ಮೇಲೆ ಒಂದು ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಅದು ಆ ಧ್ಯಾನ ಸಿದ್ಧಿಗೂ ಕೂಡ ಬಹಳ ಉಪಯೋಗ ಆಯಿತು. ಎಷ್ಟು ಗಂಟೆ ಕೂತಿದ್ರೂ ಕೂಡ ತೊಂದರೆ ಇಲ್ಲ ಅನ್ನೋ ಹಾಗೆ ಮೊನ್ನೆ 6 ಗಂಟೆ ಭಾಗವತ ಪ್ರವಚನ ಆಯಿತು. ಅಷ್ಟೊತ್ತು ಕೂತ್ಕೊಳ್ಬೇಕು ಅಂತಂದರೆ ಅದು ಆ ಯೋಗದ ಶಕ್ತಿ, ನಮ್ಮದೇನೂ ಇಲ್ಲ, ಆ ಯೋಗದ ಶಕ್ತಿ. ಅದರಿಂದಲೇ ಅದು ಸಾಧ್ಯವಾಗುತ್ತೆ ಅನ್ನೋದನ್ನು ಪ್ರತ್ಯಕ್ಷವಾಗಿ ನಾನು ಅನುಭವಿಸಿದೆ.
0: ಅಂತಿಮವಾಗಿ ತಮ್ಮ ಸಂದೇಶ?
1: ಸಂದೇಶ, ಎಲ್ಲರೂ ಯೋಗ ಕಲಿಯಬೇಕು, ಎಲ್ಲರೂ ಯೋಗವಂತರಾಗಬೇಕು, ಆರೋಗ್ಯವಂತರಾಗಬೇಕು. ಆರು ಯೋಗ್ಯವಾಗಿರಬೇಕು ಅಂತಂದರೆ ಯೋಗ ಕಲಿಯಬೇಕು. ಆಗ ನಮ್ಮಿಂದ ದೇಶಕ್ಕೆ ಏನಾದ್ರು ಉಪಯೋಗ ಆಗುತ್ತೆ, ಸಮಾಜಕ್ಕೆ ಏನಾದ್ರು ಉಪಯೋಗ ಆಗುತ್ತೆ. ನಮ್ಮ ದೇಹವನ್ನು ದೃಢವಾಗಿ ಆರೋಗ್ಯವಾಗಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ, ಹಾಗೂ ಸಮಾಜಕ್ಕೆ ಆರೋಗ್ಯಕರವಾದಂಥದ್ದನ್ನು ಕೊಡೋಕ್ಕೆ ಪ್ರಯತ್ನವನ್ನು ಮಾಡೋಣ.
0: ಒಳ್ಳೆಯದು. ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಯವರೇ, ಇದುವರೆಗೂ ಯೋಗ ದಿನಾಚರಣೆಗೆ ಸಂಬಂಧಪಟ್ಟಂತೆ, ದತ್ತಕ್ರಿಯಾ ಯೋಗಕ್ಕೆ ಸಂಬಂಧಪಟ್ಟಂತೆ, ಮತ್ತು ವಿಶೇಷವಾಗಿ ಜನಸಾಮಾನ್ಯರಿಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ಶ್ರೀಮಠ ಮಾಡ್ತಾ ಇದೆ, ಮತ್ತು ದೇಶ ವಿದೇಶಗಳಲ್ಲಿ ದತ್ತಕ್ರಿಯಾ ಯೋಗವನ್ನು ಜನಪ್ರಿಯಗೊಳಿಸೋದಕ್ಕೆ ಏನು ಕಾರ್ಯಕ್ರಮಗಳು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾಗಿ, ವಿಷದವಾಗಿ, ಆತ್ಮಪೂರ್ವಕವಾಗಿ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ವಂದನೆಗಳು, ನಮಸ್ಕಾರ.
1: ತುಂಬ ಸಂತೋಷ.
2: ಇದುವರೆಗೆ ದತ್ತಕ್ರಿಯಾ ಯೋಗ ಈ ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನ ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನ ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.
4: ಸಮಯ 1 ಗಂಟೆಯ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಮಾತನಾಡುತ್ತಾರೆ ನಿತೀಶ್ ಡಂಬಳ್.
6: ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. ಭಾರತವು ಕೃಷಿ ಪ್ರಧಾನ ದೇಶವಾಗಿದ್ದು ಇಲ್ಲಿನ ಬಹುಪಾಲು ಜನಸಂಖ್ಯೆಯು ಜೀವನೋಪಾಯಕ್ಕಾಗಿ ಕೃಷಿಯನ್ನೇ ಅವಲಂಬಿಸಿದೆ. ಆದರೆ ಭಾರತೀಯ ಕೃಷಿಯು ಹೆಚ್ಚಾಗಿ ಮಳೆ ಮತ್ತು ಪ್ರಕೃತಿಯ ಏರುಪೇರುಗಳ ಮೇಲೆ ಅವಲಂಬಿತವಾಗಿದೆ. ಅನಿರೀಕ್ಷಿತ ಮಳೆ, ಬರಗಾಲ, ಪ್ರವಾಹ ಮತ್ತು ಕೀಟಬಾಧೆಗಳಿಂದ ರೈತರು ಪದೇ ಪದೇ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತಿದ್ದರು. ಇಂತಹ ಸಂದರ್ಭಗಳಲ್ಲಿ ರೈತರಿಗೆ ಭದ್ರತೆ ನೀಡಲು ಮತ್ತು ಅವರ ಆದಾಯವನ್ನು ಸ್ಥಿರಗೊಳಿಸಲು ಭಾರತ ಸರ್ಕಾರವು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಜಾರಿಗೆ ತಂದಿತು. ಪ್ರಧಾನಮಂತ್ರಿ

ಫಸಲ್ ಬಿಮಾ ಯೋಜನೆಯನ್ನು 2016 ಫೆಬ್ರವರಿ 13 ಪ್ರಧಾನಮಂತ್ರಿ ಅವರು ಅಧಿಕೃತವಾಗಿ ಘೋಷಿಸಿದರು. ಈ ಯೋಜನೆಯು ಮೊದಲು ಅಸ್ತಿತ್ವದಲ್ಲಿದ್ದ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆ ಮತ್ತು ಮಾರ್ಪಡಿಸಿದ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆಗಳನ್ನು ಬದಲಿಸಿ ಅವುಗಳಲ್ಲಿದ್ದ ನ್ಯೂನತೆಗಳನ್ನು ಸರಿಪಡಿಸಿ ಜಾರಿಗೆ ತರಲಾಯಿತು. ಒಂದು ರಾಷ್ಟ್ರ ಒಂದು ಯೋಜನೆ ಎಂಬ ಘೋಷವಾಕ್ಯದೊಂದಿಗೆ ಆರಂಭವಾದ ಈ ಯೋಜನೆಯ ಮುಖ್ಯ ಉದ್ದೇಶವೆಂದರೆ ರೈತರಿಗೆ ಅತಿ ಕಡಿಮೆ ಪ್ರೀಮಿಯಂ ದರದಲ್ಲಿ ಸಮಗ್ರ ವಿಮಾ ರಕ್ಷಣೆಯನ್ನು ಒದಗಿಸುವುದು. ಈ ಯೋಜನೆಯು ದೇಶದ ಎಲ್ಲಾ ರೈತರಿಗೂ ಮುಕ್ತವಾಗಿದೆ. ಮೊದಲು ಸಾಲ ಪಡೆದ ರೈತರಿಗೆ ಇದು ಕಡ್ಡಾಯವಾಗಿತ್ತು. ಆದರೆ 2020 ಇದನ್ನು ಎಲ್ಲಾ ರೈತರಿಗೂ ಐಚ್ಛಿಕಗೊಳಿಸಲಾಗಿದೆ. ಅಧಿಸೂಚಿತ ಪ್ರದೇಶಗಳಲ್ಲಿ ಅಧಿಸೂಚಿತ ಬೆಳೆಗಳನ್ನು ಬೆಳೆಯುವ ಗಣಿ ರೈತರು ಸೇರಿದಂತೆ ಎಲ್ಲಾ ರೈತರು ಈ ವಿಮೆಯನ್ನು ಪಡೆಯಬಹುದು. ಆಹಾರ ಬೆಳೆಗಳು, ಎಣ್ಣೆಕಾಳುಗಳು ಹಾಗೂ ವಾರ್ಷಿಕ ವಾಣಿಜ್ಯ ಅಥವಾ ತೋಟಗಾರಿಕಾ ಬೆಳೆಗಳು ಈ ಯೋಜನೆಯ ವ್ಯಾಪ್ತಿಯಲ್ಲಿ ಬರುತ್ತವೆ. ರೈತರು ಈ ಯೋಜನೆಗೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ವಿಧಾನಗಳಲ್ಲಿ ನೋಂದಾಯಿಸಿಕೊಳ್ಳಬಹುದು. ಆನ್ಲೈನ್ ಮೂಲಕವಾದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಅಧಿಕೃತ ಜಾಲತಾಣಕ್ಕೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬೇಕು. ಅಥವಾ ಹತ್ತಿರದ ಬ್ಯಾಂಕ್ಗಳು, ಸಹಕಾರಿ ಸಂಘಗಳು, ಸಾಮಾನ್ಯ ಸೇವಾ ಕೇಂದ್ರಗಳು, ವಿಮಾ ಪ್ರತಿನಿಧಿಗಳ ಮೂಲಕ ನೋಂದಾಯಿಸಿಕೊಳ್ಳಬಹುದು. ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್, ಪಹಣಿ, ಬ್ಯಾಂಕ್ ಪಾಸ್ಬುಕ್ ಮತ್ತು ಬೆಳೆ ಬಿತ್ತನೆ ದೃಢೀಕರಣ ಪತ್ರದಂತಹ ದಾಖಲೆಗಳು ಅಗತ್ಯವಿರುತ್ತವೆ. ಇತ್ತೀಚಿನ ವರ್ಷಗಳಲ್ಲಿ ಈ ಯೋಜನೆಯು ತಂತ್ರಜ್ಞಾನದ ಬಳಕೆಯಲ್ಲಿ ಭಾರೀ ಪ್ರಗತಿ ಸಾಧಿಸಿದೆ. ಎಸ್ ಟೆಕ್ ಉಪಗ್ರಹ ಆಧಾರಿತ ಇಳುವರಿ ಅಂದಾಜು ಮತ್ತು ವಿನ್ಸ್ ಹವಾಮಾನ ಮಾಹಿತಿ ಜಾಲ ಪೋರ್ಟಲ್ ಅಳವಡಿಸಿಕೊಳ್ಳುವ ಮೂಲಕ ಬೆಳೆ ಹಾನಿಯ ಅಂದಾಜನ್ನು ಅತ್ಯಂತ ನಿಖರವಾಗಿ ಮಾಡಲಾಗುತ್ತಿದೆ. ರೈತರ ಸಹಾಯಕ್ಕಾಗಿ ಕಿಸಾನ್ ಇ ಮಿತ್ರ ಎಂಬ ಎಐ ಚಾಟ್ಬಾಟ್ ಸೌಲಭ್ಯವಿದ್ದು ರೈತರು ಕನ್ನಡ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ತಮ್ಮ ದೂರು ಮತ್ತು ಪ್ರಶ್ನೆಗಳಿಗೆ ಉತ್ತರ ಪಡೆಯಬಹುದು. ಅಲ್ಲದೆ ಏಡ್ ಮೊಬೈಲ್ ಆಪ್ ಮೂಲಕ ವಿಮಾ ಪ್ರತಿನಿಧಿಗಳು ನೇರವಾಗಿ ರೈತರ ಮನೆ ಬಾಗಿಲಿಗೆ ಬಂದು ನೋಂದಣಿ ಪ್ರಕ್ರಿಯೆಯನ್ನು ಸುಲಭಗೊಳಿಸುತ್ತಿದ್ದಾರೆ. ಈ ಯೋಜನೆಯ ಅತ್ಯಂತ ದೊಡ್ಡ ಆಕರ್ಷಣೆ ಎಂದರೆ ಕಡಿಮೆ ಪ್ರೀಮಿಯಂ ದರ. ರೈತರು ಎಲ್ಲಾ ಮುಂಗಾರು ಬೆಳೆಗಳಿಗೆ ಕೇವಲ 2%, ಹಿಂಗಾರು ಬೆಳೆಗಳಿಗೆ 1.5% ಮತ್ತು ವಾಣಿಜ್ಯ ತೋಟಗಾರಿಕಾ ಬೆಳೆಗಳಿಗೆ 5% ಪ್ರೀಮಿಯಂ ಪಾವತಿಸಬೇಕಾಗುತ್ತದೆ. ಉಳಿದ ಹೆಚ್ಚಿನ ಮೊತ್ತದ ಪ್ರೀಮಿಯಂ ಅನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮಾನವಾಗಿ ಭರಿಸುತ್ತವೆ. ಈ ಯೋಜನೆಯ ಪ್ರಯೋಜನಗಳು: ಪ್ರತಿಕೂಲ ಹವಾಮಾನದಿಂದಾಗಿ ಬಿತ್ತನೆ ಮಾಡಲು ಸಾಧ್ಯವಾಗದಿದ್ದರೆ ವಿಮಾ ರಕ್ಷಣೆ ಸಿಗುತ್ತದೆ. ಬೆಳೆ ಬೆಳೆಯುವ ಹಂತದಲ್ಲಿ ಬರ, ಪ್ರವಾಹ ಅಥವಾ ಕೀಟಬಾಧೆಯಿಂದ ಹಾನಿಯಾದರೆ ಪರಿಹಾರ ಸಿಗುತ್ತದೆ. ಬೆಳೆ ಕೊಯ್ಲು ಮಾಡಿದ ನಂತರ 14 ದಿನಗಳವರೆಗೆ ಅನಿರೀಕ್ಷಿತ ಮಳೆಯಿಂದ ಹಾನಿಯಾದರೂ ವಿಮೆ ಅನ್ವಯಿಸುತ್ತದೆ. ಆಲಿಕಲ್ಲು, ಮಳೆ, ಭೂಕುಸಿತದಂತಹ ಸ್ಥಳೀಯ ಸಮಸ್ಯೆಗಳಿಗೂ ವೈಯಕ್ತಿಕವಾಗಿ ವಿಮಾ ಪರಿಹಾರ ನೀಡಲಾಗುತ್ತದೆ. ಕಳೆದ 8 ವರ್ಷಗಳಲ್ಲಿ ಈ ಯೋಜನೆಯು ವಿಶ್ವದ 3ನೇ ಅತಿ ದೊಡ್ಡ ಬೆಳೆ ವಿಮಾ ಯೋಜನೆಯಾಗಿ ಹೊರಹೊಮ್ಮಿದೆ. ಸರ್ಕಾರದ ಅಂಕಿ ಅಂಶಗಳ ಪ್ರಕಾರ ಈವರೆಗೆ 1,00,000,000 ರೈತರು ಇದರ ಲಾಭ ಪಡೆದಿದ್ದಾರೆ. ಈ ಯೋಜನೆಯಡಿ ರೈತರು ಪಾವತಿಸಿದ ಪ್ರತಿ 100 ರೂಪಾಯಿ ಪ್ರೀಮಿಯಂಗೆ ಬದಲಾಗಿ ಸರಾಸರಿ 500 ರೂಪಾಯಿಗಳಿಗೂ ಹೆಚ್ಚು ಮೊತ್ತವನ್ನು ಪರಿಹಾರವಾಗಿ ಪಡೆದಿದ್ದಾರೆ. ತಂತ್ರಜ್ಞಾನದ ಬಳಕೆಯು ವಿಮಾ ಪ್ರಕ್ರಿಯೆಯನ್ನು ಇನ್ನಷ್ಟು ಪಾರದರ್ಶಕಗೊಳಿಸಿದೆ. ಅನೇಕ ಸಣ್ಣ ರೈತರು ಅನಿರೀಕ್ಷಿತ ಬೆಳೆ ಹಾನಿಯಾದಾಗ ಈ ಯೋಜನೆಯಿಂದ ಬಂದ ಹಣದಿಂದಲೇ ಸಾಲ ತೀರಿಸಿ ಮುಂದಿನ ಹಂಗಾಮಿಗೆ ಸಿದ್ಧರಾದ ಅನೇಕ ಯಶಸ್ಸಿನ ಕಥೆಗಳು ದೇಶಾದ್ಯಂತ ಇವೆ. ಕೃಷಿ ಸಚಿವಾಲಯದ ಇತ್ತೀಚಿನ ಅಂಕಿ ಅಂಶಗಳ ಪ್ರಕಾರ ಯೋಜನೆಯು ಪ್ರತಿ ವರ್ಷ 5.5 ಕೋಟಿಗೂ ಹೆಚ್ಚು ರೈತ ಅರ್ಜಿಗಳನ್ನು ಸ್ವೀಕರಿಸುತ್ತಿದ್ದು ವಿಶ್ವದ ಅತಿ ದೊಡ್ಡ ವಿಮಾ ಯೋಜನೆಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ಇತ್ತೀಚಿನ ಬಜೆಟ್ನಲ್ಲಿ ಘೋಷಿಸಲಾದ ಭಾರತ್ ವಿಸ್ತಾರ್ನಂತಹ ಎಐ ಉಪಕರಣಗಳು ಮುಂಬರುವ ದಿನಗಳಲ್ಲಿ ವಿಮೆ ಮತ್ತು ಕೃಷಿ ಮಾರುಕಟ್ಟೆಯ ಮಾಹಿತಿಯನ್ನು ರೈತರಿಗೆ ಮತ್ತಷ್ಟು ಹತ್ತಿರವಾಗಿಸಲಿವೆ. ಕರ್ನಾಟಕವು ಈ ಯೋಜನೆಯ ಅನುಷ್ಠಾನದಲ್ಲಿ ಮುಂಚೂಣಿಯಲ್ಲಿರುವ ರಾಜ್ಯಗಳಲ್ಲಿ ಒಂದಾಗಿದೆ. ಕರ್ನಾಟಕ ಸರ್ಕಾರವು ಸಂರಕ್ಷಣೆ ಪೋರ್ಟಲ್ ಮೂಲಕ ಯೋಜನೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಜಾರಿಗೊಳಿಸಿದೆ. ರಾಜ್ಯದಲ್ಲಿ ಮುಂಗಾರು ಮತ್ತು ಹಿಂಗಾರು ಎರಡೂ ಹಂತಗಳಲ್ಲಿ ಲಕ್ಷಾಂತರ ರೈತರು ನೋಂದಾಯಿಸಿಕೊಳ್ಳುತ್ತಿದ್ದಾರೆ. ವಿಶೇಷವಾಗಿ ಬರಪೀಡಿತ ಜಿಲ್ಲೆಗಳಾದ ಕಲಬುರಗಿ, ವಿಜಯಪುರ, ಬಾಗಲಕೋಟೆ ಮತ್ತು ಬೆಳಗಾವಿ ಭಾಗದ ರೈತರಿಗೆ ಇದು ವರದಾನವಾಗಿದೆ. ಕರ್ನಾಟಕ ಸರ್ಕಾರವು ಕೇಂದ್ರದ ಪಾಲಿನ ಜೊತೆಗೆ ತನ್ನ ಪಾಲನ್ನು ಸಕಾಲದಲ್ಲಿ ಬಿಡುಗಡೆ ಮಾಡುವ ಮೂಲಕ ರೈತರಿಗೆ ವಿಮಾ ಹಣ

0: ಬೇಗನೆ ತಲುಪುವಂತೆ ಕ್ರಮ ಕೈಗೊಂಡಿದೆ. ಮೊಬೈಲ್ ಆಪ್ಗಳ ಮೂಲಕ ಬೆಳೆ ಸಮೀಕ್ಷೆ ನಡೆಸಿ ಹಾನಿಯನ್ನು ಅಂದಾಜಿಸುವಲ್ಲಿ ಕರ್ನಾಟಕವು ಇತರೆ ರಾಜ್ಯಗಳಿಗೆ ಮಾದರಿಯಾಗಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯು ಕೃಷಿ ವಲಯಕ್ಕೆ ಭದ್ರತೆಯ ಕವಚವಾಗಿದೆ. ಪ್ರಕೃತಿಯ ಅನಿಶ್ಚಿತತೆಯ ನಡುವೆಯೂ ರೈತರು ಧೈರ್ಯದಿಂದ ಕೃಷಿ ಚಟುವಟಿಕೆಯಲ್ಲಿ ತೊಡಗಲು ಇದು ಸಹಕಾರಿಯಾಗಿದೆ.
1: ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಇದುವರೆಗೆ ಮಾತನಾಡಿದವರು ನಿತೀಶ್ ಡಂಬಳ್.
2: ಪ್ರಗತಿ ಪಥ ಪ್ರಸಾರವಾಯಿತು.
1: ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು: ರಾಷ್ಟೀಯ ಆರೋಗ್ಯ ಸಂಶೋಧನಾ ನೀತಿ ಕರಡು ಪ್ರಕಟ, ಸಾರ್ವಜನಿಕರ ಸಲಹೆಗಳಿಗೆ ಆಹ್ವಾನ. ಪಶ್ಚಿಮ ಬಂಗಾಳದಲ್ಲಿ ಇಂದಿನಿಂದ 2 ಹೊಸ ಕಠಿಣ ಅಪರಾಧ ನಿಯಂತ್ರಣ ಕಾಯ್ದೆಗಳು ಜಾರಿ. ವಿಯೆಟ್ನಾಂ ದೋಣಿ ದುರಂತ ಮೃತಪಟ್ಟ 15 ಭಾರತೀಯ ಪ್ರವಾಸಿಗರ ಪಾರ್ಥಿವ ಶರೀರಗಳು ಇಂದು ಮುಂಬೈಗೆ ಆಗಮನ ನಿರೀಕ್ಷೆ. ಅಮೆರಿಕ ಮಿಲಿಟರಿ ನೆಲೆಗಳ ಮೇಲೆ ಇರಾನ್ನಿಂದ ಪ್ರತಿದಾಳಿ, ತೀವ್ರಗೊಂಡ ಉದ್ವಿಗ್ನತೆ. ಹಾಗೂ ಭಾರತ ಇಂಗ್ಲೆಂಡ್ ಏಕೈಕ ಮಹಿಳಾ ಟೆಸ್ಟ್ ಕ್ರಿಕೆಟ್, 4ನೇ ದಿನದಾಟದಲ್ಲಿಂದು 2ನೇ ಇನ್ನಿಂಗ್ಸ್ ಮುಂದುವರೆಸಲಿರುವ ಇಂಗ್ಲೆಂಡ್. ವಾರ್ತೆಗಳ ವಿವರ: ಭಾರತದ ಆರೋಗ್ಯ ಸಂಶೋಧನಾ ವ್ಯವಸ್ಥೆಯನ್ನು ಬಲಪಡಿಸುವ ಮತ್ತು ಅದಕ್ಕೊಂದು ಕಾರ್ಯತಂತ್ರದ ಚೌಕಟ್ಟನ್ನು ರೂಪಿಸುವ ಉದ್ದೇಶದಿಂದ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ರಾಷ್ಟೀಯ ಆರೋಗ್ಯ ಸಂಶೋಧನಾ ನೀತಿಯ ಕರಡನ್ನು ಪ್ರಕಟಿಸಿದ್ದು, ಸಾರ್ವಜನಿಕರು ಹಾಗೂ ತಜ್ಞರಿಂದ ಸಲಹೆಗಳನ್ನು ಆಹ್ವಾನಿಸಿದೆ. ದೇಶದ ಜನರ ಆರೋಗ್ಯ

0: ಸಮಾಜದ ಅಗತ್ಯತೆಗಳಿಗೆ ಸ್ಪಂದಿಸುವ ವಿಶ್ವಾಸಾರ್ಹ, ಅಂತರ್ಗತ, ಸ್ವಾವಲಂಬಿ ಮತ್ತು ಪ್ರಭಾವಶಾಲಿ ಆರೋಗ್ಯ ಸಂಶೋಧನಾ ಪರಿಸರವನ್ನು ನಿರ್ಮಿಸುವುದು ಈ ನೀತಿಯ ಪ್ರಮುಖ ಆಶಯವಾಗಿದೆ. ಇದು ಉತ್ತಮ ಗುಣಮಟ್ಟದ ನೈತಿಕ ಮತ್ತು ನಾವೀನ್ಯತೆಯಿಂದ ಕೂಡಿರುವ ಸಂಶೋಧನೆಗಳನ್ನು ಉತ್ತೇಜಿಸುವ ಜೊತೆಗೆ ರಾಷ್ಟೀಯ ಮಟ್ಟದಲ್ಲಿ ಉದ್ಭವಿಸುವ ಆರೋಗ್ಯ ಸವಾಲುಗಳನ್ನು ಎದುರಿಸಿ ಸಾರ್ವಜನಿಕ ಆರೋಗ್ಯ ರಕ್ಷಣೆಯಲ್ಲಿ ಸಮಾನತೆ ತರಲು ಶ್ರಮಿಸಲಿದೆ. ಆಸಕ್ತರು ತಮ್ಮ ಅಭಿಪ್ರಾಯ ಮತ್ತು ಸಲಹೆಗಳನ್ನು ಇದೇ 27ರೊಳಗೆ ಸಲ್ಲಿಸಬಹುದಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆ ಬಲಪಡಿಸುವ ನಿಟ್ಟಿನಲ್ಲಿ 2 ಹೊಸ ಅಪರಾಧ ವಿರೋಧಿ ಕಾಯ್ದೆಗಳು ಇಂದಿನಿಂದ ಅಧಿಕೃತವಾಗಿ ಜಾರಿಗೆ ಬಂದಿವೆ. ಪಶ್ಚಿಮ ಬಂಗಾಳ ಸಾರ್ವಜನಿಕ ಸುರಕ್ಷತೆ ಮತ್ತು ಸಮಾಜ ವಿರೋಧಿ ಚಟುವಟಿಕೆಗಳ ನಿಯಂತ್ರಣ ಮಸೂದೆ 2026 ಹಾಗೂ ಪಶ್ಚಿಮ ಬಂಗಾಳ ಸಾರ್ವಜನಿಕ ಸುವ್ಯವಸ್ಥೆ ನಿರ್ವಹಣೆ ತಿದ್ದುಪಡಿ ಮಸೂದೆ 2026ಕ್ಕೆ ರಾಜ್ಯಪಾಲ ಆರ್ಎನ್ ರವಿ ಅಂಕಿತ ಹಾಕಿದ್ದಾರೆ. ರಾಜ್ಯದಲ್ಲಿ ಸಮಾಜ ವಿರೋಧಿ ಚಟುವಟಿಕೆಗಳ ನಿಯಂತ್ರಣಕ್ಕೆ ಸಂಬಂಧಿಸಿದ ಈ ಮಸೂದೆಗಳಿಗೆ ರಾಜ್ಯ ವಿಧಾನಸಭೆ ಅಂಗೀಕಾರ ನೀಡಿತು. ಈ ಹೊಸ ಕಾಯ್ದೆಯಡಿ ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರುವ ಅಥವಾ ಭವಿಷ್ಯದಲ್ಲಿ ಇಂತಹ ಕೃತ್ಯಗಳಲ್ಲಿ ತೊಡಗುವ ಸಾಧ್ಯತೆ ಇರುವ ಯಾವುದೇ ವ್ಯಕ್ತಿಯನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಗರಿಷ್ಠ 1 ವರ್ಷದ ಅವಧಿಗೆ ವಶಕ್ಕೆ ಪಡೆಯಬಹುದಾಗಿದೆ. ಗಲಭೆಗಳು, ಪೊಲೀಸ್ ಸಿಬ್ಬಂದಿಯ ಮೇಲಿನ ದಾಳಿಗಳು ಮತ್ತು ಸಂಘಟಿತ ಅಪರಾಧಗಳ ವಿರುದ್ಧ ತ್ವರಿತ ಕಠಿಣ ಕ್ರಮ ಕೈಗೊಳ್ಳಲು ಈ ಕಾನೂನು ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರ ನೀಡುತ್ತದೆ. ತಮಿಳುನಾಡಿನಲ್ಲಿ ಸಂಭವಿಸಿದ ಅಮೋನಿಯಾ ಅನಿಲ ಸೋರಿಕೆಯಿಂದ ಜಾರ್ಖಂಡ್ ಮೂಲದ ಕಾರ್ಮಿಕರು ತೊಂದರೆಗೊಳಗಾಗಿರುವ ಪ್ರಕರಣವನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಜಾರ್ಖಂಡ್ನ ರಾಮ್ಗಢ ಜಿಲ್ಲೆಯ ಸರ್ಕಾರಿ ಅಭಿಯೋಜಕ ಸಂಜೀವ್ ಕುಮಾರ್ ಅಂಬಷ್ಟ ಸಲ್ಲಿಸಿದ ಅರ್ಜಿಯನ್ನಾಧರಿಸಿ ಬಾಧಿತ ಕಾರ್ಮಿಕರನ್ನು ಸುರಕ್ಷಿತವಾಗಿ ಜಾರ್ಖಂಡ್ಗೆ ವಾಪಸ್ ಕರೆತರುವುದು, ಆರ್ಥಿಕ ನೆರವು, ಸೂಕ್ತ ಪರಿಹಾರ ಮತ್ತು ಪುನರ್ವಸತಿ ಕಲ್ಪಿಸುವ ನಿಟ್ಟಿನಲ್ಲಿ ತಕ್ಷಣವೇ ಅಗತ್ಯ ಕ್ರಮ ಕೈಗೊಂಡು ವರದಿ ಸಲ್ಲಿಸುವಂತೆ ರಾಷ್ಟಪತಿ ಸಚಿವಾಲಯವು ಉದ್ಯೋಗ ಮತ್ತು ಕಾರ್ಮಿಕ ಸಚಿವಾಲಯದ ಕಾರ್ಯದರ್ಶಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ. ವಿಯೆಟ್ನಾಂನ ಫೂಕ್ವೋಕ್ ದ್ವೀಪದ ಬಳಿ ಸಂಭವಿಸಿದ ದೋಣಿ ದುರಂತದಲ್ಲಿ ಪ್ರಾಣ ಕಳೆದುಕೊಂಡಿದ್ದ 15 ಭಾರತೀಯ ಪ್ರವಾಸಿಗರ ಪಾರ್ಥಿವ ಶರೀರಗಳನ್ನು ಹೋಚಿಮಿನ್ ಸಿಟಿಯಿಂದ ವಿಯೆಟ್ನಾಂನ ಏರ್ಲೈನ್ಸ್ನ VN-979 ವಿಮಾನದ ಮೂಲಕ ಇಂದು ಭಾರತಕ್ಕೆ ತರಲಾಗುತ್ತಿದೆ. ಈ ವಿಮಾನ ಭಾರತೀಯ ಕಾಲಮಾನ ರಾತ್ರಿ 9:35ಕ್ಕೆ ಮುಂಬೈನ ಶಿವಾಜಿ ಮಹಾರಾಜ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ತಲುಪುವ ನಿರೀಕ್ಷೆ ಇದೆ ಎಂದು ವಿಯೆಟ್ನಾಂನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಮುಂಬೈಗೆ ತರಲಾಗುವ ಪಾರ್ಥಿವ ಶರೀರಗಳನ್ನು ಆಯಾ ರಾಜ್ಯಗಳಿಗೆ ಮತ್ತು ಮೃತರ ಅಂತಿಮ ವಿಧಿವಿಧಾನಗಳು ನಡೆಯುವ ಸ್ಥಳಕ್ಕೆ ತಲುಪಿಸುವ ಮುಂದಿನ ಪ್ರಕ್ರಿಯೆಗಳನ್ನು ಸಂಯೋಜಿಸಲು ಆಯಾ ರಾಜ್ಯ ಸರ್ಕಾರಗಳಿಗೆ ವಿನಂತಿಸಲಾಗಿದೆ ಎಂದು ರಾಯಭಾರ ಕಚೇರಿ ಮಾಹಿತಿ ನೀಡಿದೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಮೇರಾ ಯುವ ಭಾರತ್ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ವಿಕಸಿತ ಭಾರತಕ್ಕಾಗಿ ನಶಾ ಮುಕ್ತ ಯುವಕರು ಅಭಿಯಾನದ ಸ್ಪರ್ಧೆಗಳಿಗೆ ಇಂದಿನಿಂದ ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಣಿ ಆರಂಭವಾಗಿದೆ. ನೃತ್ಯ, ಸಂಗೀತ, ರೀಲ್ಸ್ ಅಥವಾ ಕಿರುಚಿತ್ರ, ಬೀದಿ ನಾಟಕ ಮತ್ತು ಕವನ ವಾಚನ ಸೇರಿದಂತೆ 5 ವಿಭಾಗಗಳಲ್ಲಿ ಜಿಲ್ಲಾ, ರಾಜ್ಯ ಮತ್ತು ರಾಷ್ಟೀಯ ಮಟ್ಟದಲ್ಲಿ ಸ್ಪರ್ಧೆಗಳು ನಡೆಯಲಿವೆ. ಜಿಲ್ಲಾ ಮಟ್ಟದ ಸ್ಪರ್ಧೆಗಳು ಇದೇ 24ರಿಂದ 27ರವರೆಗೆ ನಡೆಯಲಿದ್ದರೆ ಅಂತಿಮ ಸುತ್ತು ಮುಂದಿನ ತಿಂಗಳು 12 ಮತ್ತು 13ರಂದು ನವದೆಹಲಿಯ ರಾಷ್ಟೀಯ ಯುವ ಶೃಂಗಸಭೆಯಲ್ಲಿ ಜರುಗಲಿದೆ. 15ರಿಂದ 29 ವರ್ಷದೊಳಗಿನ ಯುವಕರು ಕನ್ನಡ ಸೇರಿದಂತೆ ಯಾವುದೇ ಪ್ರಾದೇಶಿಕ ಭಾಷೆ, ಹಿಂದಿ ಅಥವಾ ಆಂಗ್ಲ ಭಾಷೆಯಲ್ಲಿ ತಮ್ಮ ರಚನೆಗಳನ್ನು ಸಲ್ಲಿಸಬಹುದಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ IRGC ಜೋರ್ಡಾನ್, ಬಹ್ರೇನ್ ಮತ್ತು ಕುವೈತ್ನಲ್ಲಿರುವ ಅಮೆರಿಕದ ಪ್ರಮುಖ ಮಿಲಿಟರಿ ನೆಲೆಗಳ ಮೇಲೆ ಬೃಹತ್ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಸಿರುವುದಾಗಿ ಘೋಷಿಸಿದೆ. ತನ್ನ ಮಿಲಿಟರಿ ನೆಲೆಗಳ ಮೇಲೆ ಅಮೆರಿಕ ಇತ್ತೀಚೆಗೆ ನಡೆಸಿದ್ದ ವಾಯುದಾಳಿಗೆ ಪ್ರತಿಯಾಗಿ ಈ ದಾಳಿ ನಡೆಸಿರುವುದಾಗಿ ಇರಾನ್ ಸ್ಪಷ್ಟಪಡಿಸಿದೆ. ಇದರ ಜೊತೆಗೆ ಹೊರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ತನ್ನ ಯಾವುದೇ ಮಿಲಿಟರಿ ಚಟುವಟಿಕೆಗಳನ್ನು ಮುಂದುವರಿಸದಂತೆ ಇರಾನ್ ಎಚ್ಚರಿಕೆ ನೀಡಿದೆ. ಅಂತಾರಾಷ್ಟೀಯ ಕಡಲ ವ್ಯಾಪಾರಕ್ಕೆ ಅಡ್ಡಿಪಡಿಸುವ ಇರಾನ್ನ ಸಾಮರ್ಥ್ಯವನ್ನು ಕುಂಠಿಸುವ ಉದ್ದೇಶದಿಂದ ಅಮೆರಿಕದ ಕೇಂದ್ರೀಯ ಕಮಾಂಡ್ ನಿನ್ನೆ ಇರಾನ್ನ ಹಲವು ಮಿಲಿಟರಿ ನೆಲೆಗಳು ಮತ್ತು ವಾಯುರಕ್ಷಣಾ

0: ವ್ಯವಸ್ಥೆಗಳ ಮೇಲೆ ಭಾರೀ ಪ್ರಮಾಣದ ವೈಮಾನಿಕ ದಾಳಿ ನಡೆಸಿತ್ತು. ಉಜ್ಬೇಕಿಸ್ತಾನದಲ್ಲಿ ಕೇರಳ ಮೂಲದ 21 ವರ್ಷದ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ನಡೆದಿದೆ ಎನ್ನಲಾದ ದೈಹಿಕ ದೌರ್ಜನ್ಯ ಹಾಗೂ ಕೊಲೆ ಪ್ರಕರಣವನ್ನು ರಾಷ್ಟೀಯ ಮಹಿಳಾ ಆಯೋಗವು ಗಂಭೀರವಾಗಿ ಪರಿಗಣಿಸಿದ್ದು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದೆ. ಆಕೆಯ ಸಾವಿಗೂ ಮುನ್ನ ತೀವ್ರ ದೈಹಿಕ ಹಲ್ಲೆ, ಕಿರುಕುಳ ಹಾಗೂ ಬಲವಂತದ ಧರ್ಮ ಮತಾಂತರದ ಯತ್ನಗಳು ನಡೆದಿದ್ದವು ಎಂಬ ಆರೋಪಗಳ ಕುರಿತು ಆಯೋಗವು ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕೇರಳದ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರ ಬರೆದಿರುವ ಆಯೋಗವು ಪ್ರಕರಣದ ತ್ವರಿತ ತನಿಖೆ ನಡೆಸುವಂತೆ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮತ್ತು ತಾಷ್ಕೆಂಟ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯೊಂದಿಗೆ ಸೂಕ್ತ ಸಮನ್ವಯ ಸಾಧಿಸುವಂತೆ ಸೂಚಿಸಿದೆ. ಸಾಕ್ಷಿಗಳ ಸಂರಕ್ಷಣೆ ಹಾಗೂ ನೊಂದ ಕುಟುಂಬಕ್ಕೆ ಬೆಂಬಲ ನೀಡಲು ಕೋರಿದ್ದು ಮುಂದಿನ 7 ದಿನಗಳ ಒಳಗಾಗಿ ಕೈಗೊಂಡ ಕ್ರಮಗಳ ವರದಿ ಸಲ್ಲಿಸುವಂತೆ ಡಿಜಿಪಿಯವರಿಗೆ ಗಡುವು ನೀಡಿದೆ. ಜಲ ನಿರ್ವಹಣೆಯಲ್ಲಿ ದೇಶವನ್ನು ಸ್ವಾವಲಂಬಿಯನ್ನಾಗಿ ಮಾಡಲು ಎಲ್ಲರೂ ಒಗ್ಗೂಡಿ ಸಾಮೂಹಿಕವಾಗಿ ಶ್ರಮಿಸಬೇಕಾದ ಅಗತ್ಯವಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯದ ಕಾರ್ಯದರ್ಶಿ ವಿವೇಕ್ ಭಾರದ್ವಾಜ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಗ್ರಾಮೀಣ ಪಂಚಾಯಿತಿಗಳಿಗಾಗಿ ಆಯೋಜಿಸಲಾಗಿದ್ದ ಜಲ ಬಜೆಟ್ ಮತ್ತು ಜಲ ಭದ್ರತಾ ಯೋಜನೆ ಕುರಿತಾದ ಉನ್ನತ ತರಬೇತುದಾರರ ರಾಷ್ಟಮಟ್ಟದ ತರಬೇತಿ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಪ್ರತಿಯೊಬ್ಬರೂ ಒಂದೇ ಸಾಮಾನ್ಯ ಗುರಿಯತ್ತ ಒಟ್ಟಾಗಿ ಶ್ರಮಿಸಿದಾಗ ಸಮಾಜದಲ್ಲಿ ಸಕಾರಾತ್ಮಕ ಹಾಗೂ ಅರ್ಥಪೂರ್ಣ ಬದಲಾವಣೆ ತರಲು ಸಾಧ್ಯ ಎಂದು ಕಾರ್ಯದರ್ಶಿಗಳು ತಿಳಿಸಿದರು. ವೈದ್ಯರು ಸೇರಿದಂತೆ ವಿವಿಧ ವೃತ್ತಿಪರರಿಗೆ ಕೇಂದ್ರ ಸರ್ಕಾರ ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯ ಹಾಗೂ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಸಹಭಾಗಿತ್ವದೊಂದಿಗೆ ಇಂಟರ್ನ್ಶಿಪ್ ಅವಕಾಶ ನೀಡಲಾಗುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಗೂಗಲ್ ಫಾರ್ಮ್ ಸಂಪೂರ್ಣ ನಕಲಿ ಎಂದು ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಸ್ಪಷ್ಟಪಡಿಸಿದೆ. ಸಂಬಂಧಪಟ್ಟ ಸಚಿವಾಲಯಗಳು ಇಂತಹ ಯಾವುದೇ ಅಧಿಕೃತ ಅಧಿಸೂಚನೆಗಳನ್ನು ಹೊರಡಿಸಿಲ್ಲ ಎಂದು ತಿಳಿಸಲಾಗಿದ್ದು ಸಾರ್ವಜನಿಕರು ಇಂತಹ ವಂಚನೆಗೆ ಒಳಗಾಗದಂತೆ ಹಾಗೂ ಅನಧಿಕೃತ ಲಿಂಕ್ಗಳಲ್ಲಿ ವೈಯಕ್ತಿಕ ವಿವರ ಹಂಚಿಕೊಳ್ಳದಂತೆ ಪಿಐಬಿ ಸತ್ಯಶೋಧನಾ ಘಟಕ ಮನವಿ ಮಾಡಿದೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಇಂಗ್ಲೆಂಡ್ ಮತ್ತು ಭಾರತದ ವನಿತೀರ ತಂಡಗಳ ನಡುವಿನ ಐತಿಹಾಸಿಕ ಏಕೈಕ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದ 4ನೇ ದಿನದಾಟ ಇಂದು ಭಾರತೀಯ ಕಾಲಮಾನ ಅಪರಾಹ್ನ 3:30ಕ್ಕೆ ಆರಂಭವಾಗಲಿದ್ದು ಇಂಗ್ಲೆಂಡ್ ತನ್ನ 2ನೇ ಇನ್ನಿಂಗ್ಸ್ ಆಟ ಮುಂದುವರೆಸಲಿದೆ. 3ನೇ ದಿನದಾಟದ ಅಂತ್ಯಕ್ಕೆ ನಿನ್ನೆ ತನ್ನ 2ನೇ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ತಂಡ 6 ವಿಕೆಟ್ ನಷ್ಟಕ್ಕೆ 130 ರನ್ ಗಳಿಸಿದ್ದು ಗೆಲಲು 327 ರನ್ ಗಳಿಸುವ ಅಗತ್ಯವಿದೆ. ಇಂಗ್ಲೆಂಡ್ನ 2ನೇ ಇನ್ನಿಂಗ್ಸ್ನಲ್ಲಿ ಭಾರತದ ಪರ ಬೌಲರ್ಗಳು ಉತ್ತಮ ಪ್ರದರ್ಶನ ನೀಡಿದ್ದು ಸಾಯ್ಲಿ ಸದ್ಗಾರಿ, ಕ್ರಾಂತಿಗಾರ್ಡ್ ಹಾಗೂ ಸ್ನೇಹ್ ರಾಣಾ ತಲಾ 2 ವಿಕೆಟ್ ಪಡೆದಿದ್ದಾರೆ. ಭಾರತಕ್ಕೆ ಗೆಲ್ಲಲು 4 ವಿಕೆಟ್ ಕಬಳಿಸುವ ಅಗತ್ಯವಿದೆ. ಇಂಗ್ಲೆಂಡ್ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 170 ರನ್ ಗಳಿಗೆ ಎಲ್ಲಾ ವಿಕೆಟ್ ಕಳೆದುಕೊಂಡಿತ್ತು. ಇದಕ್ಕೂ ಮುನ್ನ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 285 ರನ್ ಗಳಿಸಿತ್ತು. ತನ್ನ 2ನೇ ಇನ್ನಿಂಗ್ಸ್ನಲ್ಲಿ ಭಾರತ 341 ರನ್ ಗಳಿಸಿದ್ದ ವೇಳೆ ಡಿಕ್ಲೇರ್ ಘೋಷಿಸಿತು. ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯುತ್ತಿರುವ ಮೊದಲ ಮಹಿಳಾ ಟೆಸ್ಟ್ ಪಂದ್ಯ ಇದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಆರೋಗ್ಯ ಸಂಶೋಧನಾ ನೀತಿ ಕರಡು ಪ್ರಕಟ, ಸಾರ್ವಜನಿಕರ ಸಲಹೆಗಳಿಗೆ ಆಹ್ವಾನ. ಪಶ್ಚಿಮ ಬಂಗಾಳದಲ್ಲಿ ಇಂದಿನಿಂದ 2 ಹೊಸ ಕಠಿಣ ಅಪರಾಧ ನಿಯಂತ್ರಣ ಕಾಯ್ದೆಗಳು ಜಾರಿ. ವಿಯೆಟ್ನಾಂ ದೋಣಿ ದುರಂತ, ಮೃತಪಟ್ಟ 15 ಭಾರತೀಯ ಪ್ರವಾಸಿಗರ ಪಾರ್ಥಿವ ಶರೀರಗಳು ಇಂದು ಮುಂಬೈಗೆ ಆಗಮನ ನಿರೀಕ್ಷೆ. ಅಮೆರಿಕ ಮಿಲಿಟರಿ ನೆಲೆಗಳ ಮೇಲೆ ಇರಾನ್ನಿಂದ ಪ್ರತಿದಾಳಿ, ತೀವ್ರಗೊಂಡ ಉದ್ವಿಗ್ನತೆ. ಹಾಗೂ ಭಾರತ ಇಂಗ್ಲೆಂಡ್ ಏಕೈಕ ಮಹಿಳಾ ಟೆಸ್ಟ್ ಕ್ರಿಕೆಟ್ 4ನೇ ದಿನದಾಟದಲ್ಲಿಂದು 2ನೇ ಇನ್ನಿಂಗ್ಸ್ ಮುಂದುವರಿಸಲಿರುವ ಇಂಗ್ಲೆಂಡ್ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಶ್ರೀ ದಾನಮ್ಮ ದೇವಿ ಚಿತ್ರದಿಂದ ಆಯ್ದ 2 ಹಾಡುಗಳು.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಶ್ರೀ ದಾನಮ್ಮದೇವಿ ಚಿತ್ರದಿಂದ ಆಯ್ದ ಎರಡು ಹಾಡುಗಳನ್ನು ಕೇಳಿದ್ರೆ. ಗೀತೆಯನ್ನ ಬರೆದು ಸಂಗೀತ ಸಂಯೋಜನೆ ಮಾಡಿದವರು ಹಂಸಲೇಖ.
1: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ ಆಕಾಶವಾಣಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ 23ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ರಾಮಸುಬ್ರಾಯ ಶೇಠ್.
3: ದಿವ್ಯ ಶರದಿಂದ ಕತ್ತರಿಸಲ್ಪಟ್ಟ ವೃಷಕೇತುವಿನ ಶಿರವು ನಭೋ ಮಂಡಲಕ್ಕೆ ಚಿಮ್ಮಿ ನಂತರ ನರನ ಬಳಿಗೆ ನಾರಾಯಣ ಮುಕುಂದ ಮಾಧವ ಮಧುಸೂದನ ಎನ್ನುತ್ತ ವೇಗದಿಂದ ಬಿದ್ದಿತು. ಕರ್ಣಜನ ಶಿರವನ್ನ ಕಂಡು ವಜ್ರಾಘಾತದಿಂದ ಕಲಿಪಾರ್ಥ ದುಃಖಿಸಿದ, ಚಿಂತಿಸಿದ, ವೀರರಸದ ಛಾಯೆಯಿಂದ ಕೂಡಿದ ಆತ

ವೀರಪಾರ್ಥನು ದುಃಖದಿಂದ, ಕರ್ಣಕುಮಾರ, ವೀರ ಮರಣವನ್ನಪ್ಪಿದೆಯಾ? ಇದು ಶ್ರೀಕೃಷ್ಣನಿಗೆ ಪ್ರಿಯವಾಯಿತೇ ಎಂದು ಮರುಗುತ್ತಿದ್ದಾನೆ. ಇದರ ಹಿಂದೆ ಒಂದು ವಿಶೇಷವಾದ ಅರ್ಥವಿದೆ. ಪಾಂಡವರ ಪ್ರತಿಯೊಂದು ಆಗುಹೋಗುಗಳಿಗೆ ಪ್ರಪಂಚದೊಡೆಯ ಪುರುಷೋತ್ತಮ ಶ್ರೀಕೃಷ್ಣನ ಕೈವಾಡ ಇದ್ದೇ ಇರುತ್ತದೆಂಬುದು ಧ್ವನಿ. ಇದರೊಂದಿಗೆ ಧರ್ಮರಾಯನಿಗೆ ಹೇಗೆ ನಾನು ಮುಖ ತೋರಿಸಲಿ? ಹಗೆಯ ಮಗನೆಂದು ತಿರಸ್ಕರಿಸಬೇಡವೆಂದು ಕುಂತಿ ಹೇಳಿದ್ದಳು. ಹಿರಿಯನಾದ ಅಣ್ಣನ ಮಗನಲ್ಲವೇ ಎಂದು ಒಂದೇ ಸವನೆ ರೋಧಿಸತೊಡಗಿದ್ದಾನೆ ಕಲಿಪಾರ್ಥ.

ಕ್ಷತ್ರಿಯರ ಗುಣವೇ ಹಾಗೆ. ಯಾರಲ್ಲಿ ಪೌರುಷವಿದೆಯೋ ಆತ ಶತ್ರುವಾಗಿದ್ದರೂ ಕೂಡ ಸರಿ ಆತನನ್ನು ಹೊಗಳುವಂತಹ ಮಹಾ ಔದಾರ್ಯ ಅವರಲ್ಲಿ ನಾವು ಕಾಣಬಹುದು. ಅರ್ಜುನ ನೆನೆಸಿಕೊಳ್ಳುತ್ತಿದ್ದಾನೆ ಜರುಗಿದಂತಹ ಮಹಾಭಾರತದ ಯುದ್ಧದಲ್ಲಿ ದ್ರೋಣಾಚಾರ್ಯರಿಂದ ನಿರ್ಮಿಸಲ್ಪಟ್ಟಿರುವಂತಹ ಚಕ್ರ ವ್ಯೂಹವನ್ನು ಏಕಾಂಗಿಯಾಗಿ ಹೊಕ್ಕು ಕೆರಳಿದ ಕೇಸರಿಯಂತೆ ಹೋರಾಡುತ್ತಿರುವಾಗ ಮೋಸದಿಂದ ಮಡಿದ ವೀರ ಅಭಿಮನ್ಯುವಿನ ಮರಣವನ್ನು ನಿನ್ನ ಸಾಮೀಪ್ಯದಿಂದ ಅಂತಂದ್ರೆ ಕರ್ಣಜನ ಸಾಮೀಪ್ಯದಿಂದ ಮರೆಯುತ್ತಿದ್ದೆ. ನಿನ್ನ ಪೌರುಷವನ್ನು ಮೆಚ್ಚಿ ಹೊಗಳುತ್ತಿರುವ ಭೀಮನಿಗೆ ನಾನೇನು ಉತ್ತರ ಕೊಡಲಿ? ಎಲ್ಲಿ ವೃಷಕೇತು ಎಂದರೆ ನಾನೇನು ಹೇಳಲಿ? ಹೇಳು ಕಂದ, ಹೇಳು ಎಂದು ಪೌರುಷದ ಅಗ್ರಗಣ್ಯನಾದ ಅರ್ಜುನನು ಈ ರೀತಿ ದುಃಖದಿಂದ ಅಳುತ್ತಿದ್ದಾನೆ. ಇದಕ್ಕೆ ಕಾಲವೇ ಉತ್ತರಿಸಬೇಕು. ಭ್ರಮೆಯು ಬಂದು ಆತನನ್ನು ಆವರಿಸಿಕೊಂಡಿದೆ.

ಸುಂದರ ವದನಕ್ಕೆ ನಾಸಿಕವಿಲ್ಲದಿದ್ದರೆ, ಭವ್ಯವಾದ ದೇವಾಲಯದಲ್ಲಿ ಲಿಂಗವೇ ಇಲ್ಲದಿದ್ದ ಮೇಲೆ ಎಲ್ಲವೂ ವ್ಯರ್ಥ ಎಂಬ ಹೋಲಿಕೆಯನ್ನು ಕವಿ ಇಲ್ಲಿ ಕೊಡುತ್ತಿದ್ದಾನೆ. ಅಂತಂದರೆ ವೃಷಕೇತು ಇಲ್ಲದಿದ್ದರೆ ಪಾಂಡವರಲ್ಲಿ ಎಷ್ಟು ಐಶ್ವರ್ಯ ಇದ್ದರೇನು, ಎಂತಹ ಪಟುಭಟರಿದ್ದರೇನು. ನೀನೇ ಇಲ್ಲದಿದ್ದ ಮೇಲೆ ಪಾಂಡವರ ಐಶ್ವರ್ಯಕ್ಕೆ ಯಾವ ಬೆಲೆ ಇದೆ, ಎಷ್ಟು ಯೋಧರಿದ್ದರೇನು. ನನ್ನನ್ನು ಬಿಟ್ಟು ಹಸ್ತಿನಾಪುರಕ್ಕೆ ಹೋಗೆಂದರೆ ನನ್ನನ್ನು ಬಿಟ್ಟು ಯಮಪುರಿಗೆ ಹೋದೆಯಾ? ನಾನು ನಿನಗೆ ಹೇಳಿದ್ದೆ, ನಾನೊಬ್ಬನೇ ಕಾದಾಡುತ್ತೇನೆ, ನೀನು ಧರ್ಮಜನಿಗೆ ಈ ವಿಚಾರವನ್ನು ತಿಳಿಸು ಎಂದು. ಆದರೆ ವಿಧಿ ನಿನ್ನನ್ನು ಇಲ್ಲಿಯೇ ಉಳಿಸುವಂತೆ ಮಾಡಿ ಕೊನೆಗೆ ತನ್ನ ಬಳಿಗೆ ಕರೆಸಿಕೊಂಡಿತೇ ಎಂದು ಒಂದೇ ಸವನೆ ಅರ್ಜುನನು ದುಃಖಿಸತೊಡಗಿದ್ದಾನೆ.

ನಿರಂತರಂ ಸಹಜವಲ್ಲವೇ. ಅರ್ಜುನನಿಗೆ ಅಳಿದ ಅಭಿಮನ್ಯುವನ ನೆನಪೂ ಕಾಡುತ್ತದೆ, ಅದರೊಂದಿಗೆ ಕರ್ಣ ಸುತ ಶತ್ರುವಿನ ಮಗನಾದ್ದರಿಂದ ಆತನನ್ನು ರಕ್ಷಿಸಲಿಲ್ಲವೆಂಬ ಕುಹಕಗಳು ನಿಂದೆಗಳಿಗೆ ಹೆದರುತ್ತಾ ಆತನ ಗುಣಗಾನವನ್ನು ಮಾಡುತ್ತಾ ಭ್ರಮಾಲೋಕದಲ್ಲಿ ಚಿಂತಾಸಾಗರದಲ್ಲಿ ಮುಳುಗಿದ ಪಾರ್ಥನನ್ನು ಪಾರ್ಥ ಸುತ ಗೆಲುವನ್ನು ಹೊರಸೂಸುತ್ತ ಕರೆದು ನಿನ್ನನೆಯ ನುಡಿಗಳನ್ನಾಡುತ್ತಿದ್ದಾನೆ.

ಸಂದರ್ಭದಲ್ಲಿ ಕವಿ ವ್ಯಾಪಾರಿಯ ಪರಿಭಾಷೆಯಲ್ಲಿ ಮಾತನಾಡಿಸುತ್ತಿದ್ದಾನೆ. ಬಭ್ರುವಾಹನ ಅರ್ಜುನನ್ನ ಕರೆದು, ಎಲ್ಲೋ ಪಾರ್ಥ, ನಮ್ಮನ್ನು ವೈಶ್ಯರು ಎಂದು ನಿಂದಿಸಿದೆಯಾ? ಆದರೂ ಚಿಂತೆ ಇಲ್ಲ, ಇಗೋ ನೋಡು, ನಾವು ಮಾರಾಟ ಮಾಡುವ ವಸ್ತುಗಳೆಂದರೆ ಶಸ್ತ್ರಾಸ್ತ್ರಗಳನ್ನು, ಅದಕ್ಕೆ ವಿನಿಮಯ ಗೆಲುವು. ಆಗ ವಸ್ತು ವಿನಿಮಯ ಪದ್ಧತಿ ಇತ್ತು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಅದನ್ನು ನಿಮ್ಮಿಂದ ಪಡೆಯುತ್ತೇವೆ. ಮತ್ತೆ ನಾವು ನಿಮ್ಮಿಂದ ಪಡೆದುಕೊಳ್ಳುವ ವಸ್ತುಗಳೆಂದರೆ ನಿಮ್ಮ ಯೋಧರ ಶಿರಗಳನ್ನು, ಅಂದರೆ ನಾವು ಆಯುಧಗಳನ್ನು ಕೊಡುತ್ತೇವೆ, ನಿಮ್ಮ ಯೋಧರ ಶಿರಗಳನ್ನು ಪಡೆಯುತ್ತೇವೆ, ಅಂದರೆ ನಿಮ್ಮ ವೀರರ ತಲೆ. ಇನ್ನು ವ್ಯಾಪಾರಕ್ಕೆ ಸಂಚಕಾರ ಬೇಕಂದರೆ ಅದನ್ನು ಕೊಡುತ್ತೇವೆ. ಅದು ಜೀವ ಸಂಚಕಾರ, ಅಂದರೆ ನಿಮ್ಮ ಯೋಧರ ಜೀವಕ್ಕೆ ಸಂಚಕಾರ ತರುತ್ತೇವೆ ಎಂಬ ಅರ್ಥ. ಇಷ್ಟೇ ಅಲ್ಲ, ನಿನ್ನ ತಲೆಗೂ ಬೆಲೆ ಕಟ್ಟುತ್ತೇವೆ. ಅದು ಸಾಹಸ ದ್ರವ್ಯ. ಸಾಹಸ ದ್ರವ್ಯದಿಂದ ನಿನ್ನ ತಲೆಯನ್ನು ನಾವು ತೆಗೆದುಕೊಳ್ಳುತ್ತೇವೆ ಎಂಬ ವ್ಯಾಪಾರದ ಭಾಷೆಯಲ್ಲಿ ಚಿತ್ರಾಂಗದೆಯ ಮಗನಿಂದ ಮಾತನಾಡಿಸುತ್ತಾನೆ ಲಕ್ಷ್ಮೀಶ.

ರಷಕೇತುವಿನ ಹೆಣದೊಂದಿಗೆ ದುಃಖಿಸುತ್ತಿರುವ ಭ್ರಮೆಯಲ್ಲಿರುವ ಅರ್ಜುನನನ್ನ ಮತ್ತೆ ಮತ್ತೆ ಟೀಕಿಸುತ್ತಾ ಕಟು ಮಾತುಗಳನ್ನಾಡುತ್ತಾ ಆ ನಿರ್ಜೀವ ತಲೆಯನ್ನು ಹಿಡಿದುಕೊಂಡು ರೋಧಿಸಿದರೆ ಬಂದ ಭಾಗ್ಯವೇನು? ಅದನ್ನು ಈಶ್ವರನಿಗೆ ಅರ್ಪಿಸು, ಆತನ ರುಂಡ ಮಾಲೆಯಲ್ಲಿ ಅದಕ್ಕೆ ಸ್ಥಾನ ಸಿಗಲಿ. ಅಂದು ಕೈಲಾಸಗಿರಿಗೆ ತೆರಳಿ ಪರಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದಿದ್ದೀಯಲ್ಲ, ಅದಕ್ಕೆ ದೇವಋಣವನ್ನಾದರೂ ತೀರಿಸು ಎಂದು ಉರಿಯುವ ಕುರುವಿಗೆ ಉಪ್ಪು ಹಾಕಿದಂತೆ ಮೂದಲಿಸುತ್ತಾನೆ. ಮತ್ತೆ ಕೇಳುತ್ತಾನೆ, ನನಗೆ ನಿನ್ನ ಗೊಡವೆ ಬೇಡ, ಈಗ ಸಮರ ಕೆಣೆಯಾಗುವೆಯೋ ಇಲ್ಲ ಹರಿಯನ್ನು ಬಿಟ್ಟು ತೆರಳುವೆಯೋ ಹೇಳು ಎಂದು ಕೇಳಿದಾಗ

0: ದುಃಖಿಸುತ್ತಿರುವಂತಹ ಅರ್ಜುನನಿಗೆ ಈತನ ಮಾತುಗಳು ಕೂರ್ಗಡೆಯಂತೆ ಕೇಳಿಸಿದವು. ಮಣಿಪುರದ ಅರಸನ ಮೂದಲಿಕೆಯ ಮಾತುಗಳನ್ನು ಕೇಳುತ್ತಿದ್ದಂತೆ ಮಧ್ಯಮ ಪಾಂಡವನ ಅಭಿಮಾನ ಹಿಡೆಯೆತ್ತಿತು. ಉಸುಗುಡುತ್ತ ಕಣ್ಣುಗಳಿಂದ ಕೆಂಡಗಳು ಕಾರಲ್ಪಟ್ಟವು. ದೃಢಚಿತ್ತನಾದ ಸವ್ಯಸಾಚಿ ಶಿರವನ್ನು ಬಿಸುಡಿ ಸಿಟ್ಟಿನಿಂದ ಶರಗಳ ಅನುಸಂಧಾನಕ್ಕೆ ಮುಂದಾಗಿ ಮಣಿಪುರದ ಅರಸನ ಅಂಗಾಂಗಗಳನ್ನು ಆಯುಧಗಳಿಂದ ತೋಡಿ ತೋಡಿ ಕೆಂಬಣ್ಣ ಹೊರಚೆಲ್ಲುವಂತೆ ಮಾಡಿ ಯುದ್ಧ ಪ್ರಾರಂಭಿಸಿದ.
1: ಮೈ ಸೀರೆಯ ಅಳಲ್ಗೆ

ಇಲ್ಲಿ ಕವಿಯ ಹೋಲಿಕೆ ಕಲ್ಪನೆ ಅತ್ಯದ್ಭುತವಾಗಿದೆ. ಸಾಮಾನ್ಯವಾಗಿ ಭೂಮಿಯನ್ನು ಆಯುಧಗಳಿಂದ ತೋಡುತ್ತೇವೆ, ಆದರೆ ಇಲ್ಲಿ ಶರೀರವನ್ನೇ ತೋಡಿದರು, ಗಾಯಗೊಳಿಸಿದರು. ಚಿತ್ರಾಂಗದೆಯ ಸುತ ಹೇಳುತ್ತಾನೆ, ಇದೇನು ಮೈಗೆ ಹಚ್ಚ ಹೊಯ್ಯುತ್ತಿರುವೆಯಾ? ನಿನಗೆ ಸತ್ಯವಾಗಿಯೂ ವೃಷಕೇತುವಿನ ಸಾವಿನಿಂದ ದುಃಖವಾಗಿಲ್ಲ, ಏಕೆಂದರೆ ನಿನ್ನ ಬದ್ಧ ವೈರಿಯ ಮಗನಲ್ಲವೇ? ತೋರಿಕೆಗೆ ನೀನು ಅಳುತ್ತಿರುವೆ. ನಿಜವಾಗಿಯೂ ನಿನಗೆ ನನ್ನ ಮೇಲೆ ಸೇಡಿನ ಭಾವವಿದ್ದರೆ ಶಿವನಿಂದ ಪಡೆದ ದಿವ್ಯಾಸ್ತ್ರವನ್ನು ನನ್ನ ಮೇಲೆ ಪ್ರಯೋಗಿಸು ಎಂದು ಪಂಥಾಹ್ವಾನ ನೀಡುತ್ತಾನೆ. ಇಲ್ಲಿ ಈ ವಿವರಣೆ ಎಷ್ಟು ಅದ್ಭುತವಾಗಿದೆ ಎಂದರೆ ಆ ಕವಿಯ ಕಲ್ಪನೆಗೆ ನಾವು ತಲೆಬಾಗಲೇಬೇಕು. ಇಂತಹ ಪೌರುಷದ ಸುಪುತ್ರ, ಎಂತಹ ಅದ್ಭುತದ ಕವಿ ಕಲ್ಪನೆ, ಇದಕ್ಕೆ ದೇವತೆಗಳು ಬೆರಗಾಗಿ ನೋಡುತ್ತವೆ.

0: ಇಲ್ಲಿದು ವಿಚಿತ್ರಮೆನಲು.
1: ಪಾರ್ಥನ ಮತ್ತು ಪಾರ್ಥ ಪುತ್ರನ ಅಂಬುಗಳ ಪ್ರಯೋಗಗಳನ್ನು ಅಂಬರದಲ್ಲಿ ನಿಂತು ದೇವತೆಗಳು ವಿಸ್ಮಿತರಾಗಿ ವೀಕ್ಷಿಸುತ್ತಿದ್ದಾರೆ. ಹಿಂದೆಂದೂ ಇಲ್ಲದಂತಹ ಆ ಸಮರವನ್ನು ಕಂಡು ಮೂಕ ವಿಸ್ಮಿತರಾಗಿದ್ದಾರೆ. ಬಾಲಕನ ಬಾಣಗಳನ್ನು ಕತ್ತರಿಸುತ್ತ ಕುಂತಿ ಪುತ್ರ ಶರಗಳ ಸುರಿಮಳೆ ಗೈದ. ಅಯುತ ನಿಯುತ ಎಂದರೆ ಸೆಳೆಯುವಾಗ ಒಂದು, ಅನುಸಂಧಾನ ಮಾಡುವಾಗ ಹತ್ತು, ಹೊರಟಾಗ ನೂರು, ಸಾವಿರ, ಲಕ್ಷ, ಹೀಗೆ ಅಸಂಖ್ಯ ಶರಗಳು ನಕ್ಷತ್ರಗಳನ್ನು ಬೀಳಿಸಿದವು, ಪರ್ವತಗಳನ್ನು ಉರುಳಿಸಿದವು ಎಂಬ ಉತ್ಪ್ರೇಕ್ಷೆಯೊಂದಿಗೆ ವರ್ಣಿಸುತ್ತಾನೆ. ಇದು ಕವಿ ಸಮಯ.

ಅರ್ಜುನನ ಆಯುಧಗಳು ಬಬ್ರವಾಹನನ ಅಂಗೋಪಾಂಗಗಳನ್ನು ಚುಚ್ಚಿ ರಕ್ತದ ಮಳೆಗರೆಯುವಂತೆ ಮಾಡಿದವು. ಮಳೆಯ ನೀರು ಪರ್ವತಾಗ್ರದಿಂದ ಹರಿದು ಬರುವಂತೆ ಕೆಮ್ಮಣ್ಣದ ಜಲವು ಚಿತ್ರಾಂಗದೆಯ ಪುತ್ರನ ಶರೀರದಿಂದ ಇಳಿಯತೊಡಗಿತು. ಅರ್ಜುನನು ಅಟ್ಟಹಾಸದಿಂದ ಬಬ್ರುವಾಹನನ್ನು ನಿಂದಿಸತೊಡಗಿದ. ನನ್ನಂಥ ವೀರ ಪಾರ್ಥನನ್ನು ಕೆರಳಿಸಿದೆ, ಈಗ ನಿನಗೆ ಉಳಿಗಾಲವಿಲ್ಲ, ಈ ಶರವನ್ನು ಸಹಿಸಿಕೋ ಎಂದು ದಿವ್ಯ ಅಸ್ತ್ರಗಳನ್ನು ಪ್ರಯೋಗಿಸತೊಡಗಿದ.

ಪಾರ್ಥಸುತನ ನಿಂದನೆಯ ಮಾತುಗಳು ಪಾರ್ಥನ ಎದೆ ನಡುಗಿಸಿದವು. ಮಹಾವೀರ ಕರ್ಣನನ್ನು, ಅಜೇಯ ಭೀಷ್ಮನನ್ನು, ಬಿಲ್ಲೋಜ ದ್ರೋಣರನ್ನು ಗೆದ್ದೆನೆಂಬ ಅಹಂಕಾರ ನಿನ್ನಲ್ಲಿ ಹುದುಗಿರಬಹುದು, ಆದರೆ ಅದು ಚಕ್ರಧರ ಶ್ರೀಕೃಷ್ಣನಿಂದಾದುದು. ಪಾರ್ಥ ಸಾರಥಿಯಿಂದ ಜಯಿಸಿದ್ದು, ಇನ್ನು ಶಿವನೊಡನೆ ಸಮರ ಸಾರಿದೆ ಎಂದು ಸುಮ್ಮನೆ ಜಂಬ ಪಡಬೇಡ. ಕೇವಲ ನಿನಗೆ ಬುದ್ಧಿ ಕಲಿಸಲು, ನಿನ್ನನ್ನು ಪರೀಕ್ಷಿಸಲು ನಟರಾಜ ಹೂಡಿದ ನಾಟಕವದು. ಆದರೆ ಪ್ರಪಂಚದ ಪರಿಚಯವಿಲ್ಲದವರು ಪಾರ್ಥ ಮಹಾಪ್ರತಾಪಿ ಎಂದು ಹೊಗಳುತ್ತಿದ್ದಾರೆ. ಅವರಿಗೆ ಯಾವ ವಿಚಾರವೂ ಸರಿಯಾಗಿ ಗೊತ್ತಿಲ್ಲ. ಪಾರ್ಥ ಸಾರಥಿ ಇಲ್ಲದಿದ್ದರೆ ಪಾರ್ಥ ಕೇವಲ ಶೂನ್ಯ. ಆ ಸೊನ್ನೆಗೆ ಬೆಲೆ ಬರಬೇಕಾದರೆ ಅದರ ಹಿಂದೆ ಅಚ್ಯುತನೆಂಬ ಅಂಕಿ ಇರಬೇಕು. ಪಾರ್ಥ, ಆ ಅಂಕಿ ಇದ್ದರೆ ಮಾತ್ರ ಆ ಶೂನ್ಯಕ್ಕೆ ಬೆಲೆ. ಸುಮ್ಮನೆ ಗಳಹೋಬೇಡ ಎಂದು ಶರಗಳ ಪ್ರಯೋಗ ಮಾಡುತ್ತಾ, ತೆಗೆದುಕೋ, ಇದನ್ನು ಸಹಿಸು ಎಂದ.

ಮತ್ತೆ ಸವ್ಯ ಸಾಚಿಯ ಶರಗಳು, ಚಿತ್ರಾಂಗದೆಯ ಮಗನ ಶರಗಳು ಅದನ್ನು ಕವಿ ಹೋಲಿಸುವ ರೀತಿ ವಿಚಿತ್ರವಾಗಿದೆ. ಶಸ್ತ್ರಾಸ್ತ್ರಗಳು ಪರ್ವತಗಳನ್ನು ಪುಡಿಗೈಯುವಂತೆ ಮಾಡಿದುವಂತೆ, ಕೂರ್ಮನ ಬೆನ್ನು ಅದರುವಂತೆ ಮಾಡಿದುವಂತೆ, ಸಾಗರವನ್ನು ಕದಡುವಂತೆ ಸೌರಮಂಡಲವನ್ನು ತಲುಪಿದವು ಎಂದು ವರ್ಣಿಸುತ್ತಾನೆ. ಇವು ಉತ್ಪ್ರೇಕ್ಷೆಯ ಪರಮಾವಧಿ ಎನ್ನಬಹುದು. ಏಕೆಂದರೆ ನಕ್ಷತ್ರಗಳು, ಸೌರಮಂಡಲಗಳು ನಮ್ಮ ಎಣಿಕೆಗೆ ನಿರುಕದವು. ಇದು ಕವಿ ಕಲ್ಪನೆ. ಏನೇ ಇರಲಿ, ಬಬ್ರುವಾಹನನ ಬಾಣಗಳು ಎಲ್ಲೆಡೆ ಭೀತಿಯನ್ನು ಬಿತ್ತಿದವು ಎನ್ನಬಹುದು.

ಮತ್ತೆ ಕವಿ ರಾಮಾಯಣದ ಹನುಮಂತನ ಪಾತ್ರವನ್ನು ಇಲ್ಲಿ ಚಿತ್ರಿಸುತ್ತಿದ್ದಾನೆ. ಅರ್ಜುನನ ರಥದ ಮೇಲೆ ವಿರಾಜಮಾನನಾಗಿರುವಂತಹ ಆಂಜನೇಯನೂ ಕೂಡ ಚಿತ್ರಾಂಗದೆಯ ಸುತನ ಬಾಣಕ್ಕೆ ಬೆಚ್ಚಿದ ಚೀರಿದ ಅನ್ನುವಂತಹ ರೀತಿಯಲ್ಲಿ ವರ್ಣಿಸುತ್ತಿದ್ದಾನೆ. ಆತನ ವಿಶೇಷ ಶರಗಳು ಸವ್ಯಸಾಚಿಯ ರಥವನ್ನು ರಥಿಕನನ್ನು ನಾಶಗೈದವು. ಪಾರ್ಥನ ಶರೀರವೆಲ್ಲ ಬಾಣಗಳಿಂದ ಮುಚ್ಚಿದೆ. ಅಂತಹ ಸಂದರ್ಭದಲ್ಲಿ ಹನುಮಂತನು ಕೂಡ ಚೀರಿದ್ದಾನೆ ಎಂದ ಮೇಲೆ ಬಾಲಕನ ಪೌರುಷ ಎಂಥದಿರಬಹುದು ಅನ್ನೋದನ್ನು ನಾವು ಯೋಚಿಸಬೇಕಾಗಿದೆ.

0: ಮಹಾಪ್ರತಾಪಶಾಲಿ ತ್ರೈಲೋಕ್ಯವೀರ ಸೋಲಿಲ್ಲದ ಸರದಾರ ನೆನ್ನಿಸಿಕೊಂಡಿರುವಂತಹ ಶ್ರೀಕೃಷ್ಣನ ಭಕ್ತನು ಭಾವನು ಆದ ಅರ್ಜುನನಿಗೆ ಒಬ್ಬ ಬಾಲಕನಿಂದ ಪರಾಜಯವೇ? ಏನಾಗಿದೆ ನನ್ನ ಕ್ಷಾತ್ರ ತೇಜಸ್ಸಿಗೆ ಎಂದು ಪಾರ್ಥನು ದಿವ್ಯಾಸ್ತ್ರಗಳಿಂದ ಪಾರ್ಥ ಸುತನ ಮೇಲೆ ಬಾಣ ಪ್ರಯೋಗಕ್ಕೆ ಅಣಿಯಾದ. ಬಬ್ರುವಾಹನನು ಶರಾವಳಿಗಳನ್ನು ಒಂದೇ ಸವನೆ ಪ್ರಯೋಗಿಸತೊಡಗಿದ. ಅಸ್ತ್ರಕ್ಕೆ ಪ್ರತ್ಯಸ್ತ್ರಗಳು ತಾಕಲಾಟ ಮುಗಿಲು ಮುಟ್ಟಿತು. ಎಲ್ಲರಿಗೂ ಪರಮಾಶ್ಚರ್ಯ.
1: ಜನಪಕೆ ಜಾಹ್ನವಿಯ ಶಾಪದಿಂ ಬಳಿಕ ಪಾರ್ಥ

ಪಾಂಡುಸುತನ ಪರಾಕ್ರಮವು ಕ್ಷೀಣಿಸುತ್ತ ಬರುತ್ತಿತ್ತು. ಇದಕ್ಕೆ ಗಂಗೆಯ ಶಾಪವು ಕಾರಣವಾಗಿತ್ತು. ಪ್ರತಿಯೊಂದು ಆಗುಹೋಗುಗಳಿಗೆ ಕಾರಣಗಳಿರುತ್ತವೆ. ಗಂಗಾತನಯನ ಸಾವಿಗೆ ಕಾರಣನಾದ ಕುಂತಿ ಪುತ್ರನು ಪುತ್ರನಿಂದ ಮರಣವನ್ನಪ್ಪಲಿ ಎಂಬ ಶಾಪ. ಇದನ್ನು ಕಂಡ ಬಬ್ರುವಾಹನ ಮತ್ತೆ ಪಾರ್ಥನನ್ನು ಕುರಿತು ಮಾತನಾಡುತ್ತಾ

ಮುಹೂರ್ತಗಳೇ ಸಾಕು, ಇನ್ನಾದರೂ ಪಾರ್ಥಸಾರಥಿಯನ್ನು ಸಹಾಯಕ್ಕೆ ಕರೆಸಿಕೋ ಎಂದು ಮೂದಲಿಸುತ್ತಾನೆ. ನಿಜ, ಸತ್ಪುರುಷರಾರೂ ತಾಯಿಯ ನಿಂದನೆಯನ್ನು ಕೇಳಿ ಸಹಿಸುವುದಿಲ್ಲ. ಅದಕ್ಕೆ ಚುಚ್ಚಿ ಚುಚ್ಚಿ ಹೇಳುತ್ತಾನೆ ಅರ್ಜುನನಿಗೆ, ಅಚ್ಯುತನ ನೆರವಿಲ್ಲದೆ ಯಾರನ್ನು ಗೆಲ್ಲಲು ಸಾಧ್ಯವಿಲ್ಲವೆಂದು.

0: ಯಾದ ಕರ್ಣನಿಗೂ ನಿನಗೂ ಘೋರ ಯುದ್ಧ ಸಂಭವಿಸಿತ್ತು. ಅಂತಹ ಸಂದರ್ಭದಲ್ಲಿ ಪಾರ್ಥ ಸಾರಥಿ ನಿನಗೆ ಎಲ್ಲ ರೀತಿಯಲ್ಲೂ ಸಾರಥ್ಯವನ್ನು ನೀಡುತ್ತಿದ್ದ. ಆದರೆ ಆ ಕರ್ಣನನ್ನು ಪ್ರತಿಷ್ಠೆಗಾಗಿ, ಸೇಡಿಗಾಗಿ ಆ ಶ್ರೀಹರಿಯ ದಯೆಯಿಂದ ಸಂಹರಿಸಿದೆ. ಅಂತೆಯೇ ಕರ್ಣನ ಕುಮಾರನನ್ನು ನನ್ನಿಂದ ಕೊಲ್ಲಿಸಿದೆ. ನೀನು ತುಂಬ ಉಪಾಯವನ್ನು ಮಾಡಿದೆ. ಎಷ್ಟೆಂದರು ವೈರಿ ಪುತ್ರನಲ್ಲವೇ? ಅದು ಮುಗಿದ ಅಧ್ಯಾಯ. ಈಗಲೂ ನಾನು ಔದಾರ್ಯದಿಂದ ನಿನಗೆ ಪ್ರಾಣದಾನ ಮಾಡುತ್ತೇನೆ. ಇಲ್ಲಿಂದ ಹೊರಟು ಹೋಗು. ಇಲ್ಲ, ಇನ್ನೂ ಹೋರಾಡಬೇಕೆಂಬ ಸಂಕಲ್ಪವಿದ್ದರೆ ಹರಿಯನ್ನು ನೆನೆದು ಆತನು ಬರುವಂತೆ ಮಾಡು ಎಂದು ಒಂದೇ ಸವನಿ ಚಿತ್ರಾಂಗದೆಯ ಸುತ ಚಿತ್ರಾಂಗದೆಯ ಪತಿಯನ್ನು ನಿಂದಿಸುತ್ತಿದ್ದ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 23ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಿದವರು ಶ್ರೀ ರಾಮಸುಬ್ರಾಯ ಶೇಠ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಕಲೆ, ಕಾವ್ಯ, ಸಂಗೀತ ಇವು ಜೀವನದ ಅರಿವು ಸಾಫಲ್ಯವನ್ನ ಹೆಚ್ಚಿಸುತ್ತವೆ ಹೀಗೆಂದು ಹೇಳಿದ್ದಾರೆ ಹೋಮಿ ಬಾಬಾ.
4: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
5: Good afternoon. This is Akashvani and I am Valsa Williams with the midday news. The headlines. Supreme Court says determination of citizenship and foreigner status must be carried out through a fair, lawful and reasonable process. Sets aside Guwahati High Court's decision declaring 27 appellants as foreigners. Apex Court seeks status report from the SIT probing alleged misappropriation of donations in Ram Janmabhoomi Temple. President Draupadi Murmu takes cognizance of matter regarding Jharkhand workers affected by ammonia gas leak in Tamil Nadu, directs immediate action. Mortal remains of 15 Indians who died in Vietnam boat tragedy to be brought back home tonight by a Vietnam Airlines flight. Iran strikes U.S. military bases in Jordan, Bahrain and Kuwait in retaliation to U.S. attacks on its military targets. And in women's cricket, hosts England to resume their second innings at 130-6 against India in historic one-off test at the Lord's. The news details. The Supreme Court today ruled that the process of determining citizenship or declaring an individual a foreigner must be carried out through a fair, lawful and reasonable process. The Apex Court was hearing a batch of petitions filed by 27 people who had been declared foreigners by the foreigners' tribunals in Assam. The Supreme Court set aside the judgments of the Guwahati High Court that had upheld declarations of 27 appellants as foreigners. A bench of Justice Vikram Nath and Justice Sandeep Mehta acknowledged that the state has a legitimate

0: दूर किया जा सके। अमेरिका ने कहा है कि ये हमले होर्मुज जलडमरू मध्य की सुरक्षा और आवाजाही में स्वतंत्रता सुनिश्चित करने के उद्देश्य से किए गए थे। समाचार कक्ष से प्रियंका अरोड़ा।
1: वियतनाम के फुक के पास नाव पलटने में जान गंवाने वाले 15 भारतीय पर्यटकों के पार्थिव शरीर आज विशेष विमान से भारत लाए जाएंगे। वियतनाम स्थित भारतीय दूतावास ने सोशल मीडिया पोस्ट में बताया कि हवाई जहाज मुंबई के छत्रपति शिवाजी महाराज अंतर्राष्ट्रीय हवाई अड्डे पर रात करीब 9:30 बजे उतरेगा। न्यूजीलैंड के अभिनेता सैम नील का 78 वर्ष की आयु में निधन हो गया है। वे जुरासिक पार्क और द पियानो जैसी फिल्मों में अपनी भूमिकाओं के लिए जाने जाते थे। भारत ने कतर के पूर्व अमीर शेख हमद बिन खलीफा अल थानी के निधन पर श्रद्धांजलि अर्पित करते हुए आज एक दिन का राजकीय शोक घोषित किया है। उनका कल निधन हो गया था। प्रधानमंत्री नरेंद्र मोदी ने उनके निधन पर शोक व्यक्त करते हुए कहा कि वे एक दूरदर्शी नेता थे। महिला क्रिकेट में लंदन के लॉर्ड्स में भारत के साथ एकमात्र टेस्ट में इंग्लैंड की टीम आज चौथे दिन अपनी दूसरी पारी में 6 विकेट पर 130 रन से आगे खेलना शुरू करेगी। भारत ने इंग्लैंड को 457 रन का लक्ष्य दिया है। भारत ने 269 रन की बढ़त बनाते हुए दूसरी पारी 7 विकेट पर 341 रन पर घोषित कर दी। विकेटकीपर और बल्लेबाज यास्तिका भाटिया लॉर्ड्स में टेस्ट शतक बनाने वाली पहली महिला क्रिकेटर बन गई हैं। इंग्लैंड पहली पारी में 170 रन पर ही सिमट गई थी। मौसम विभाग ने आज असम, मेघालय, बिहार और पश्चिम बंगाल में गंगा के मैदानी इलाकों में तेज बारिश का ऑरेंज अलर्ट जारी किया है। अगले 2 से 3 दिन तक अरुणाचल प्रदेश, पूर्वी उत्तर प्रदेश, नागालैंड, मणिपुर, मिजोरम, त्रिपुरा, ओडिशा, पश्चिम बंगाल के तराई क्षेत्रों, सिक्किम और उत्तराखंड में भी मूसलाधार बारिश की संभावना है। आंध्र प्रदेश, बिहार, झारखंड, ओडिशा, तेलंगाना, अंडमान निकोबार द्वीप समूह, जम्मू और कश्मीर और लद्दाख में 16 जुलाई तक बारिश का अनुमान है। घरेलू शेयर बाजार के प्रमुख सूचकांक आज सामान्य रूप से कारोबार कर रहे हैं। सेंसेक्स 20 अंक बढ़कर 77,589 पर और निफ्टी 7 अंक गिरकर 24,200 पर पहुंच गया। और अंत में मुख्य समाचार एक बार फिर। सर्वोच्च न्यायालय ने कहा किसी व्यक्ति की नागरिकता का निर्धारण और उसे विदेशी घोषित करने के लिए निष्पक्ष और वैध प्रक्रिया का पालन होना चाहिए। शीर्ष न्यायालय ने गुवाहाटी उच्च न्यायालय के 27 अपीलकर्ताओं को विदेशी घोषित करने के फैसले को रद्द किया। सर्वोच्च न्यायालय ने श्री राम जन्मभूमि मंदिर में चढ़ावा चोरी मामले की जांच कर रहे विशेष जांच दल से मौजूदा स्थिति की रिपोर्ट मांगी। राष्ट्रपति द्रौपदी मुर्मू ने तमिलनाडु में अमोनिया गैस रिसाव से प्रभावित झारखंड के श्रमिकों से जुड़े मामले का संज्ञान लिया, तत्काल कार्रवाई के आदेश। और महिला क्रिकेट में लॉर्ड्स में टेस्ट मैच के चौथे दिन भारत के साथ इंग्लैंड दूसरी पारी में 6 विकेट पर 130 रन से आगे खेलेगा। इसके साथ ही दोपहर समाचार का ये अंक समाप्त हुआ। नमस्कार।
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅಮಾನತುಗೊಳಿಸಿ ರಾಜ್ಯಪಾಲರ ಆದೇಶ. ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸುಧಾರಣೆ ತರುವ ಅಗತ್ಯವಿದೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಮತ. ಮೊಜರಾಯಿ ದೇಗುಲಗಳಲ್ಲಿ ಹುಂಡಿಯ ಹಣ ಎಣಿಕೆಗೆ ಮಾರ್ಗಸೂಚಿ ಬಿಡುಗಡೆಗೊಳಿಸಿದ ರಾಜ್ಯ ಸರ್ಕಾರ. ಉತ್ತರ ಮತ್ತು ಕಲ್ಯಾಣ ಕರ್ನಾಟಕದ ಬರಪೀಡಿತ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಹಾಗೂ ತಮಿಳುನಾಡು ಹೈಕೋರ್ಟ್ನ ಗೋಹತ್ಯೆ ನಿಷೇಧ ಆದೇಶಕ್ಕೆ ಸುಪ್ರೀಂಕೋರ್ಟ್ ಮಧ್ಯಂತರ ತಡೆ. ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಶಿವಶಂಕರಪ್ಪ ವಿರುದ್ಧ ಮಾಡಲಾದ ಆರೋಪಗಳ ಬಗ್ಗೆ ಅಗತ್ಯ ತನಿಖೆಗಾಗಿ ಸಂವಿಧಾನದ 317(1) ವಿಧಿಯಡಿಲಿ ಸುಪ್ರೀಂಕೋರ್ಟ್ಗೆ ಉಲ್ಲೇಖಿಸುವಂತೆ ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡಿದ್ದಾರೆ. ಸ್ವಜನ ಪಕ್ಷಪಾತ ಸೇರಿದಂತೆ ಅವರ ವಿರುದ್ಧ ಕೇಳಿಬಂದಿರುವ ಆರೋಪಗಳ ಕುರಿತು ತನಿಖೆಗೆ ಶಿಫಾರಸು ಮಾಡಲಾಗಿದೆ. ಮುಂದಿನ ಆದೇಶದವರೆಗೆ ಹಿರಿಯ ಸದಸ್ಯರು ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಅಧ್ಯಕ್ಷರ ಪುತ್ರಿಯೊಬ್ಬರು ತಮ್ಮ ಕುಟುಂಬದ ವಾರ್ಷಿಕ ಆದಾಯವನ್ನು 40,000 ರೂಪಾಯಿ ಎಂದು ಘೋಷಿಸುವ ಮೂಲಕ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಯುವಕರ ಭವಿಷ್ಯದ ದೃಷ್ಟಿಯಿಂದ ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿಗೆ ಸುಧಾರಣೆ ತರುವ ಅಗತ್ಯವಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾವುದೇ ಅಧಿಕಾರಿ ಇಲ್ಲವೇ ಸಂಸ್ಥೆ ಮೇಲೆ ಅನುಮಾನ ಬಂದಾಗ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ನೀಡಿ ತನಿಖೆಗೆ ಅವಕಾಶ ನೀಡಬೇಕು ಎಂದು ಹೇಳಿದ್ದಾರೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಮಾನತುಗೊಳಿಸಿರುವ ಆದೇಶವನ್ನು ಪ್ರಿಯಾಂಕ್ ಖರ್ಗೆ ಸ್ವಾಗತಿಸಿದ್ದಾರೆ.
3: ಯುವಕರ ಭವಿಷ್ಯವನ್ನ ಸದೃಢಗೊಳಿಸಲಿಕ್ಕೆ ಈ ಸಂಸ್ಥೆಯನ್ನ ಬಲವರ್ಧನೆ ಕೂಡ ನಾವು ಮಾಡಬೇಕಾಗ್ತದೆ. ನಮ್ಮ ಯುವಕರ ಭವಿಷ್ಯ ಜೊತೆ ಚೆಲ್ಲಾಟ ಆಡುವಂತ ಯಾವುದೇ ಸಂಸ್ಥೆ ಇದ್ರೂ ಕೂಡ ಅದನ್ನ ನಾವು ಸಹಿಸಬಾರದು. ಯಾಕಂದ್ರೆ ಬಹಳ ಕಷ್ಟಪಟ್ಟು ಇವತ್ತು ನಮ್ಮ ಯುವಕರು ಹುಬ್ಳಿ ಧಾರವಾಡ ಬೆಂಗಳೂರು ಡೆಲ್ಲಿ ಹೈದರಾಬಾದ್ ಇಲ್ಲೆಲ್ಲ ಹೋಗಿ ಅವರು ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾರೆ, ಹಣ ಖರ್ಚು ಮಾಡ್ತಾರೆ. ಸೊ ಇವತ್ತೇನಾಗಿದೆ ನಿಜವಾಗ್ಲೂ ಬಹಳ ವಿಷಾದ. ಇಟ್ಸ್ ನಾಟ್ ಎ ಹೆಲ್ದಿ ಸೈನ್. ಬಟ್ ಇದನ್ನ ಸ್ಟ್ರೆಂಥನ್ ಮಾಡಬೇಕಾಗ್ತದೆ ಮತ್ತೆ ನಮ್ಮ ಯುವಕರ ಭವಿಷ್ಯವನ್ನ ಸೆಕ್ಯೂರ್ ಮಾಡೋ ನಿಟ್ಟಿನಲ್ಲಿ ನಾವು ಸಂಸ್ಥೆಗಳನ್ನ ಬಲವರ್ಧನೆ ಮಾಡಬೇಕು.
2: ರಾಜ್ಯದ ಮುಜರಾಯಿ ದೇವಾಲಯಗಳಲ್ಲಿ ಹುಂಡಿ ಹಣ ಎಣಿಕೆಗೆ ಸರ್ಕಾರ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಠಾರಿಯಾ ಹುಂಡಿ, ನಗದು, ಚಿನ್ನ, ಬೆಳ್ಳಿ ಭದ್ರತೆಗೆ ಸಂಬಂಧಿಸಿದಂತೆ ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆ, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿ ಆದೇಶ ಹೊರಡಿಸಿದ್ದಾರೆ. ಭಕ್ತರ ಅನುಕೂಲಕ್ಕಾಗಿ ಮೂಲಭೂತ ಸೌಕರ್ಯಗಳಾದ ಶೌಚಾಲಯ ವ್ಯವಸ್ಥೆ, ಶುದ್ದ ಕುಡಿಯುವ ನೀರಿನ ವ್ಯವಸ್ಥೆ, ನೆರಳಿನ ವ್ಯವಸ್ಥೆ, ಸಿಸಿಟಿವಿ ಅಳವಡಿಕೆ, ಭಕ್ತರಿಗೆ ತಂಗಲು ಉತ್ತಮ ಕೊಠಡಿಗಳ ವ್ಯವಸ್ಥೆ ಮಾಡುವಂತೆ ಸೂಚಿಸಿದ್ದಾರೆ. ಹುಂಡಿ ಇರುವ ಕಡೆ ಕ್ಯೂಆರ್ ಕೋಡ್ ಅಳವಡಿಸುವಂತೆ ಸಲಹೆ ನೀಡಿದ್ದಾರೆ. ಹುಂಡಿ ಎಣಿಕೆಯನ್ನು ಸಂಬಂಧಪಟ್ಟ ತಹಶೀಲ್ದಾರ್ ಮೇಲ್ವಿಚಾರಣೆಯಲ್ಲಿ ನಡೆಸುವಂತೆ ತಿಳಿಸಿದ್ದಾರೆ. ಹುಂಡಿ ತೆರೆಯುವುದರಿಂದ ಹಿಡಿದು ಹುಂಡಿ ಎಣಿಕೆ ಮಾಡಿ ಬ್ಯಾಂಕ್ಗೆ ಹಸ್ತಾಂತರಿಸುವವರೆಗೆ ಕಡ್ಡಾಯವಾಗಿ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಮಾಡುವಂತೆ ಆದೇಶದಲ್ಲಿ ತಿಳಿಸಿದ್ದಾರೆ. ಉತ್ತರ ಹಾಗೂ ಕಲ್ಯಾಣ ಕರ್ನಾಟಕದ ಬೀದರ್, ರಾಯಚೂರು, ಚಿತ್ರದುರ್ಗ, ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯ ಅಭಾವದಿಂದ ಬರಗಾಲ ಆವರಿಸಿದೆ. ಬರಪೀಡಿತ ಪ್ರದೇಶಗಳಲ್ಲಿ ತೀವ್ರ ಸಂಕಷ್ಟದಲ್ಲಿರುವ ರೈತರಿಗೆ ಸ್ಪಂದಿಸಿ ರಾಜ್ಯ ಸರ್ಕಾರ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ಒದಗಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಳೆ ಬಾರದೆ ಈ ಭಾಗದಲ್ಲಿ 30 ಲಕ್ಷಕ್ಕೂ ಹೆಚ್ಚು ಎಕರೆ ಕೃಷಿ ಭೂಮಿಯಲ್ಲಿ ಬಿತ್ತನೆಯಾಗದೆ ರೈತರು ಪರದಾಡುತ್ತಿದ್ದಾರೆ. ತೊಗರಿ, ಸೂರ್ಯಕಾಂತಿ ಮತ್ತು ಹತ್ತಿಯಂತಹ ಪ್ರಮುಖ ಬೆಳೆಗಳನ್ನು ಬಿತ್ತನೆ ಮಾಡಲು ಸಾಧ್ಯವಾಗದೆ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ 16,000ಕ್ಕೂ ಹೆಚ್ಚು ಭ್ರೂಣಗಳು ನಾಪತ್ತೆಯಾಗಿದೆ ಎಂದು ಪ್ರತಿಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಅವರು, ತಾಯಂದಿರ ಮತ್ತು ಹೆಣ್ಣು ಮಕ್ಕಳ ಬಗ್ಗೆ ಈ ಸರ್ಕಾರಕ್ಕೆ ಸ್ವಲ್ಪವೂ ಕನಿಕರವಿಲ್ಲ ಎಂದು ದೂರಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಕಳೆದ 5 ವರ್ಷದಲ್ಲಿ 16,116 ಭ್ರೂಣಗಳ ಹತ್ಯೆಗೆ ಸಂಬಂಧಿಸಿದಂತೆ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಕ್ಷಣವೇ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಆದೇಶಿಸುವಂತೆ ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ತಮಿಳುನಾಡಿನಲ್ಲಿ ಬಕ್ರೀದ್ ಹಬ್ಬ ಸೇರಿದಂತೆ ಯಾವುದೇ ದಿನಗಳಲ್ಲಿ ಗೋಹತ್ಯೆ ಮಾಡದಂತೆ ಸಂಪೂರ್ಣ ನಿಷೇಧ ಹೇರಿ ಮದ್ರಾಸ್ ಹೈಕೋರ್ಟ್ ನೀಡಿದ ಆದೇಶಕ್ಕೆ ಸುಪ್ರೀಂಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಮದ್ರಾಸ್ ಹೈಕೋರ್ಟ್ನ ನಿರ್ದೇಶನವನ್ನು ಪ್ರಶ್ನಿಸಿ ತಮಿಳುನಾಡು ಸರ್ಕಾರ ಸಲ್ಲಿಸಿದ್ದ ಮೇಲ್ಮನವಿಯ ವಿಚಾರಣೆ ನಡೆಸಿದ ಸರ್ವೋಚ್ಚ ನ್ಯಾಯಾಲಯ ಈ ಮಹತ್ವದ ತೀರ್ಪು ಪ್ರಕಟಿಸಿದೆ. ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ವಿಕ್ರಮನಾಥ್ ಮತ್ತು ಜಸ್ಟಿಸ್ ಸಂದೀಪ್ ಮೆಹ್ತಾ ಅವರನ್ನೊಳಗೊಂಡ ದ್ವಿಸದಸ್ಯ ಪೀಠವು ಹೈಕೋರ್ಟ್ ಆದೇಶಕ್ಕೆ ತಡೆ ನೀಡಿದ್ದು, ರಾಜ್ಯದಲ್ಲಿನ ಹಳೆಯ ನಿಯಂತ್ರಿತ ಗೋಹತ್ಯೆ ನಿಯಮವೇ ಸದ್ಯಕ್ಕೆ ಮುಂದುವರಿಯಲಿದೆ ಎಂದು ಸ್ಪಷ್ಟಪಡಿಸಿದೆ. ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಪಿಎಂ ಉಷಾ ಯೋಜನೆಯಡಿ ಶೈಕ್ಷಣಿಕ ಭವನ ನಿರ್ಮಾಣಕ್ಕೆ ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ ಇಂದು ಚಾಲನೆ ನೀಡಿದರು. ಬೆದರಕಟ್ಟೆ ಕ್ಯಾಂಪಸ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ಸ್ಥಾಪಿಸುವ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಗ್ರಾಮೀಣ ಪ್ರದೇಶದಲ್ಲಿ ಶೈಕ್ಷಣಿಕ ಪ್ರಗತಿ ಸಾಧಿಸಲು ಉತ್ತೇಜನ ನೀಡಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ವಿಶ್ವವಿದ್ಯಾಲಯಗಳಲ್ಲಿ ಗುಣಮಟ್ಟದ ಶಿಕ್ಷಣ ಹಾಗೂ

0: ಮೂಲ ಸೌಲಭ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಲು ಪಿಎಂ ಉಷಾ ಯೋಜನೆ ಜಾರಿಗೆ ತಂದಿದೆ. ತುಮಕೂರು ವಿಶ್ವವಿದ್ಯಾಲಯಕ್ಕೆ 20 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದ್ದು, ಹೆಚ್ಚುವರಿಯಾಗಿ 40 ಕೋಟಿ ರೂಪಾಯಿ ಅನುದಾನ ನೀಡಲು ಕ್ರಮ ವಹಿಸಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ 4 ವಿಶ್ವವಿದ್ಯಾಲಯಗಳಿಗೆ ಪಿಎಂ ಉಷಾ ಯೋಜನೆಯಡಿ ಅನುದಾನ ನೀಡಲಾಗಿದ್ದು, ಇದನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕುಲಪತಿ ಪ್ರೊಫೆಸರ್ ಜಿ ವೆಂಕಟೇಶ್ವರಲು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಹಿರಿಯ ನಾಯಕ ಹಾಗೂ ರಾಜ್ಯಸಭಾ ಮಾಜಿ ಸದಸ್ಯ ಎಚ್ ಹನುಮಂತಪ್ಪ ಅವರು ವಯೋಸಹಜ ಅನಾರೋಗ್ಯದಿಂದ ನಿನ್ನೆ ನಿಧನರಾಗಿದ್ದಾರೆ. ಅವರಿಗೆ 95 ವರ್ಷ ವಯಸ್ಸಾಗಿತ್ತು. ಹನುಮಂತಪ್ಪ ಅವರು 3 ಬಾರಿ ರಾಜ್ಯಸಭಾ ಸದಸ್ಯರಾಗಿ, 2 ಬಾರಿ ಕೇಂದ್ರ ರೇಷ್ಮೆ ಮಂಡಳಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು. ಅವರ ನಿಧನಕ್ಕೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ವಿಜಯನಗರ ಜಿಲ್ಲೆಯಾದ್ಯಂತ ಈವರೆಗೆ 99%ರಷ್ಟು ಗಣತಿ ನಮೂನೆ ನೀಡಲಾಗಿದ್ದು, ಡಿಜಿಟಲೀಕರಣ ಮಾಡುವ ಪ್ರಕ್ರಿಯೆಯೂ ಸಹ ವೇಗವಾಗಿ ನಡೆಯುತ್ತಿದೆ ಎಂದು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನೋಂಗಜಾಯ್ ಮೊಹಮ್ಮದ್ ಅಲಿ ಅಕ್ರಂ ಶಾ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯು ತೀವ್ರಗತಿಯಲ್ಲಿ ಸಾಗುತ್ತಿದ್ದು, ಎಲ್ಲಾ 253 ಮತಗಟ್ಟೆ ಕೇಂದ್ರಗಳಲ್ಲಿ ಒಟ್ಟು 212,696 ಗಣತಿ ನಮೂದಿಗಳನ್ನು ವಿತರಣೆ ಮಾಡಲಾಗಿದ್ದು, 100%ರಷ್ಟು ಪ್ರಗತಿ ಸಾಧಿಸಲಾಗಿದೆ ಎಂದು ಆಹಾರ ಇಲಾಖೆಯ ಉಪನಿರ್ದೇಶಕ ಹಾಗೂ ತಾಲೂಕು ಮತದಾರ ನೋಂದಣಾಧಿಕಾರಿ ಎಂ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದು 28 ಮಂದಿ ಗಾಯಗೊಂಡಿದ್ದಾರೆ. ಮೊಳಕಾಲ್ಮೂರು ತಾಲೂಕಿನ ಕೋನಾಪುರ ಗ್ರಾಮದ ಬಳಿಯ ರಾಷ್ಟೀಯ ಹೆದ್ದಾರಿ 150A ರಸ್ತೆಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಚಲಿಸುತ್ತಿದ್ದ ಖಾಸಗಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ವಿಭಜಕಕ್ಕೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಬಸ್ ಸಂಪೂರ್ಣ ಜಖಂಗೊಂಡಿದೆ. ವಿಷಯ ತಿಳಿಯುತ್ತಿದ್ದಂತೆ ರಾಂಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅಮಾನತುಗೊಳಿಸಿ ರಾಜ್ಯಪಾಲರ ಆದೇಶ. ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸುಧಾರಣೆ ತರುವ ಅಗತ್ಯವಿದೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಮತ. ಮುಜರಾಯಿ ದೇಗುಲಗಳಲ್ಲಿ ಹುಂಡಿ ಹಣ ಎಣಿಕೆಗೆ ಮಾರ್ಗಸೂಚಿ ಬಿಡುಗಡೆಗೊಳಿಸಿದ ರಾಜ್ಯ ಸರ್ಕಾರ. ಉತ್ತರ ಮತ್ತು ಕಲ್ಯಾಣ ಕರ್ನಾಟಕದ ಬರಪೀಡಿತ ರೈತರಿಗೆ ಪ್ರತಿ ಎಕರೆಗೆ 50,000 ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಹಾಗೂ ತಮಿಳುನಾಡು ಹೈಕೋರ್ಟ್ನ ಗೋಹತ್ಯೆ ನಿಷೇಧ ಆದೇಶಕ್ಕೆ ಸುಪ್ರೀಂಕೋರ್ಟ್ ಮಧ್ಯಂತರ ತಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಹಿಂದಿ ಪಾಠ.
2: ಮೈಸೂರ್ ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಇಂದು ಮಂಜುನಾಥ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬ್ಯಾಠೋ. ಆಜ್ ಹಮ್ ಲೋಕೋಕ್ತಿಯೋ ಕೆ ಬಾರೇ ಮೇ ಕುಛ್ ಸೀಖೆಂಗೆ.
1: ಲೋಕೋಕ್ತಿಯ ಅಂದರೇನು?
2: ಲೋಕೋಕ್ತಿಯೋ ಅಂದರೆ ಗಾದೆಗಳಲ್ವಾ ಗುರುಜಿ? ಇಸ್ಸೆ ಅಂಗ್ರೇಜಿ ಮೇ ಪ್ರೋವರ್ಬ್ಸ್ ಕಹತೆ ಹೈ.
3: ಹಾಂ ಠೀಕ್ ಹೈ. ಲೋಕೋಕ್ತಿ ಕಾ ಅರ್ಥ ಹೈ ಲೋಕ ಮೇ ಪ್ರಚಲಿತ ಉಕ್ತಿ. ಯಹ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದೋನ್ ಸೆ ಮಿಲ್ಕರ್ ಬನಾ ಹೈ. ಕಿಸಿ ಭೀ ಭಾಷಾ ಕೆ ಜ್ಞಾನ ಕೆ ಲಿಯೆ ಉಸ್ ಭಾಷಾ ಕೆ ವ್ಯಾಕರಣ ಕೋ ಜಾನನಾ ಆವಶ್ಯಕ ಹೋತಾ ಹೈ. ಇಸ್ಸೆ ಭಾಷಾ ಕಾ ಉಚಿತ್ ಪ್ರಯೋಗ ಕರ್ನಾ ಆತಾ ಹೈ. ಪಹಲೆ ಬಚ್ಚೆ ಪರಿವಾರ ಸೆ ಭಾಷಾ ಸೀಖತೆ ಹೈ. ಹಮಾರೇ ಸಂಸ್ಕೃತಿ ಮೇ ಬಡೇ ಲೋಗ್ ಬಾತ್ಚೀತ್ ಕರ್ತೆ ಸಮಯ ಸಾಮಾನ್ಯ ರೂಪ ಮೇ ಇನ್ ಕೋಕ್ತಿಯೋ ಕಾ ಪ್ರಯೋಗ ಕರ್ತೆ ಹೈ. ಇಸ್ ತರಹ ಸೆ ಬಚ್ಚೆ ಪಹಲೆ ಘರ್ ಮೇ ಬಾದ್ ಮೇ ಪಾಠಶಾಲಾ ಔರ್ ಸಮಾಜ ಸೆ ಸೀಖತೆ ಹೈ. ಇನ್ಕಾ ಪ್ರಯೋಗ ಸ್ವತಂತ್ರ ರೂಪ ಮೇ ಹೋತಾ ಹೈ. ವಾಕ್ಯೋ ಮೇ ಪ್ರಯೋಗ ಕರ್ನೆ ಪರ್ ಇನ್ಕಾ ರೂಪ ನಹಿ ಬದಲ್ತಾ.
2: ರೂಪ ನಹಿ ಬದಲ್ತಾ, ಇಸ್ಕಾ ಅರ್ಥ ಕ್ಯಾ ಹೈ ಗುರುಜಿ?
1: ಹಾಂ, ಮುಜೆ ಯಾದ್ ಹೈ, ಜೈಸೆ ಹಮ್ ಕನ್ನಡ ಭಾಷಾ ಮೇ ಕಹತೆ ಹೈ ವೈಸಾ ಹಿ ಹೋತಾ ಹೈ. ಜೈಸೆ ಕೈ ಕೆ ಸರಾದರೆ ಬಾಯಿ ಮೊಸರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇತ್ತದರಿ ಅತ್ತ ಪುಲಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ, ಅಲ್ಪ ವಿದ್ಯಾ ಮಹಾಗರ್ವಿ, ಕುರುಪಿ ಬಹು ಚೇಷ್ಟಿತ.
2: ಹಾಂ ಹಾಂ ಗೊತ್ತಾಯ್ತು. ಚೋಟೆ ಮೂಫ್ ಬಡಿ ಬಾತ್ ಅಂದ್ರೆ ಯೋಗ್ಯತಾ ಸೆ ಅಧಿಕ ಬಾತೆ ಕರ್ನಾ, ಮೂಫ್ ಮೇ ರಾಮ ನಾಮ ಬಗಲ್ ಮೇ ಚೂರಿ, ಊಪರ್ ಸೆ ಸಜ್ಜನ್ತಾ ಭೀತರ್ ಸೆ ಕಪಟಿ, ಅಧ ಝಲ್ ಗಗರಿ ಚಲ್ ಕರ್ ಜಾಯೆ, ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ.
3: ಹಾಂ, ಲೋಕೋಕ್ತಿಯಾ ನೀತಿಪೂರ್ವಕ ಶಿಕ್ಷಾಪ್ರದ ಏವಂ ವ್ಯಂಗ್ಯಪೂರ್ಣ ಹೋತಿ ಹೈ. ಇನ್ಕೆ ಪ್ರಯೋಗ ಸೆ ವಾಕ್ಯ ಅಧಿಕ ಪ್ರಭಾವಶಾಲಿ ಔರ್ ಭಾಷಾ ಚಮತ್ಕಾರಿಕ ಹೋ ಜಾತಿ ಹೈ.
1: ಗುರುಜಿ, ಅಬ್ ಮೈ ಕುಛ್ ಲೋಕೋಕ್ತಿಯಾ ಸುನಾತಾ ಹೂ ಜಿನ್ಹೇ ಮೈ ಪರೀಕ್ಷಾ ಕೆ ಲಿಯೆ ಅಭ್ಯಾಸ ಕಿಯಾ ಥಾ.
3: ಹಾಂ ಹಾಂ ಜರೂರ್ ಸುನಾವೋ ಯಶಸ್.
1: ಭೋಯಾ ಪೇಡ್ ಬಬೂಲ್ ಕಾ ಆಮ್ ಕಹಾ ಸೆ ಹೋಯ್?
3: ಬೇವು ಬಿತ್ತಿ ಮಾವು ಪಡೆದಂತೆ, ಅಥವಾ ಬೇವಿನ ಬೀಜ ಹಾಕಿ ಮಾವನ ಹಣ್ಣನ ಬಯಸಿದಾಗಾಯ್ತು.
1: ಹಾತಿ ಕೆ ದಾಂತ ದಿಖಾನೆ ಕೆ ಔರ್ ಖಾನೆ ಕೆ ಔರ್?
3: ಆನೆ ಹಲ್ಲು ತಿನ್ನಕ್ಕೆ ಬೇರೆ, ನೋಡುವ ದಂತನೆ ಬೇರೆ. ಘರ್ ಕಿ ಮುರ್ಗಿ ದಾಲ್ ಬರಾಬರ್.
2: ಇನ್ ಲೋಕೋಕ್ತಿಯೋ ಕಾ ಭಾವ ಕಹನೆ ಕಾ ಪ್ರಯತ್ನ ಮೈ ಕರೂಂಗಿ ಗುರುಜಿ.
3: ಹಾಂ ಕ್ಯೂ ನಹೀ ಕರೋ.
2: ಭೂರೆ ಕಾರ್ಯ ಕಾ ಪರಿಣಾಮ ಭೂರಾ ಹೋತಾ ಹೈ, ಮನ್ ಮೇ ಕುಛ್ ಔರ್ ಬಾಹ್ರಿ ಕುಛ್ ಔರ್, ಪಾಸ್ ಕಿ ವಸ್ತು ಕಾ ಮಹತ್ವ ನ ಸಮಜ್ನಾ.
1: ಕನ್ನಡದಲ್ಲಿ ಹೇಳ್ತೀವಲ್ಲ ಹಾಗೆ ಅಲ್ವಾ?
2: ಗೊತ್ತಾಯ್ತಾ.
3: ಅಬ್ ಹಮ್ ಅರ್ಥ ಯಾನಿ ಭಾವ ಸಮಜ್ ಕರ್ ಕುಛ್ ಲೋಕೋಕ್ತಿಯೋ ಕಾ ಯಾದ ಕರ್ನೆ ಕಾ ಪ್ರಯತ್ನ ಕರೆಂಗೆ. ಜೈಸೆ ಆಪ್ಸಿ ಫೂಟ್ ಸೆ ಹಾನಿ ಹೋನಾ, ಘರ್ ಕಿ ಭೇದಿ ಲಂಕಾ ಢಾಯೆ, ಅಯೋಗ್ಯ ಶಾಸಕ ಕೆ ಕಾರಣ ಭ್ರಷ್ಟಾಚಾರ ಫೈಲ್ನಾ, ಅಂಧೇರ್ ನಗರಿ ಚೌಪಟ್ ರಾಜಾ, ಟಕೆ ಸೇರ್ ಭಾಜಿ ಟಕೆ ಸೇರ್ ಖಾಜಾ, ಮನ್ ಚಂಗಾ ತೋ ಕಟೌತಿ ಮೇ ಗಂಗಾ, ಮನ್ ಸಾಫ್ ಹೋತೋ ವಹಿ ಪೂಜಾ ಹೈ.
1: ಗುರುಜಿ, ನಾ ರಹೆಗಾ ಭಾಂಸ್ ನಾ ಬಜೆಗಿ ಭಾಂಸುರಿ, ಇಸ್ಕಾ ಅರ್ಥ ಸಮಸ್ಯಾ ಕಾ ಸಮಾಧಾನ ನಹೀ ಮಿಲ್ನಾ, ಠೀಕ್ ಹೈ ನಾ ಗುರುಜಿ?
2: ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಅಂತಾರಲ್ಲ ಹಾಗೆ, ತುಂಬಿದ ಕೊಡ ತುಳ್ಕಲ್ಲ. ಇದರರ್ಥ ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ ಹೋತಾ ಹೈ, ಯಾನಿ ಅಯೋಗ್ಯ ವ್ಯಕ್ತಿ ಅಧಿಕ ಘಮಂಡ್ ದಿಖಾತಾ ಹೈ.
1: ಗುರುಜಿ, ಅಬ್ ಆಪ್ ಕುಛ್ ಜಾನೆ ಪಹಚಾನೆ ಲೋಕೋಕ್ತಿಯೋ ಕಾ ಪೂರ್ವಾರ್ಧ ಕಹಿಯೆ, ಹಮ್ ಉತ್ತರಾರ್ಧ ಯಾದ ಕರ್ನೆ ಕಾ ಪ್ರಯತ್ನ ಕರೆಂಗೆ.
3: ಕ್ಯೂ ನಹೀ, ಖೇಲ್ತೆ ಖೇಲ್ತೆ ಹಮ್ ಕುಛ್ ಔರ್ ಸೀಖೆಂಗೆ. ಆಪ್ ಭಲಾ ತೋ
2: ಜಗ್ ಬಲಾ, ಆಪ್ ಬಲಾ ತೋ ಹೋ ಜಗ್ ಬಲಾ.
3: ಆಪ್ ಭಲಾ ತೋ ಜಗ್ ಭಲಾ, ಆಪ್ ಭಲಾ ತೋ ಜಗ್ ಭಲಾ. ಚಿರಾಗ್ ತಲೆ
1: ಅಂಧೇರ, ಚಿರಾಗ್ ತಲೆ ಅಂಧೇರ.
3: ಚಾರ್ ದಿನ್ ಕಿ ಚಾಂದನಿ
2: ಫಿರ್ ಅಂಧೇರಿ ರಾತ್, ಚಾರ್ ದಿನ್ ಕಿ ಚಾಂದನಿ ಫಿರ್ ಅಂಧೇರಿ ರಾತ್.
3: ಇಸ್ಕಾ ಅರ್ಥ ಕಮ್ ಸಮಯ ಮೇ ಅಧಿಕ ಸುಖ, सहज पके तो,
1: सहज पके सो मीठा होए,
3: सहज पके सो मीठा होए। इसका अर्थ सोच समझकर किए गए कार्यों का परिणाम अच्छा ही होता है।
1: गुरुजी, मुझे कुछ संदेह है कि हम इन लोकोक्तियों को कैसे प्रयोग कर सकते हैं।
3: कौन सा बताओ?
1: जैसे अंधे की लकड़ी, आंखें चुराना, अंग अंग मुस्कुराना।

0: वाक्यों में होता है। जैसे मोहन माता पिता के लिए अंधे की लकड़ी के समान है।
1: आज हम इस विषय पर कुछ पाठ सीखा है। यशस और शरण्या, हम इस पाठ को यही समाप्त करेंगे।
0: धन्यवाद गुरुजी।
2: धन्यवाद गुरुजी।
3: ರಾಷ್ಟ್ರಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ಇಂದು ಮಂಜುನಾಥ್, ಇವರೊಂದಿಗೆ ಭಾಗವಹಿಸಿದವರು ಶರಣ್ಯ ಬಿ ಎಸ್ ಹಾಗೂ ಯಶಸ್ ಭರದ್ವಾಜ್ ಎಂಬಿ.
5: ಬಾಲ್ಯ ವಿವಾಹವು ಹೆಣ್ಣು ಮಕ್ಕಳ ಜೀವನ, ಆರೋಗ್ಯ, ಸಮಾನತೆ ಮತ್ತು ಮುಕ್ತವಾದ ಆಯ್ಕೆಯ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ. ಕಾನೂನಿನ ಪ್ರಕಾರ ಸರಿಯಾದ ವಯಸ್ಸಿಗೆ ವಿವಾಹವನ್ನು ಮಾಡುವುದರಿಂದ ಹೆಣ್ಣು ಮಕ್ಕಳ ಆರೋಗ್ಯ ಹಾಗೂ ಸಾಮಾಜಿಕ ಜೀವನವು ಉತ್ತಮವಾಗಿರುತ್ತದೆ. ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗಾಗಿದ್ದು ಅದು ಶಿಕ್ಷಾರ್ಹ ಅಪರಾಧ.

ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹಪ್ರಸಾರದಲ್ಲಿ ಕೇಳಿದ್ದೀರಿ. ಆಕಾಶವಾಣಿ ಕಾರವಾರ ಆತ್ಮೀಯ ಕೇಳುವರಿಗೆಲ್ಲ ಅಪರ್ಣಾ ನೈ ಹೇಳುವ ನಮಸ್ಕಾರಗಳು ಮತ್ತು ಕಾರ್ಯಕ್ರಮಗಳನ್ನು ಕೇಳಲು ಆತ್ಮೀಯ ಸ್ವಾಗತ. ಸಮಯ 5:44. ಆತ್ಮೀಯರೇ, ಇನ್ನು ಮುಂದೆ ಚಿಣ್ಣರ ಚಿತ್ತಾರ.

ആകാശവാണി കാരവാര. ചെമ്മര ചിത്താര മക്കളിഗാഗി കാര്യ

0: సాయి బాల్, కజ్జి హుళకడ్డి సాయి బాల్, గుళ్ళే గజకర్ణ సాయి బాల్, కెసరు హుణ్ణ
1: సాయి బాల్.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಅಕ್ಕ ಕೆಲ್ಸ ಸಿಕ್ತು.
4: ಅರೆ ವಾ, ಅಭಿನಂದನೆಗಳು. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.
3: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
4: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
3: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
4: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
3: ಆದ್ರೆ ಅಕ್ಕ
4: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
3: ಪಾರ್ಟಿನಂದು ಬಜೆಟ್ ನಿಂದು.
4: ಹೌದಾ?
5: RBI ಹೇಳುತ್ತೆ,
6: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

0: ಉತ್ತರ ಕನ್ನಡ ಜಿಲ್ಲೆ ಕುಮಟಾದ ಶ್ರೀ ಶಾಂತಿಕಾಂಬಾ ಪ್ರೌಢಶಾಲೆ ಹೆಗಡೆ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ.
1: ಸ್ನೇಹಿತರೆ, ಈಗ ಕುಮಟಾ ತಾಲೂಕಿನ ಶ್ರೀ ಶಾಂತಿಕಾಂಬಾ ಪ್ರೌಢಶಾಲೆ ಹೆಗಡೆಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಮೊದಲಿಗೆ ಭಕ್ತಿಗೀತೆ, ಕುಮಾರಿ ಕಾವ್ಯ, ಶ್ರೀಧರ್ ಪಟಗಾರ್ ಮತ್ತು ಸಂಗಡಿಗರು.

0: ಭಕ್ತಿ ಗೀತೆ ಕೇಳಿದಿರಿ. ಈಗ ಸಂತ ಶಿಶುನಾಳ ಶರೀಫರಿಂದ ವಿರಚಿತ ಗೀತೆ ಚೆನ್ನಪ್ಪ ಚನ್ನಗೌಡ, ಹೇಳಲಿದ್ದಾಳೆ ಕುಮಾರಿ ಪ್ರಭಾ ಜಟ್ಟಿಪಟ್ಗಾರ್.
1: ಚೆನ್ನಪ್ಪ ಚನ್ನೇಗೌಡ ಕುಂಬಾರ ಮಾಡಿದ ಕೊಡನವ್ವ, ಚೆನ್ನಪ್ಪ ಚನ್ನೇಗೌಡ.

0: ಊರಿಗೆ ಬಂದೆನಾ.
1: ಈಗ ಕೆಲವು ಗಾದೆ ಮಾತುಗಳನ್ನ ಕೇಳೋಣ ಕುಮಾರಿ ಪಲ್ಲವಿ ಗಣಪತಿ ಪಟಗಾರ್ ಇವಳಿಂದ.
2: ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು, ಗಾದೆಗಳು ವೇದಗಳಿಗೆ ಸಮಾನ. ಗಾದೆಗಳನ್ನು ಜನಪದರ ಅನುಭವದ ಕಣಜ ಎನ್ನುವರು. ಗಾದೆಗಳು ನಮಗೆ ಮಾರ್ಗದರ್ಶನವನ್ನು ನೀಡುತ್ತವೆ. ಅಂತಹ ಗಾದೆಗಳಲ್ಲಿ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎಂಬ ಗಾದೆಯು ಒಂದಾಗಿದೆ. ಜ್ಞಾನವನ್ನು ಗಳಿಸಬೇಕೆಂದಿರುವವನು ಪುಸ್ತಕಗಳನ್ನು ಓದಿದರಷ್ಟೇ ಸಾಲದು, ಹಲವು ದೇಶಗಳನ್ನು ಸುತ್ತಬೇಕು. ಬೇರೆ

0: ಬೇರೆ ಜನರ ಸಂಪರ್ಕ ಮಾಡಬೇಕು. ಅವರ ಆಚಾರ ವ್ಯವಹಾರ, ಆಹಾರ ಅಭ್ಯಾಸಾದಿಗಳನ್ನು ತಿಳಿಯಲು ಪ್ರಯತ್ನಿಸಬೇಕು. ಆಯಾ ಪ್ರದೇಶಗಳ ಪ್ರಾಕೃತಿಕ ಸಂಪತ್ತು, ಮಳೆ ಬೆಳೆ, ಹವಾಗುಣ, ಜನಜೀವನದ ರೀತಿನೀತಿಗಳನ್ನು ಅಭ್ಯಸಿಸಬೇಕು. ಆಯಾ ದೇಶಗಳ ಪ್ರದೇಶ ಪರಿಚಯ ಇತಿಹಾಸಗಳ ಓದುವಿಕೆಯೊಂದಿಗೆ ಇಂಥ ಹುಸ್ತಾಟ ಮಾಡುವುದರಿಂದ ಕಲಿಕೆಗೆ ಉತ್ತಮ ತಳಹದಿ ಲಭಿಸುತ್ತದೆ. ಅದರಂತೆ ನಮ್ಮ ಶಬ್ದ ಸಂಪತ್ತನ್ನು, ಜ್ಞಾನ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಲು ಕೋಶಗಳನ್ನು ಓದಿ ಅರ್ಥ ಮಾಡಿಕೊಳ್ಳಬೇಕು. ಅದು ಶಬ್ದಕೋಶ, ವಿಶ್ವಕೋಶ ಆಗಬಹುದು. ಅವುಗಳ ಓದುವಿಕೆಯೊಂದಿಗೆ ನಮ್ಮ ಜ್ಞಾನಾಭಿವೃದ್ಧಿ ಆಗುತ್ತದೆ. ಹೀಗಾಗಿ ಇದೊಂದು ಗಾದೆ, ಮಾರ್ಗದರ್ಶಕ ಗಾದೆಯಾಗಿದೆ.
1: ತಾವೇ ರಚಿಸಿದಂತಹ ಕವನಗಳನ್ನ, ತಮ್ಮ ಅಂತರಾಳದ ಅನಿಸಿಕೆಗಳನ್ನ ಹಂಚಿಕೊಳ್ಳಲಿದ್ದಾರೆ ಕಮಲಾಕರ್ ನಾರಾಯಣ ಮುಖ್ರಿ.
2: ಮಳೆ ಬಿಸಿಲೆ ಚಳಿಯೇ ಇರಲಿ, ಒಳಗಿರದೆ ಸದಾ ಹೊಲದಲ್ಲಿ ಬೆಳೆ ಬೆಳೆಯುವ ಶ್ರಮಜೀವಿ ಅನ್ನದಾತನೆ, ಇಳಿಯೊಳಗಾದಿ ಒಂದ್ಯನು ದಿವ್ಯ ಶಕ್ತಿ. ಒಳ ಹನ್ನೊಂದಿರಲು ಬಹುಬೇಗ ದಾರಿಗಳಲ್ಲಿ, ಇಹದ ವ್ಯಾಮೋಹ ಬಿಡಬೇಕು. ದೇಹವೆಂಬುದೊಂದು ಸುಂದರ ಮನೆಯಂತೆ, ಸುಂದರ ಮನೆಯಲ್ಲಿ ವಸ್ತುಗಳಿದ್ದರೆ ಚೆನ್ನ ಹೇಗೋ, ಹಾಗೆ ದೇಹವೆಂಬ ಸುಂದರತೆಗೆ ನ್ಯಾಯ ನೀತಿ ಪ್ರೀತಿ ವಿಶ್ವಾಸಗಳಿಂದ ನಡೆದರೆ ಬಲು ಚೆನ್ನ. ನಮ್ಮ ನಿಮ್ಮೆಲ್ಲರ ಹೃದಯದ ಮಂದಿರದಲ್ಲಿ ಆಧ್ಯಾತ್ಮವೆಂಬ ಸುಳಿಗಾಳಿ ಸುಳಿದರೆ ಚೆನ್ನವು ಬಲು ಚೆನ್ನ. ಬೆಳೆದ ಮರ ನೀಡುವುದು ಹಣ್ಣು, ಬೆಳೆದ ಮರ ನೀಡುವುದು ತಂಪು, ಬೆಳೆದ ಮರ ನೀಡುವುದು ಇಂಪು, ಬೆಳೆದ ಮರ ನೀಡುವುದು ನೆರಳು, ಬೆಳೆದ ಮರ ನೀಡುವುದು ಉಸಿರು, ಬೆಳೆದ ಮರ ನೀಡುವುದು ಹಸಿರು. ಕಳೆದು ಹೋದ ಕೆಟ್ಟ ಕ್ಷಣಗಳ ಮೇಲಕ್ಕು ಹಾಕಿ ಸಮಯದ ವ್ಯರ್ಥ ಮಾಡಿದ್ದೀರು ನೀನು. ಎದುರಿಗಿರುವ ಸುಂದರ ಕ್ಷಣಗಳಂತ ಚಿತ್ತ ಹರಿಸಿ, ಸುಂದ ಮನದ ಮೀನತೆದೆಡೆಗೆ ಮನಹರಿಸಿ, ಉಜ್ವಲ ಭವಿಷ್ಯದ ಕಟ್ಟಿಕೊಂಡಿರು. ಸ್ನೇಹಿತರೆ ಎಚ್ಚರವಿರಲಿ, ಸುಳ್ಳು ನಿಮ್ಮ ಯಶಸ್ವಿಗೆ ಮುಳ್ಳು. ಸುಳ್ಳು ಹೇಳುವ ಅಭ್ಯಾಸಕ್ಕೆ ಕಡಿವಾಣ ಹಾಕದಿದ್ದರೆ ಅದು ಸ್ವಭಾವವಾಗುವ ಅಪಾಯವಿದೆ. ಸ್ನೇಹಿತರೆ ಸುಳ್ಳು ಹೇಳುವುದು ಸ್ವಭಾವವಾಗದ ಹಾಗೆ ಗಮನವಿರಲಿ. ಸುಳ್ಳು ವ್ಯಕ್ತಿತ್ವಕ್ಕೆ ಬಡಿದ ಕಪ್ಪು ಮಸಿ. ನಮಗೆ ಎದುರಾಗುವ ಪ್ರತಿಯೊಂದು ಸಮಸ್ಯೆಗಳ ಒಳಗೊಂದು ಅವಕಾಶ ಉಜ್ವಲವಾಗಿರುತ್ತದೆ. ಪ್ರೀತಿ ವಿದ್ಯಾರ್ಥಿಗಳೇ, ಮಾತೃ ದೇವೋಭವ ಮನೆಯ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು, ಉಪ್ಪಿಗಿಂತ ರುಚಿಲ್ಲ, ತಾಯಿಗಿಂತ ಬಂಧುವಿಲ್ಲ ಎಂಬ ಮಾತುಗಳನ್ನು ಕೇಳದಿರಲು. ಹಾಗೆಯೇ ಜಗತ್ತಿನ ಕೆಟ್ಟ ಮಕ್ಕಳಾದರೂ ಹುಟ್ಟಾರು, ಆದರೆ ಕೆಟ್ಟ ತಾಯಿ ಹುಟ್ಟುವುದಿಲ್ಲ ಎನ್ನುವ ಮಾತು ಇದೆ. ಹೌದು ಮಕ್ಕಳೇ, ತಾಯಿ ದೇವರಿಗೆ ಸಮಾನ. ತಾಯಿ ತನ್ನ ಮಕ್ಕಳಿಗೆ ಪಡುವ ಕಷ್ಟ ಅದು ಅವಳಿಗೆ ಮಾತ್ರ ಗೊತ್ತು. ಆದ್ದರಿಂದ ಮಕ್ಕಳಾದವರು ಹೆತ್ತವರ ಸೇವೆ ಮಾಡುವ, ಅವರಿಗೆ ಸಹಾಯ ಮಾಡುವ ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಕು.
1: ಭಾವಗೀತೆ ಕುಮಾರಿ ಅನುಷಾ ತಿಮ್ಮಣ್ಣ ನಾಯ್ಕ ಸಂಗಡಿಗರಿಂದ.

0: ಕನ್ನಡದ ಹೆಸರಾಂತ ಕವಿ ಡಿ ಎಸ್ ಕರ್ಕಿಯವರು ರಚಿಸಿದಂತಹ ಭಾವಗೀತೆಯನ್ನ ಕೇಳಿದ್ರಿ. ಸುಮಂತ್ ವಿನಾಯಕ್ ಮಡಿವಾಳ ಈತ ತಮಗೆಲ್ಲ ಪ್ರಥಮ ಲೋಲಕ ಗಡಿಯಾರವನ್ನು ಕಂಡುಹಿಡಿದ ವಿಜ್ಞಾನಿ ಗ್ಯಾಲಿಲಿಯೋ ಗ್ಯಾಲಿಲಿಯ ಕಿರುಪರಿಚಯವನ್ನ ಮಾಡಿಕೊಡಲಿದ್ದಾನೆ.
1: ಗ್ಯಾಲಿಲಿಯೋ ಗ್ಯಾಲಿಲಿ 15ನೇ ಫೆಬ್ರವರಿ 1564ರಲ್ಲಿ ಇಟಗಿಯ ಪಿಜಾ ಎಂಬಲ್ಲಿ ಜನಿಸಿದರು. ಇವರು ಬಾಲ್ಯದಿಂದಲೂ ಗಣಿತ ಮತ್ತು ನೈಸರ್ಗಿಕ ತತ್ವಶಾಸ್ತ್ರದಲ್ಲಿ ಆಸಕ್ತಿ ಹೊಂದಿದ್ದರು. ಆದರೆ ಇವರ ತಂದೆ ವಿನ್ಸೆಂಜೋ ಗ್ಯಾಲಿಲಿ ಗ್ಯಾಲಿಲಿಯೋ ವೈದ್ಯರಾಗಬೇಕು ಎಂದು ಬಯಸಿದ್ದರು. ಅದರಂತೆ ಗ್ಯಾಲಿಲಿಯೋ ಗ್ಯಾಲಿಲಿ 1581ರಲ್ಲಿ ಪಿಸಾ ವಿಶ್ವವಿದ್ಯಾಲಯದಲ್ಲಿ ವೈದ್ಯಕೀಯ ಪದವಿಗಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡರು. ಆದರೆ ಅವರ ಅಭಿರುಚಿ ಗಣಿತ ವಿಷಯವಾದದ್ದರಿಂದ ವೈದ್ಯಕೀಯ ಪದವಿ ಎಂದಿಗೂ ಪಡೆಯಲಾಗಲಿಲ್ಲ. 1856ರಲ್ಲಿ ತಮ್ಮ ಮೊದಲ ವೈಜ್ಞಾನಿಕ ಪುಸ್ತಕ ದ ಲಿಟಲ್ ಬ್ಯಾಲೆನ್ಸ್ ಅನ್ನು ಬರೆದರು. ಈ ಪುಸ್ತಕದಲ್ಲಿ ಅವರು ಅಳತೆ ಮಾಪನ ಬಳಸಿ ಆರ್ಕಿಮಿಡೀಸ್ ವಿಧಾನದಲ್ಲಿ ವಸ್ತುಗಳ ಸಾಪೇಕ್ಷ ಸಾಂದ್ರತೆಯನ್ನು ಹೇಗೆ ಕಂಡುಹಿಡಿಯಬಹುದು ಎಂಬುದನ್ನು ವಿವರಿಸಿದ್ದಾರೆ. 1589ರಲ್ಲಿ ಸರಣಿ ಪ್ರಬಂಧ ಮಾಲಿಕೆ ಡಿ ಮೋಟು ಪ್ರಕಟಿಸಿದರು. ಇದರಲ್ಲಿ ಅವರು ಬೀಳುತ್ತಿರುವ ವಸ್ತುಗಳ ಬಗ್ಗೆ ಇಳಿವೋರೆ ಬಳಸಿ ಅವರೋಹಣದಲ್ಲಿ ವಸ್ತುಗಳ ವೇಗವನ್ನು ಹೇಗೆ ತಗ್ಗಿಸಬಹುದು ಎಂಬುದರ ವಿಚಾರ ಸರಣಿಯನ್ನು ಮಂಡಿಸಿದ್ದಾರೆ. ವೆನಿಸ್ ಗಣರಾಜ್ಯದ ವಿಶ್ವವಿದ್ಯಾಲಯದಲ್ಲಿ 1592ರಲ್ಲಿ ಗಣಿತ ಪ್ರಾಧ್ಯಾಪಕರಾಗಿ ನೇಮಕಗೊಂಡರು. ಇಲ್ಲಿ ಚಲನೆಯ ಕುರಿತಾಗಿ ಮತ್ತಷ್ಟು ಅವಲೋಕಿಸಿದರು. ಇಳಿವೋರೆ ಮತ್ತು ಸರಳ ಲೋಲಕಗಳ ಮೂಲಕ ಅಧ್ಯಯನ ನಡೆಸಿ ಏಕರೂಪ ವೇಗೋತ್ಕರ್ಷಕ್ಕೆ ಒಳಪಟ್ಟ ವಸ್ತುಗಳ ಚಲಿಸಿದ ದೂರವು ಅದು ತೆಗೆದುಕೊಳ್ಳುವ ಕಾಲದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಎಂಬ ಸರಿಯಾದ ನಿಯಮವನ್ನು ಪ್ರತಿಪಾದಿಸಿದರು. ಗ್ಯಾಲಿಲಿಯೋ ಒಬ್ಬ ಉತ್ತಮ ಕಸುಬುದಾರರು ಆಗಿದ್ದರು. ಆಗಿನ ಕಾಲದಲ್ಲಿ ಲಭ್ಯವಿದ್ದ ದೂರದರ್ಶಕಗಳಿಂದಲೂ ಉತ್ತಮ ದೃಗ್ ಸಾಮರ್ಥ್ಯದ ಹಲವಾರು ದೂರದರ್ಶಕಗಳನ್ನು ಇವರು ಅಭಿವೃದ್ಧಿಪಡಿಸಿದರು. 1640ರಲ್ಲಿ ಪ್ರಥಮ ಲೋಲಕ ಗಡಿಯಾರವನ್ನು ಇವರು ಸಿದ್ಧಪಡಿಸಿದರು. ತಮ್ಮ ಖಗೋಳ ಶೋಧನೆಗಳ ಕುರಿತಾದ ಪುಸ್ತಕ ಸ್ಟಾರಿ ಮೆಸೆಂಜರ್ದಲ್ಲಿ ಗ್ಯಾಲಿಲಿಯೋರವರು ಚಂದ್ರನ ಮೇಲೆ ಇರುವ ಪರ್ವತಗಳ ಕುರಿತಾಗಿ ಆಕಾಶಗಂಗೆಯಲ್ಲಿ ಇರಬಹುದಾದ ಹಲವಾರು ಪುಟ್ಟ ನಕ್ಷತ್ರಗಳು ಹಾಗೂ ಗುರುಗ್ರಹದ ಸುತ್ತಲೂ ಸುತ್ತುತ್ತಿರುವ 4 ಪುಟ್ಟ ಕಾಯಗಳ ಕುರಿತಾಗಿ ವಿವರಿಸಿದ್ದಾರೆ.
0: ವಿಜ್ಞಾನಿ ಗ್ಯಾಲಿಲಿಯೋ ಗ್ಯಾಲಿಲಿಯ ಪರಿಚಯವನ್ನ ಮಾಡಿಕೊಂಡಿರಿ. ಶಿವಾನಂದ್ ವಸಂತ ಮುಕ್ರಿ ಈತನಿಂದ ಸ್ವರಚಿತ ಕವನ ವಾಚನ.
2: ಗಿಳಿಯಿರುವುದು ಪಂಜರದಲ್ಲಿ, ಪಂಜರ ಇರುವುದು ಅರಮನೆಯಲ್ಲಿ, ಅರಮನೆ ಇರುವುದು ಮೈಸೂರಿನಲ್ಲಿ, ಮೈಸೂರು ಇರುವುದು ಕರ್ನಾಟಕದಲ್ಲಿ. ಬಟ್ ನನ್ನ ತಂದೆ ತಾಯಿ ಇರುವುದು ನನ್ನ ಹೃದಯದಲ್ಲಿ. ತಂತಿ ಎರಡಾದರೂ ನಾದ ಒಂದೇ, ವೀಣೆ ಎರಡಾದರೂ ಸ್ವರ ಒಂದೇ, ಊರು ಬೇರೆ ಆದರೂ ಜಾತಿ ಒಂದೇ, ನನ್ನ ನಿನ್ನ ಜಾತಿ ಬೇರೆ ಆದರೂ ಸ್ನೇಹ ಒಂದೇ. ಚುಕ್ಕಿಗೆ ಆಕಾಶ ಚಂದ, ಮೀನಿಗೆ ನೀರೇ ಚಂದ, ಹೆಣ್ಣಿಗೆ ಕುಂಕುಮ ಚಂದ, ಆದರೆ ನನ್ನ ಸುತ್ತಮುತ್ತಲಿನ ಪರಿಸರವೇ ಚಂದ. ಹೂವಂತ ನಿಮ್ಮ ಮನಸ್ಸಿನಲ್ಲಿ ಪ್ರೀತಿಯ ಜೇನು ಸದಾ ಇರಲಿ, ಸ್ವರ್ಗಕ್ಕೂ ಮಿಗಿಲಾದ ನಿಮ್ಮ ಹೃದಯದಲ್ಲಿ ನನ್ನ ಪ್ರೀತಿಗೆ ಜಗವಿರಲಿ.
0: ಸ್ವರಚಿತ ಕವನವನ್ನ ಕೇಳಿದಿರಿ. ಮಾನಸ ರಾಮಕೃಷ್ಣ ಮಡಿವಾಳ್ ಇವಳಿಂದ ಗಾದೆ ಮಾತಿನ ವಿಸ್ತರಣೆ.
3: ಕಟ್ಟುವುದು ಕಠಿಣ, ಕೆಡಿಸುವುದು ಸುಲಭ. ಗಾದೆಗಳು ವೇದಗಳಿಗೆ ಸಮಾನ. ಗಾದೆಗಳನ್ನು ಜನಪದದ ಅನುಭವದ ಕಣಜ ಎನ್ನುವರು. ಗಾದೆಗಳು ನಮಗೆ ಮಾರ್ಗವನ್ನು ತೋರುತ್ತದೆ. ಇದರಲ್ಲಿ ಕಟ್ಟುವುದು ಕಠಿಣ, ಕೆಡಿಸುವುದು ಸುಲಭ ಈ ಗಾದೆಯು ಒಂದು ಅರ್ಥ. ಯಾವುದೇ ಕೆಲಸವನ್ನು ಸರಿಯಾಗಿ ಮಾಡಬೇಕಾದರೆ ಕಷ್ಟಪಡಬೇಕು, ಆದರೆ ಹಾಳು ಮಾಡಲು ಕಷ್ಟಪಡಬೇಕಾಗಿಲ್ಲ. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಇದೇ ಅರ್ಥವನ್ನು ಕೊಡುತ್ತದೆ. ಒಬ್ಬ ಕುಂಬಾರ ಮಡಿಕೆಯನ್ನು ಮಾಡಲು ಮಣ್ಣನ್ನು ತಂದು ಕಲ್ಲುಗಳನ್ನು ಬೇರ್ಪಡಿಸಿ ಮಣ್ಣನ್ನು ಹದ ಮಾಡಿ ಕಷ್ಟಪಟ್ಟು ಮಡಿಕೆಗಳನ್ನು ಮಾಡುತ್ತಾನೆ. ಆದರೆ ಆ ಮಡಿಕೆಯನ್ನು ಒಡೆಯಲು ಒಂದು ದೊಣ್ಣೆ ಪೆಟ್ಟು ಸಾಕು. ಯಾವುದೇ ಒಂದು ಉತ್ತಮ ಕೆಲಸವನ್ನು ಮಾಡುವುದು ತುಂಬಾ ಕಷ್ಟ, ಆದರೆ ಅದೇ ಕೆಲಸವನ್ನು ಹಾಳು ಮಾಡುವುದು ತುಂಬಾ ಸುಲಭ. ಪ್ರಾಚೀನ ಭಾರತೀಯರು ಕಠಿಣ ಶ್ರಮ ವಹಿಸಿ ಭಾರತದ ವಾಸ್ತುಶಿಲ್ಪಗಳನ್ನು ನಿರ್ಮಿಸಿದರು. ಆದರೆ ವಿದೇಶಿಯನರು ಒಂದು ಕ್ಷಣ ಮಾತ್ರದಲ್ಲಿ ವಾಸ್ತುಶಿಲ್ಪಗಳನ್ನು ಕೆಡಗಿ ಹಾಕಿದರು. ಹಾಗೆ ಮನುಷ್ಯ ತನ್ನ ಜೀವನದ ಭವಿಷ್ಯವನ್ನು ನಿರ್ಮಿಸಲು ಜೀವನವೆಲ್ಲ ಕಷ್ಟಪಡಬೇಕು, ಆದರೆ ವ್ಯಕ್ತಿತ್ವವನ್ನು ಹಾಳು ಮಾಡಿಕೊಳ್ಳುವುದಕ್ಕೆ ಒಂದರ ಗಳಿಗೆ ಸಾಕು. ಆದರೆ ಮಾನವ ತನ್ನ ಘನತೆಯನ್ನರಿತು ಕಾರ್ಯನಿರ್ವಹಿಸಬೇಕೆಂದು ಪ್ರಸ್ತುತ ಗಾದೆಯು ತಿಳಿಸುತ್ತದೆ.
0: ಮಾನಸ ರಾಮಕೃಷ್ಣ ಮಡಿವಾಳ್ ಇವಳಿಂದ ಗಾದೆಯ ವಿಸ್ತರಣೆಯನ್ನ ಕೇಳಿದ್ರಿ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳದ ಕನ್ನಡದ ಹೆಸರಾಂತ ಕವಿ ಶ್ರೀ ಅರವಿಂದ ಮಾಲಗತ್ತಿ ಅವರ ಪರಿಚಯ ಮಾಡಿಕೊಡಲಿದ್ದಾನೆ ಪ್ರಸನ್ನ ಶ್ರೀಪಾದ್ ಶೇಟ್.
4: ಅರವಿಂದ ಮಾಲಗತ್ತಿ ಅವರು ಕ್ರಿಸ್ತಶಕಪೂರ್ವ 1956ರಲ್ಲಿ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳದಲ್ಲಿ ಜನಿಸಿದರು. ಇವರು ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಎಂಎ ಪಿಎಚ್ಡಿ ಪದವಿಗಳನ್ನು ಪಡೆದು ಪ್ರಸ್ತುತ ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಸಂಶೋಧನೆ ಮತ್ತು ವೈಚಾರಿಕ ಲೇಖನಗಳಿಂದ ಪ್ರಸಿದ್ಧರಾಗಿದ್ದಾರೆ. ಜನಪ್ರಿಯ ಕವಿಯಾಗಿರುವ ಇವರು ವಿಶ್ವತೋಮುಖ, ಹೂಬಲಬಾರ, ಮೂಕನಿಗೆ ಬಾಯಿ ಬಂದಾಗ, ಕಪ್ಪು ಕಾವ್ಯ, ಮೂರನೆಯ ಕಣ್ಣು, ನಾದ ನಿನಾದ, ಸಿಲಿಕಾನ್ ಸಿಟಿ ಮತ್ತು ಕೋಗಿಲೆ, ಚಂಡಾಲ ಸ್ವರ್ಗಾರೋಹಣಂ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ಕಾರ್ಯ ಎಂಬ ಕಾದಂಬರಿಯನ್ನು, ಮುಗಿಯದ ಕಥೆಗಳು ಎಂಬ ಕಥಾ ಸಂಕಲನವನ್ನು ಗೌರ್ಮೆಂಟ್

0: ಬ್ರಾಹ್ಮಣ ಎಂಬ ಆತ್ಮಕಥನವನ್ನು ಬರೆದಿದ್ದಾರೆ. ಜಾನಪದ ಶೋಧ, ಭೂತಾರಾಧನೆ, ದಲಿತ ಸಾಹಿತ್ಯ ಚಳವಳಿಯ ತಾತ್ವಿಕ ಚಿಂತನೆ, ದಲಿತ ಪ್ರಜ್ಞೆ, ಸಾಹಿತ್ಯ ಸಮಾಜ ಮತ್ತು ಸಂಸ್ಕೃತಿ ಇವರ ವಿಮರ್ಶಾ ಕೃತಿಗಳಾಗಿವೆ. ಶ್ರೀಯುತರ ಮೂಕನಿಗೆ ಬಾಯಿ ಬಂದಾಗ ಕವನ ಸಂಕಲನಕ್ಕೆ ದೇವರಾಜ್ ಬಹದ್ದೂರ್ ಪ್ರಶಸ್ತಿ, ಕಪ್ಪು ಕಾವ್ಯ ಕೃತಿಗೆ ನರಸಿಂಹಯ್ಯ ಪುರಸ್ಕಾರ ಮತ್ತು ಗೌರ್ಮೆಂಟ್ ಬ್ರಾಹ್ಮಣ ಕೃತಿಗೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ.
1: ಕವಿ ಪರಿಚಯ ಕೇಳಿದಿರಿ. ದೇಶಭಕ್ತಿ ಗೀತೆ, ಕುಮಾರಿ ಮಾನಸ, ಕಮಲಾಕರ್ ನಾಯಕ್ ಮತ್ತು ಸಂಗಡಿ.

0: ಜನ್ಮ ಪಾವನ.
1: ಇದುವರೆಗೆ ಶ್ರೀ ಶಾಂತಿಕಾಂಬಾ ಪ್ರೌಢಶಾಲೆ ಹೆಗಡೆ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯವನ್ನ ಕೇಳಿರುವಿರಿ. ನಿರೂಪಣೆ ಶ್ರೀಮತಿ ವೀಣಾ ಚಿಂತಾಮಣಿ ಕೂರ್ಸೆ, ಸಹ ಶಿಕ್ಷಕರು ಶ್ರೀ ಶಾಂತಿಕಾಂಬಾ ಪ್ರೌಢಶಾಲೆ ಹೆಗಡೆ.

0: ಮಕ್ಕಳ ಗೀತೆ ಕೇಳಿದ್ದೀರಿ.
1: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.

0: ಇದುವರೆಗೆ ಮಕ್ಕಳಿಗಾಗಿ ಕಾರ್ಯಕ್ರಮ ಚಿಣ್ಣರ ಚಿತ್ತಾರ ಕೇಳಿದಿರಿ. ಕಾರ್ಯಕ್ರಮ ಸಂಯೋಜನೆ ಟಿಎಸ್ ಪ್ರಸಾದ್, ಸಂಕಲನ
1: ಆಕಾಶವಾಣಿ ಕಾರವಾರ, ಚಿತ್ರಗೀತೆಗಳು

ಕಾವ್ಯ ಚಿತ್ರದ ಗೀತೆ ಹಾಡಿದ್ದಾರೆ ರಾಜೇಶ್ ಕೃಷ್ಣ ಹಾಗೂ ಚಿತ್ರ. ಗೀತರಚನೆ ದೊಡ್ಡರಂಗೇಗೌಡ. ಸಂಗೀತ ಸಂಯೋಜನೆ ಸಾಧು ಕೋಕಿಲಾ.

ಡಾಕ್ಟರ್ ರಾಜ್ಕುಮಾರ್ ವಾಣಿಜಯರಾಮ್ ಮತ್ತು ಬೆಂಗಳೂರು ಲತಾ ಅವರ ಸ್ವರಗಳಲ್ಲಿ ಧ್ರುವತಾರೆ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್.

ನಾನಿನ್ನ ಬಿಡಲಾರೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಸಂಗೀತ ನೀಡಿದ್ದಾರೆ.

ಕೇಳುಗರಿ, ಈ ಸಂಜೆ 6:50 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ತೆಂಗು ಬಿತ್ತನೆ ಬೀಜದ ಆಯ್ಕೆ ಮತ್ತು ನರ್ಸರಿ ನಿರ್ವಹಣೆ ಕುರಿತು ಶಿರಸಿಯ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಧನರಾಜ್ ಅವರೊಡನೆ ಸಂದರ್ಶನ ಪ್ರಸಾರವಾಗುವುದು.

ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಈ ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:50 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ತೆಂಗು ಬಿತ್ತನೆ ಬೀಜದ ಆಯ್ಕೆ ಮತ್ತು ನರ್ಸರಿ ನಿರ್ವಹಣೆ ಕುರಿತು ಶಿರಸಿಯ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಧನರಾಜ್ ಅವರೊಡನೆ ಸಂದರ್ಶನ ಪ್ರಸಾರವಾಗುವುದು.

ನಂತರ ಕೃಷಿ ಮಾಹಿತಿ, ಆನಂತರ ಜನಪದ ಸಂಗೀತ. ರುದ್ರವ್ವ ಬಸಪ್ಪ ಕೋಲ್ಕರ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು ಪ್ರಸಾರವಾಗುವುದು.

7:45 ನಿಮಿಷಕ್ಕೆ ನಗೋದಯ ಕಷ್ಟ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ವಿಜಯೇಂದ್ರ ಪಾಟೀಲ್. 8:00 ಬೆಂಗಳೂರು ಕೇಂದ್ರದಿಂದ ಶ್ರೀಗಂಧ. 8:30 ಚಿತ್ರಗೀತೆಗಳು. 9:15 ಹಿಂದಿ ಚಿತ್ರಗೀತೆಗಳು. 9:30 ಬೆಂಗಳೂರು ಕೇಂದ್ರದಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಪದ್ಮಿನಿ ಕಿಶೋರಾವ್ ಅವರ ಗಾಯನ ಪ್ರಸಾರವಾಗುವುದು. 10:00 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ.

ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಗೀತಾ ಚಂದ್ರಿಕೆ. ಇವಿಷ್ಟು ಈ ಸಂಜೆಯ ಕಾರ್ಯಕ್ರಮಗಳು. ನಮ್ಮ ನಾಳೆಯ ಪ್ರಸಾರ ಕಾರ್ಯದಲ್ಲಿ ಬೆಳಿಗ್ಗೆ ಆರು ಗಂಟೆ ಹತ್ತು ನಿಮಿಷಕ್ಕೆ ಕರುಣಾಳು ಬಾ ಬೆಳಕೆ ಭಾಗವಹಿಸುವವರು ಡಾಕ್ಟರ್ ಗುರುರಾಜ್ ಕರ್ಜಗಿ. ಆರು ಗಂಟೆ ಹದಿನೈದು ನಿಮಿಷಕ್ಕೆ ಭಕ್ತಿಗೀತೆಗಳು. ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಚಿಂತನ, ಡಾಕ್ಟರ್ ಗಿರಿಜಾಪತಿ ಎನ್ ಎಂ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರೈತರಿಗೆ ಸಲಹೆ ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ. ಆರು ಗಂಟೆ ನಲವತ್ತು ನಿಮಿಷಕ್ಕೆ ಗಾನಸುದೇ ಪ್ರಸಾರವಾಗುವುದು.

7:15ಕ್ಕೆ ಕಾವ್ಯಯಾನ. ಕವಿ ಮುದ್ದಣ್ಣನ ಶ್ರೀ ರಾಮಾಶ್ವಾಮಿ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ. ವಾಚನಕಾರರು ಗಣಪತಿ ಪದ್ಯಾಣ, ವ್ಯಾಖ್ಯಾನಕಾರರು ರಾಧಾಕೃಷ್ಣ ಕಲ್ಚಾರು.

7:45 ಚಿತ್ರಗೀತೆಗಳು, 8:30 ಮಂಜುಳಾ ಗಾನ, 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದೆಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು, 9:30 ಶಾಸ್ತ್ರೀಯ ಸಂಗೀತ, 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾಗುವುದು.

12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಬೆಂಗಳೂರು ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ. ಸಹನಾ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಹನ್ನೆರಡು ಗಂಟೆ 35 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ. ಸೀಳು ತುಟಿ ಅಂಗಳು ಈ ಕುರಿತು ಡಾಕ್ಟರ್ ಗಿರೀಶ್ ಕೆಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ, ಪಿಎಂ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಒಂದು ಗಂಟೆ 20 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳು.

ಒಂದು ಗಂಟೆ 30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎ ಎಸ್ ಶಂಕರ್ ನಾರಾಯಣ.

ಎರಡು ಗಂಟೆ 40 ನಿಮಿಷಕ್ಕೆ ಬೆಂಗಳೂರಿಗೆ ಇಂದ್ರನಿಂದ ಹಿಂದಿ ಪಾಠ, 3 ಗಂಟೆಯಿಂದ 5 ಗಂಟೆಯವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾಗುವುದು. 5 ಗಂಟೆಗೆ ಯುವವಾಣಿ ಯಕ್ಷಗಾನ ಪ್ರತಿಭೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಅಮದಳ್ಳಿಯ ಅನನ್ಯ ದೀಪಕ್ ನಾಯಕ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ನಂತರ ಭಾವಗೀತೆಗಳು ಪ್ರಸಾರವಾಗುವುದು. 5:30 ನಿಮಿಷಕ್ಕೆ ಸಂದೇಶ ಸಂಗಮ, ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. ಈ ಬಾರಿಯ ವಿಷಯ ನಿಮ್ಮ ಬಾಲ್ಯದ ಬಿಲ್ಲುಬಾಣ.

ಆರು ಗಂಟೆ 30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ನಿಮಿಷಕ್ಕೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಿಶ್ರ ಕೃಷಿ ಕುರಿತು ಜೋಯಿಡಾ ಗುಂದದ ರಾಧಾ ಧಾನ್ಗೆರಿ ಅವರೊಡನೆ ಸಂದರ್ಶನ ಪ್ರಸಾರವಾಗುವುದು.

0: ಆಕಾಶವಾಣಿ ಕಾರವಾರ, ಸಮಯ 6:20. ಮೊದಲಿಗೆ ಸಂಸ್ಕೃತ ವಾರ್ತೆ. ದೆಹಲಿ ಕೇಂದ್ರದ ಸಹಪ್ರಸಾರ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾ ಪತ್ರ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಸರ್ವೋಚ್ಚ ನ್ಯಾಯಾಲಯೇನ ಉಕ್ತಂ ಯತ್ ನಾಗರಿಕತಾ ನಿರ್ಣಯಃ ಉತವಾ ವಿದೇಶಿತ್ವ ಘೋಷಣಾ ನಿಷ್ಪಕ್ಷಯಾ ವಿಧಿಸಮ್ಮತಯಾ ಯುಕ್ತಿಯುತಯಾ ಚ ಪ್ರಕ್ರಿಯೆಯಾ ಏವ ಭವೇತ್. ಸಮಮೇವ ನ್ಯಾಯಾಲಯೇನ 27 ಯಾಚಿಕಾಕರ್ತೃಣಾಂ ವಿದೇಶಿತ್ವಂ ಸಮರ್ಥನಯುತಃ ಗುವಾಹಾಟಿ ಉಚ್ಚ ನ್ಯಾಯಾಲಯಸ್ಯ ನಿರ್ಣಯಃ ಅಪಿ ನಿರಸ್ತಃ. ಸರ್ವೋಚ್ಚ ನ್ಯಾಯಾಲಯೇನ ಅಯೋಧ್ಯಾಯಾಃ ರಾಮಜನ್ಮಭೂಮಿ ಮಂದಿರಸ್ಯ ದಾನ ವಿಷಯೆ ಆರೋಪಿತ ದುರುಪಯೋಗಸ್ಯ ಅನ್ವೇಷಣರತಾಯ ವಿಶೇಷಾನ್ವೇಷಣ ದಲಾಯ ಅನ್ವೇಷಣ ವಿಷಯೆ ಪ್ರತಿವೇದನಂ ಉಪಸ್ಥಾಪಯಿತುಂ ನಿರ್ದೇಶಃ ಪ್ರದತ್ತಃ. ರಾಷ್ಟ್ರಪತಿಃ ದ್ರೌಪದೀ ಮುರ್ಮುಃ ತಮಿಳುನಾಡು ರಾಜ್ಯೇ ಅಮೋನಿಯಾ ಗ್ಯಾಸ್ ಸ್ರಾವೇನ ಪ್ರಭಾವಿತಾನಾಂ ಝಾರ್ಖಂಡ ರಾಜ್ಯಸ್ಯ ಶ್ರಮಿಕಾಣಾಂ ಪ್ರಕರಣಸ್ಯ ಸಂಜ್ಞಾನಂ ಗೃಹೀತವತಿ ತಥಾ ಚ ಶೀಘ್ರ ಕಾರ್ಯ ಸಂಪಾದನಾಯ ನಿರ್ದೇಶಾನ್ ಪ್ರದತ್ತವತಿ. ಭಾರತ ಜಾಪಾನ ದೇಶಯೋಃ ಮಧ್ಯೆ ಅದ್ಯ ಪ್ರಚಲಿತೆ ಪ್ರಾದೇಶಿಕ ವೈಶ್ವಿಕ ಸುರಕ್ಷಾ ಪರಿದೃಶ್ಯೆ ವ್ಯಾಪಕ ವಿಮರ್ಶಃ ಅಭವತ್. ಅಪಿ ಚ ಟೆನಿಸ್ ಕ್ರೀಡಾಯಾಂ ಇಟಲಿ ದೇಶಸ್ಯ ಯಾನಿಕ್ ಸಿನರ್ ಇತ್ಯೇಷಃ ಜರ್ಮನಿ ದೇಶಸ್ಯ ಅಲೆಕ್ಸಾಂಡರ್ ಜವೇರೇವ್ ಇತ್ಯಮುಂ ಪರಾಜಿತ್ಯ ಸ್ವಸ್ಯ ವಿಂಬಲ್ಡನ್ ಪುರುಷ ಏಕಲ್ ಉಪಾಧಿಂ ಯಥಾವದೇವ ಧಾರಯತಿ. ಅಥ ವಾರ್ತಾಃ ವಿಸ್ತರೇಣ. ಸರ್ವೋಚ್ಚ ನ್ಯಾಯಾಲಯೇನ ಅದ್ಯ ನಿರ್ಣೀತಂ ಯತ್ ಕಸ್ಯಚಿತ್ ವ್ಯಕ್ತೇಃ ನಾಗರಿಕತಾ ನಿರ್ಣಯಃ ಅಥವಾ ತಸ್ಯ ವಿದೇಶಿತ್ವಸ್ಯ ಘೋಷಣಾ ನಿಷ್ಪಕ್ಷ ವಿಧಿಸಮ್ಮತ ಯುಕ್ತಿಯುತ ಪ್ರಕ್ರಿಯೆಯಾ ಏವ ಭವೇತ್. ಸರ್ವೋಚ್ಚ ನ್ಯಾಯಾಲಯೇ ಅಸಮ ರಾಜ್ಯಸ್ಯ ವಿದೇಶಿ ನ್ಯಾಯಾಧಿಕರಣೈಃ ವಿದೇಶಿನಃ ಇತಿ ಘೋಷಿತಾನಾಂ 27 ಜನಾನಾಂ ಯಾಚಿಕಾನಾಂ ಶ್ರವಣಂ ಅಭವತ್. ನ್ಯಾಯಾಲಯೇನ ಗುವಾಹಾಟಿ ಉಚ್ಚ ನ್ಯಾಯಾಲಯಸ್ಯ ಸಹ ನಿರ್ಣಯಃ ನಿರಸ್ತಃ ಯೇನ ಏತೆ 27 ಯಾಚಿಕಾಕರ್ತಾರಃ ವಿದೇಶಿನಃ ಇತಿ ನಿರ್ಣಯಃ ಸಮರ್ಥಿತಃ ಆಸೀತ್. ವಿಕ್ರಮನಾಥ ಸಂದೀಪ ಮೆಹ್ತಾ ಇತ್ಯೇತಾಭ್ಯಾಂ ನ್ಯಾಯಮೂರ್ತಿಭ್ಯಾಂ ಉಕ್ತಂ ಯತ್ ಯೇ ಭಾರತೀಯ ನಾಗರಿಕತಾಯಾಃ ಅಯೋಗ್ಯಾಃ ಸಂತಿ ತೇ ಮಿಥ್ಯಾ ಪ್ರತಿಪಾದನೈಃ ನ್ಯಾಯ ಪ್ರಕ್ರಿಯಾಯಾಃ ದುರುಪಯೋಗೇನ ಉತವಾ ಪ್ರಕ್ರಿಯಾ ವಿಳಂಬಸ್ಯ ಲಾಭಂ ಉಪಯುಜ್ಯ ಭಾರತೀಯ ನಾಗರಿಕತಾಂ ನ ಪ್ರಾಪ್ನುಯುಃ. ಏತಸ್ಯ ಸುನಿಶ್ಚಿತೀಕರಣಂ ರಾಜ್ಯಸ್ಯ ನ್ಯಾಯೋಚಿತಂ ಮಹತ್ವಪೂರ್ಣಂ ಚ ಕರ್ತವ್ಯಮಸ್ತಿ. ತಥಾಪಿ ನ್ಯಾಯಪೀಠೇನ ವಿಧಿಸಮ್ಮತ ಪ್ರಕ್ರಿಯಾಯಾಃ ಪಾಲನಸ್ಯ ಅವಶ್ಯಕತಾ ಪುನಃ ಪ್ರತಿಪಾದಿತಾ. ನ್ಯಾಯಪೀಠೇನ ನಿರ್ದೇಶಃ ಪ್ರದತ್ತಃ ಯತ್ ಯಾವತ್ ವಿದೇಶಿ ನ್ಯಾಯಾಧಿಕರಣೈಃ ಏತೇಷಾಂ ಪ್ರಕರಣಾನಾಂ ಪುನಃ ಶ್ರವಣಂ ನ ಕ್ರಿಯತೆ ತಾವತ್ ಯಾಚಿಕಾಕರ್ತೃಷು ಕಿಮಪಿ ದಂಡಾತ್ಮಕ ಉಪಕ್ರಮಂ ನ ಕ್ರಿಯತಾಂ. ಯಾಚಿಕಾಕರ್ತೃಭಿ ವಿದೇಶಿ ನ್ಯಾಯಾಧಿಕರಣಸ್ಯ ಆದೇಶಾಃ ಪ್ರಥಮಂ ಗುವಾಹಾಟಿ ಉಚ್ಚ ನ್ಯಾಯಾಲಯೇ ತತಃ ಪರಂ ಸರ್ವೋಚ್ಚ ನ್ಯಾಯಾಲಯೇ ಚ ಪ್ರತ್ಯಾಹೂತಾಃ. ಸ್ವೀಯ ಭಾರತೀಯ ನಾಗರಿಕತಾಯಾಃ ಸಮರ್ಥನಾಯ ತೈಃ 1971 ವರ್ಷಾತ್ ಪ್ರಾಕ್ಕಾಲೀನಾ ವಂಶ ಪರಂಪರಾ ಸಂಬದ್ಧಾಃ ಅಭಿಲೇಖಾಃ ಮತದಾತ್ರಿ ಸೂಚಯಃ ಭೂಮ್ಯಭಿಲೇಖಾಶ್ಚ ಪ್ರಮಾಣರೂಪೇಣ ಪ್ರಸ್ತುತಾಃ. ಸರ್ವೋಚ್ಚ ನ್ಯಾಯಾಲಯೇನ ಅದ್ಯ ಉತ್ತರ ಪ್ರದೇಶ ಪ್ರಶಾಸನೇನ ನಿರ್ಮಿತಾಯ ವಿಶೇಷಾನ್ವೇಷಣ ದಲಾಯ ಅಯೋಧ್ಯಾಯಾಃ ಶ್ರೀರಾಮ ಜನ್ಮಭೂಮಿ ಮಂದಿರಸ್ಯ ಪ್ರಾಪ್ತದಾನಸ್ಯ ಅಭಿಶಂಕಿತ ದುರುಪಯೋಗಸ್ಯ ಅನ್ವೇಷಣ ವಿಷಯೆ ಪ್ರತಿವೇದನಂ ಉಪಸ್ಥಾಪಯಿತುಂ ನಿರ್ದೇಶಃ ಪ್ರದತ್ತಃ. ಸಮಮೇವ ನ್ಯಾಯಾಲಯೇನ ಅಸ್ಮಿನ್ ಪ್ರಕರಣೆ ಅನುಚಿತ ವಿನಿಯೋಗಸ್ಯ ಆರೋಪ ವಿಷಯೆ ಕೇಂದ್ರೀಯಾನ್ವೇಷಣ ವಿಭಾಗೇನ ಅನ್ವೇಷಣಸ್ಯ ಯಾಚನಾಂ ಕುರ್ವತೀಷು ಯಾಚಿಕಾಸು ಕೇಂದ್ರ ಪ್ರಶಾಸನಾಯ ಉತ್ತರ ಪ್ರದೇಶ ಪ್ರಶಾಸನಾಯ ತಥಾ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ನ್ಯಾಸಾಯ ಚ ಸೂಚನಾ ಪತ್ರಾಣಿ ಪ್ರಖ್ಯಾಪಿತಾನಿ. ಏತಾಸಾಂ ಯಾಚಿಕಾನಾಂ ಶ್ರವಣಂ ಭಾರತಸ್ಯ ಮುಖ್ಯ ನ್ಯಾಯಾಧೀಶಸ್ಯ ಅಧ್ಯಕ್ಷತಾಯಾಂ ಸಮ್ಮಿಲಿತೈಃ ಸೂರ್ಯಕಾಂತ ಜಾಯಮಾಲ್ಯಾ ಬಾಗಜಿ ವಿ ಮೋಹನ ಇತ್ಯ

ಧಾರವಾಡ ಹಾಗೂ ರಾಯಚೂರು ಜಿಲ್ಲೆಗಳ ವಾರ್ತಾಪತ್ರಗಳು ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ಧಾರವಾಡ ಜಿಲ್ಲೆ ವಾರ್ತಾಪತ್ರ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಜಿಲ್ಲೆಯಲ್ಲಿ ಪ್ರಗತಿಯಲ್ಲಿದೆ. ಕಳೆದ ಶನಿವಾರ 11ನೇ ತಾರೀಖಿನವರೆಗೆ 13,87,063 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಮತದಾರರ ಎನ್ಯುಮರೇಷನ್ ಶೇಕಡ 85.52% ಗುರಿ ಸಾಧಿಸಲಾಗಿದೆ. ಇಲ್ಲಿಯವರೆಗೆ 151,231 ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಹಾಗೂ ವಿಧಾನ ಪರಿಷತ್ ಶಾಸಕ ಎಫ್ಎಚ್ ಜಕ್ಕಪ್ಪನವರ್ ಅವರ ಮನೆಗಳಿಗೆ ತೆರಳಿ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಳೆದ ಜೂನ್ 29ರಿಂದ ಜಿಲ್ಲೆಯ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ಅರ್ಜಿಗಳನ್ನು ವಿತರಿಸಿ ಸಮರ್ಪಕ ಮಾಹಿತಿ ಭರ್ತಿ ಮಾಡಿದ ನಮೂನೆಗಳನ್ನು ಡಿಜಿಟಲೀಕರಿಸುತ್ತಿದ್ದಾರೆ ಎಂದರು. ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯ ಆರಂಭವಾಗಿದೆ. ರೈತರು ತಮ್ಮ ಬೆಳೆಗಳನ್ನು ತಾವೇ ಸ್ವತಃ ಛಾಯಾಚಿತ್ರ ಸಮೇತ ಸಮೀಕ್ಷೆ ಕೈಗೊಳ್ಳಬಹುದಾಗಿದೆ. ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಅಪ್ಲಿಕೇಶನ್ ಬಿಡುಗಡೆಯಾಗಿದ್ದು, ಕೃಷಿಕರು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಬೆಳೆ ಸಮೀಕ್ಷೆ ಆನ್ಲೈನ್ ಅಪ್ಡೇಟ್ ಮಾಡಬಹುದಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಪ್ರಸ್ತುತ ಮುಂಗಾರು ಹಂಗಾಮಿನಲ್ಲಿ ಜಿಲ್ಲೆಯಲ್ಲಿ 263,000 ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಬಿತ್ತನೆಯಾಗಿದ್ದು, ಶೇಕಡ 93% ಗುರಿ ಸಾಧನೆಯಾಗಿದೆ ಎಂದು ಅವರು ಹೇಳಿದರು. ಆಯುಷ್ ಇಲಾಖೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ನಗರದ ಆರ್ಎನ್ಶೆಟ್ಟಿ ಕ್ರೀಡಾಂಗಣದಲ್ಲಿ ಆಯೋಜಿಸಿತ್ತು. ಯೋಗಪಟು ಜಗದೀಶ್ ಮಳಗಿ ಹಾಗೂ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಬ್ರಹ್ಮಕುಮಾರಿ ಜಯಂತಿ ಅವರ ಮಾರ್ಗದರ್ಶನದಲ್ಲಿ 100 ಜನ 24 ಸರಳ ಯೋಗಾಸನಗಳನ್ನು ಪ್ರದರ್ಶಿಸಿದರು. ಯೋಗ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಬಲ್ಲ ಔಷಧಿಯಾಗಿದ್ದು, ದೈನಂದಿನ ಜೀವನದಲ್ಲಿ ಯೋಗಾಭ್ಯಾಸ ನಮ್ಮನ್ನು ಸುದೃಢಗೊಳಿಸುತ್ತದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದರು. ಒಣತ್ಯಾಜ್ಯದಿಂದ ಇದ್ದಿಲು ಉತ್ಪಾದಿಸುವ ಕಾರ್ಯ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯ ಗಬ್ಬೂರಿನ ಮಹಾನಗರ ಪಾಲಿಕೆಯ ಒಣತ್ಯಾಜ್ಯ ಸಂಸ್ಕರಣಾ ಹಾಗೂ ಇದ್ದಿಲು ತಯಾರಿಕಾ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಮಾತನಾಡಿದರು. ಈಗ ರಾಯಚೂರು ಜಿಲ್ಲೆ ವಾರ್ತಾಪತ್ರ. ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ 572,000 ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದ್ದು, ಆ ಪೈಕಿ 244,865 ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಬಿತ್ತನೆಯಾಗಿದೆ. 157,000 ಹೆಕ್ಟೇರ್ನಲ್ಲಿ ಹತ್ತಿ, 65,400 ಹೆಕ್ಟೇರ್ನಲ್ಲಿ ತೊಗರಿ, 12,600 ಹೆಕ್ಟೇರ್ನಲ್ಲಿ ಸೂರ್ಯಕಾಂತಿ, 4,800 ಹೆಕ್ಟೇರ್ನಲ್ಲಿ ಸಜ್ಜೆ, 2,600 ಹೆಕ್ಟೇರ್ನಲ್ಲಿ ಭತ್ತ ಬಿತ್ತನೆಯಾಗಿದೆ. ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಪ್ರಸಕ್ತ ಮುಂಗಾರು ಹಂಗಾಮಿಗೆ ಜಿಲ್ಲೆಯ ಒಟ್ಟು 5,038 ಜನ ರೈತರು ಹೆಸರು ನೋಂದಾಯಿಸಿದ್ದಾರೆ. ಪ್ರಸಕ್ತ ಮುಂಗಾರು ಹಂಗಾಮಿಗೆ 255,173 ಮೆಟ್ರಿಕ್ ಟನ್ ರಸಗೊಬ್ಬರದ ಬೇಡಿಕೆ ಇದೆ. ಈವರೆಗೆ ಬೇಡಿಕೆಗೆ ಅನುಗುಣವಾಗಿ 161,854 ಮೆಟ್ರಿಕ್ ಟನ್ ರಸಗೊಬ್ಬರ ರೈತರಿಗೆ ಪೂರೈಸಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಜಿಲ್ಲೆಯ 235,035 ಜನ ರೈತ ಫಲಾನುಭವಿಗಳ ಖಾತೆಗೆ 853,41,00,000 ರೂಪಾಯಿ ನೇರವಾಗಿ ಜಮೆಯಾಗಿದೆ. ಇದುವರೆಗೆ ಧಾರವಾಡ ಹಾಗೂ ರಾಯಚೂರು ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಅಕ್ಷಯ್ ಕುಮಾರ್ ದೊಡ್ಡಮನಿ ಹಾಗೂ ವಿಶ್ವನಾಥ್.

0: ರಾಯಚೂರು. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಬೆಂಗಳೂರು. ಮೈಸೂರ್ ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
3: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
5: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದ್ರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ EMI ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ.
2: ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ.
1: ನೀವ್ಯಾರು?
3: RBI ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ.
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಮುಖ್ಯಾಂಶಗಳು. ಇದೇ 15ರ ಬಳಿಕ ಕಾವೇರಿ ನೀರು ಹರಿಸುವ ಬಗ್ಗೆ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರು ಸಂಚಾರ ವ್ಯವಸ್ಥೆ ಸುಧಾರಿಸಲು ತಂತ್ರಜ್ಞಾನ ಆಧಾರಿತ ಕ್ರಮಗಳಿಗೆ ಆದ್ಯತೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕುಸಿದಿದೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ರಾಜ್ಯದ ಬಹುತೇಕ ಜಿಲ್ಲೆಗಳ ಉಷ್ಣಾಂಶದಲ್ಲಿ ಏರಿಕೆ, ಬೆಂಗಳೂರಿನಲ್ಲೂ ಬಿರುಬಿಸಿಲು. ಇದೇ 15ರಂದು ಕಾವೇರಿ ಮಂಡಳಿ ಸಭೆ ನಡೆಯಲಿದ್ದು ನದಿ ನೀರಿನ ಹೋರಾಟದ ರೂಪರೇಷೆ ಕುರಿತಂತೆ ಚರ್ಚೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಭೆಯ ಬಳಿಕ ಕಾವೇರಿ ನೀರು ಹರಿಸುವ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಕಾವೇರಿ ವಿಚಾರದಲ್ಲಿ ರೈತರಿಗೂ ನೆರವಾಗಬೇಕು, ಕುಡಿಯುವ ನೀರನ್ನು ಪೂರೈಸಬೇಕು, ಜೊತೆಗೆ ತಮಿಳುನಾಡು ಪಾಲಿನ ನೀರು ಹರಿಸುವ ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಆಗಸ್ಟ್ 6ರಿಂದ ಅಧಿವೇಶನ ಕರೆಯಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದ್ದಾರೆ. ಇನ್ನು ಮುಂದೆ ತಿರುಪತಿಯಲ್ಲಿ ನಡೆಯುವ ಮೊದಲ ಆರತಿಯಲ್ಲಿ ರಾಜ್ಯದ ಜನಪ್ರತಿನಿಧಿಗಳು, ಅಧಿಕಾರಿಗಳು ಭಾಗವಹಿಸಬಹುದು. ತಿರುಪತಿ ದೇವಾಲಯದ ಮಾರ್ಗಸೂಚಿಯಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಜಲಸಂಪನ್ಮೂಲ ಇಲಾಖೆಯ ಸಚಿವ ರಾಮಲಿಂಗಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಇಂದು ರಾಮನಗರ ಜಿಲ್ಲಾ ವಿಪತ್ತು ನಿರ್ವಹಣಾ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದಂತೆ ಜೂನ್ನಲ್ಲಿ ತಮಿಳುನಾಡಿಗೆ ನಿರ್ದಿಷ್ಟ ಪ್ರಮಾಣದ ನೀರು ಹರಿಸಬೇಕೆಂಬ ನಿಯಮವಿದೆ. ಆದರೆ ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಮತ್ತು ರೈತರ ಬೆಳೆಗಳಿಗೆ ನೀರಿನ ಅಭಾವವಿರುವುದರಿಂದ ತಮಿಳುನಾಡಿಗೆ ನೀರು ಹರಿಸಲು ಸಾಧ್ಯವಾಗಿಲ್ಲ ಎಂದು ತಿಳಿಸಿದ್ದಾರೆ.
1: ಜುಲೈಯಲ್ಲಿ ಮಳೆಗಳು ಚೆನ್ನಾಗಿ ಬಂದಿದ್ರೆ ಕೆರೆಗಳು ತುಂಬಿರೋದು, ಜುಲೈಯಲ್ಲಿ ಮಳೆಗಳಾಗಿಲ್ಲ, ಅದೇ ಕೆರೆಗಳಿಗೂ ಕೂಡ ನೀರು ಬಂದಿಲ್ಲ. ನೋಡೋಣ, ಮುಂದಿನ ತಿಂಗಳು ಜುಲೈ ಆಗಸ್ಟಲ್ಲಿ ಹೆಚ್ಚು ಮಳೆಗಳು ಬಂದು ಕೆರೆಗಳು ತುಂಬಿಕೊಂಡ್ರೆ ನೀರಿನ ಸಮಸ್ಯೆ ಮುಂದಿನ ದಿನಗಳಲ್ಲಿ ಇರೋದಿಲ್ಲ. ಲಾಸ್ಟ್ ಟೈಮು ಕೂಡ ಮೀಟಿಂಗ್ ಮಾಡಿದಾಗ ನಮ್ಮ ಡ್ಯಾಮ್ಸಲ್ಲಿ ಎಷ್ಟು ನೀರಿದೆ ಮತ್ತು ಕುಡಿಯೋ ನೀರಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅವರೇನು ಮಾಡಿದ್ರು, ಮುಂದಿನ ತಿಂಗಳಿಗೆ ಮೀಟಿಂಗ್ ಮುಂದಕ್ಕೆ ಹಾಕೋದು. ನಾಳಿದ್ದು ಮೀಟಿಂಗ್ ಇದೆ, ಅಲ್ಲಿವರೆಗೂ ಇದು ಹೆಚ್ಚು ಮಾತಾಡದೆ ಇರೋದು.
0: ಜುಲೈ ತಿಂಗಳಲ್ಲಿ ರಾಮನಗರ ಜಿಲ್ಲೆಯಲ್ಲಿ ವಾಡಿಕೆ ಪ್ರಮಾಣಕ್ಕಿಂತ ಕಡಿಮೆ ಮಳೆಯಾಗಿದ್ದು ನೀರಿನ ಸಮಸ್ಯೆ ಉಂಟಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಹೊಸ ಕೊಳವೆ ಬಾವಿಗಳನ್ನು ಕೊರೆಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ನಗರದ ಸಂಚಾರ ದಟ್ಟಣೆ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಿ ಸಾರ್ವಜನಿಕರಿಗೆ ಸುಗಮ ಹಾಗೂ ಸುರಕ್ಷಿತ ಸಂಚಾರ ವ್ಯವಸ್ಥೆ ಕಲ್ಪಿಸುವ ನಿಟ್ಟನಲ್ಲಿ ತಂತ್ರಜ್ಞಾನ ಆಧಾರಿತ ಪರಿಹಾರಗಳಿಗೆ ಹೆಚ್ಚಿನ ಒತ್ತು ನೀಡಬೇಕೆಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರು ನಗರದ ಎಲ್ಲಾ ಸಂಚಾರ ವಿಭಾಗದ ಡಿಸಿಪಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ನಗರದ ಟ್ರಾಫಿಕ್ ಡಿಸಿಪಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬೆಂಗಳೂರು ಇಂದು ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ಸ್ಥಾನ ಗಳಿಸಿದ್ದು ವಿಶ್ವದ ಪ್ರಮುಖ ಐಟಿ ಕಂಪನಿಗಳು, ಬಹುರಾಷ್ಟೀಯ ಸಂಸ್ಥೆಗಳು ಹಾಗೂ ಹೂಡಿಕೆದಾರರು ಬೆಂಗಳೂರನ್ನು ತಮ್ಮ ವ್ಯವಹಾರ ಮತ್ತು ಹೂಡಿಕೆಯ ಕೇಂದ್ರವಾಗಿ ಆಯ್ಕೆ ಮಾಡುತ್ತಿದ್ದಾರೆ. ಇಂತಹ ಜಾಗತಿಕ ನಗರಕ್ಕೆ ತಕ್ಕಂತೆ ವಿಶ್ವಮಟ್ಟದ ಸಂಚಾರ ನಿರ್ವಹಣಾ ವ್ಯವಸ್ಥೆಯನ್ನು ರೂಪಿಸುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಕೃತಕ ಬುದ್ದಿಮತ್ತೆ, ಸ್ಮಾರ್ಟ್ ಸಿಗ್ನಲ್ ವ್ಯವಸ್ಥೆ, ರಿಯಲ್ ಟೈಮ್ ಟ್ರಾಫಿಕ್ ಮಾನಿಟರಿಂಗ್ ಹಾಗೂ ಡೇಟಾ ಆಧಾರಿತ ಸಂಚಾರ ನಿರ್ವಹಣಾ ಕ್ರಮಗಳನ್ನು ಇನ್ನಷ್ಟು ವ್ಯಾಪಕವಾಗಿ ಅಳವಡಿಸಿಕೊಳ್ಳುವ ಕುರಿತು ಅಧಿಕಾರಿಗಳು ಕಾರ್ಯಯೋಜನೆ ರೂಪಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ವಿಶ್ವವಿದ್ಯಾನಿಲಯಗಳಲ್ಲಿ ಗುಣಮಟ್ಟದ ಶೈಕ್ಷಣಿಕ ಮೂಲಸೌಕರ್ಯಗಳ ನಿರ್ಮಾಣವು ಜ್ಞಾನ, ಸಂಶೋಧನೆ, ನಾವೀನ್ಯತೆ ಹಾಗೂ ರಾಷ್ಟ್ರ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ತುಮಕೂರು ವಿಶ್ವವಿದ್ಯಾನಿಲಯದ ಜ್ಞಾನಸಿರಿ ಕ್ಯಾಂಪಸ್ನ ಬಿದರಕಟ್ಟೆಯಲ್ಲಿ ನಡೆದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅಭಿವೃದ್ದಿ ಹೊಂದಿದ ಭಾರತ 2047 ಗುರಿ ಸಾಧನೆಯಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಇಪ್ಪತ್ತು ವರ್ಷಗಳಿಗೊಮ್ಮೆ ನಡೆಯುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ರಾಜ್ಯದಲ್ಲಿ ಸಮರ್ಪಕವಾಗಿ ನಡೆಯಬೇಕು ಎಂದು ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆದರೆ ರಾಜ್ಯ ಸರ್ಕಾರವು ಎಸ್ಐಆರ್ ಪ್ರಕ್ರಿಯೆಯನ್ನೇ ಹೈಜಾಕ್ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಎಸ್ಐಆರ್ ಮೂಲಕ ಅಲ್ಪಸಂಖ್ಯಾತರನ್ನು ಓಲೈಸಲು ಸರ್ಕಾರ ಮುಂದಾಗಿದೆ ಎಂದು ದೂರಿದ್ದಾರೆ. ಜನವರಿಯಿಂದ ಸರ್ಕಾರ ಗೃಹಲಕ್ಷ್ಮಿ ಹಣ ನೀಡಿಲ್ಲ, ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕುಸಿದಿದೆ ಎಂದು ಟೀಕಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನವನ್ನು ಇನ್ನಷ್ಟು ವೇಗವಾಗಿ ಹಾಗೂ ಪರಿಣಾಮಕಾರಿಯಾಗಿ ನಡೆಸುವ ಸಲುವಾಗಿ ಜನರಲ್ಲಿ ಜಾಗೃತಿ ಮೂಡಿಸಲು ಬೀದರ್ ಜಿಲ್ಲೆಗೆ ಭೇಟಿ ನೀಡಿರುವ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಇಂದು ಬೀದರ್ ಕೋಟೆಯ ಮುಖ್ಯದ್ವಾರದಲ್ಲಿ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಅರ್ಹರು ಗಣತಿ ನಮೂನೆ ಪಡೆದು ಭರ್ತಿ ಮಾಡಿ ನೀಡುವಂತೆ ಮನವಿ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯಪ್ರಗತಿಯಲ್ಲಿದ್ದು 100% ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಗಣತಿ ನಮೂನೆಗಳನ್ನು ವಿತರಿಸುವ ಕಾರ್ಯ ಪ್ರಗತಿಯಲ್ಲಿದ್ದು, ಮತದಾರರು ನಿಗದಿತ ಅವಧಿಯೊಳಗೆ ಭರ್ತಿ ಮಾಡಿದ ಗಣತಿ ನಮೂನೆಗಳನ್ನು ಮತಗಟ್ಟೆ ಅಧಿಕಾರಿಗಳಿಗೆ ನೀಡಬೇಕು ಎಂದು ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಸೂಚಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ವಿಧಾನಸಭಾ ಮತಕ್ಷೇತ್ರದಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಅವಧಿಗೆ ಮುನ್ನವೇ 100% ಪ್ರಗತಿ ಸಾಧಿಸಿದ ಮತಗಟ್ಟೆ ಅಧಿಕಾರಿಗಳನ್ನು ವಿಜಯಪುರದ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಇಂದು ಸನ್ಮಾನಿಸಲಾಯಿತು. ಮಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾ ಪ್ರಜೆಗಳ ವಿರುದ್ದದ ಕಾರ್ಯಾಚರಣೆಯನ್ನು ಪೊಲೀಸರು ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ನಗರದ ಊರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಟ್ಟಡ ಕಾರ್ಮಿಕರಾಗಿ ದುಡಿಯುತ್ತಿದ್ದ ಶಂಕಿತ 8 ಬಾಂಗ್ಲಾ ಪ್ರಜೆಗಳನ್ನು ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದು, ಈ ಪೈಕಿ 3 ಬಾಂಗ್ಲಾ ಪ್ರಜೆಗಳೆನ್ನುವುದು ದೃಢಪಟ್ಟಿದೆ. ಉಳಿದವರ ವಿಳಾಸ ಪತ್ತೆ ಕಾರ್ಯ ನಡೆಯುತ್ತಿದೆ. 3 ಹಿಂದೆಯಷ್ಟೇ ಸೂರತ್ಕಲ್ ಠಾಣಾ ವ್ಯಾಪ್ತಿಯ ಮುಖ ಪ್ರದೇಶದಲ್ಲಿ ಕಟ್ಟಡ ಕಾರ್ಮಿಕರಾಗಿ ದುಡಿಯುತ್ತಿದ್ದ 8 ಬಾಂಗ್ಲಾ ಪ್ರಜೆಗಳನ್ನು ಪೊಲೀಸರು ಬಂಧಿಸಿದ್ದರು. ಹಿರಿಯ ರಾಜಕಾರಣಿ ರಾಜ್ಯಸಭೆ ಮಾಜಿ ಸದಸ್ಯ ಎಚ್ ಹನುಮಂತಪ್ಪ ಅವರ ಅಂತ್ಯಕ್ರಿಯೆ ಚಿತ್ರದುರ್ಗದಲ್ಲಿ ಇಂದು ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಂಸದ ಗೋವಿಂದ ಕಾರಜೋಳ ಸೇರಿದಂತೆ ಹಲವರು ಗಣ್ಯರು ಮಠಾಧೀಶರು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು. ಈ ಮಧ್ಯೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಹನುಮಂತಪ್ಪ ಅವರು ಚಿತ್ರದುರ್ಗ ಜಿಲ್ಲೆಯ ಕೃಷಿ ಮತ್ತು ಭದ್ರಾ ಮೇಲ್ದಂಡೆ ನೀರಾವರಿ ಯೋಜನೆಗಳಿಗಾಗಿ ದೊಡ್ಡ ಹೋರಾಟ ನಡೆಸಿದ್ದರು ಎಂದು ಗುಣಗಾನ ಮಾಡಿದ್ದರು. ಬೆಂಗಳೂರಿನಲ್ಲಿ ಮಳೆಗಾಲದಲ್ಲೂ ಬಿರುಬಿಸಿಲು ಉಂಟಾಗಿದ್ದು ಜುಲೈ ತಿಂಗಳಲ್ಲೇ ಬೇಸಿಗೆಯ ಅನುಭವವಾಗುತ್ತಿದೆ. ಗರಿಷ್ಠ ಉಷ್ಣಾಂಶದಲ್ಲಿ ಗಣನೀಯ ಏರಿಕೆ ಕಂಡುಬಂದಿದ್ದು ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ 31.1 ಡಿಗ್ರಿ, ಬೆಂಗಳೂರು ನಗರದಲ್ಲಿ 32 ಡಿಗ್ರಿ ಹಾಗೂ ಹೆಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ 32.8 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಹಾಗೂ ಮಲೆನಾಡು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆ ಕ್ಷೀಣಿಸಿದ್ದು ಬಿಸಿಲಿನ ಪ್ರಮಾಣದಲ್ಲಿ ಗಣನೀಯ ಏರಿಕೆಯಾಗಿದೆ. ಈ ಜಿಲ್ಲೆಗಳಲ್ಲಿ ಇಂದು ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಕರ್ನಾಟಕದ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನಲ್ಲೂ ಹಗುರ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಹಾಗೂ ಮುಂಗಾರು ಮಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಆಗದಿರುವ ಹಿನ್ನೆಲೆಯಲ್ಲಿ ರೈತರು ಜಲಾಶಯಗಳ ನೀರನ್ನು ಅವಲಂಬಿಸಿ ಬಿತ್ತನೆ ಮಾಡದೆ ಮಳೆ ಆಧಾರಿತ ಹಾಗೂ ಕಡಿಮೆ ನೀರು ಅಗತ್ಯವಿರುವ ಬೆಳೆಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಮನವಿ ಮಾಡಿದ್ದಾರೆ. ಕೋಲಾರದಲ್ಲಿ ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಪ್ರಸ್ತುತ ನಿಗದಿಪಡಿಸಿರುವ 130,000 ಮೆಟ್ರಿಕ್ ಟನ್ ಮಾವು ಖರೀದಿ ಮಿತಿಯನ್ನು ಹೆಚ್ಚಿಸುವಂತೆ ಹಾಗೂ ಸ್ಥಗಿತಗೊಂಡಿರುವ ರೈತರ ನೋಂದಣಿ ಪ್ರಕ್ರಿಯೆಯನ್ನು ಮರುಪ್ರಾರಂಭಿಸುವಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಈ ಬಗ್ಗೆ ಸಕಾರಾತ್ಮಕ ಆದೇಶ ಹೊರಬೀಳುವ ನಿರೀಕ್ಷೆ ಇದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದೇ 15 ಬಳಿಕ ಕಾವೇರಿ ನೀರು ಹರಿಸುವ ಬಗ್ಗೆ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರು ಸಂಚಾರ ವ್ಯವಸ್ಥೆ ಸುಧಾರಿಸಲು ತಂತ್ರ

0: ಅನುದಾನ ಆಧಾರಿತ ಕ್ರಮಗಳಿಗೆ ಆದ್ಯತೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕುಸಿದಿದೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಉಷ್ಣಾಂಶದಲ್ಲಿ ಏರಿಕೆ, ಬೆಂಗಳೂರಿನಲ್ಲೂ ಬಿರುಬಿಸಿಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ, ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ ಹೋಗಿ.
2: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ.

0: ಕಿಸಾನ್ ಮಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ, ತೆಂಗು ಬಿತ್ತನೆ ಬೀಜದ ಆಯ್ಕೆ ಮತ್ತು ನರ್ಸರಿ ನಿರ್ವಹಣೆ ಕುರಿತು ಶಿರಸಿಯ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಧನರಾಜ್ ಅವರೊಡನೆ ಸಂದರ್ಶನ.
1: ಡಾಕ್ಟರ್ ಧನರಾಜ್ ಅವರೇ ನಮಸ್ಕಾರ.
2: ನಮಸ್ಕಾರ ಸರ್.
1: ತೆಂಗು ಬೆಳೆಯನ್ನ ಕಲ್ಪವೃಕ್ಷ ಅಂತ ಕರಿತೀವಿ. ಬಹುಪಯೋಗಿ ಆಗಿರುವಂತಹ ಒಂದು ಮರ ಇದು. ಬಹುವಾರ್ಷಿಕ ಬೆಳೆಯೂ ಕೂಡ ಹೌದು. ಒಂದ್ಸರಿ ನೆಟ್ಟರೆ 50-60 ವರ್ಷಗಳು ಕೂಡ ಅದು ಬಾಳಿಕೆ ಬರುತ್ತದೆ ಅನ್ನೋ ಒಂದು ಕಾರಣಕ್ಕಾಗಿ. ಇದರ ಜೊತೆಗೆ ಇದರಲ್ಲಿ ಈ ಬಿತ್ತನೆ ಒಂದು ಬೀಜದ ಅಥವಾ ತೆಂಗಿನಕಾಯಿಯ ಒಂದು ಆಯ್ಕೆಯನ್ನ ಯಾವ ರೀತಿ ಮಾಡ್ಕೊಳ್ಬೇಕು, ತಾಯಿ ಮರದ ಗುಣಲಕ್ಷಣಗಳು ಯಾವ ರೀತಿ ಇರಬೇಕು ಮತ್ತು ನರ್ಸರಿ ನಿರ್ವಹಣೆಯನ್ನ ಯಾವ ರೀತಿ ಮಾಡಬಹುದು, ಈ ವಿಚಾರವಾಗಿ ನಾವು ಇವತ್ತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಮಾಡಿಕೊಡುವ. ಹೇಳಿ, ಈ ತೆಂಗಿನ ಒಂದು ಬೆಳೆಯ ಪ್ರಾಮುಖ್ಯತೆ ಏನು ಮತ್ತು ಈ ಬಿತ್ತನೆ ಬೀಜದ ಆಯ್ಕೆಗೆ ಮಾನದಂಡ ಏನು?
2: ನಮಸ್ಕಾರ ಎಲ್ಲ ರೈತ ಬಂಧುವರಿಗೆ. ಸೊ ನಿಮಗೆಲ್ಲ ಗೊತ್ತಿರೋಂಗೆ ತೆಂಗು ಒಂದು ವಾಣಿಜ್ಯ ಬೆಳೆ ಆಗಿದ್ದು, ಇದನ್ನು ಸಾಮಾನ್ಯವಾಗಿ ಉಷ್ಣವಲಯದ ಪ್ರದೇಶದಲ್ಲಿ ಇದನ್ನು ಬೆಳಿಬಹುದು. ಯಾವ್ಯಾವ ಅಂದರೆ ಇಂಡಿಯಾ, ಶ್ರೀಲಂಕಾ, ಮಲೇಷ್ಯಾ, ಥೈಲ್ಯಾಂಡ್ ಈ ಥರ ಉಷ್ಣವಲಯದ ಪ್ರದೇಶದಲ್ಲಿ ಇದನ್ನು ಯಥೇಚ್ಛವಾಗಿ ಕಮರ್ಷಿಯಲ್ ಆಗಿ ಬೆಳೀತಾರೆ. ಸೊ ಇಂದು ತೆಂಗು ಒಂದು ಗಿಡಕ್ಕೆ ನಾವು ಕಲ್ಪವೃಕ್ಷ, ಟ್ರೀ ಆಫ್ ಹ್ಯಾವಿನ್ ಅಂತ. ಏನಕ್ಕಂದ್ರೆ ಸೊ ಇದರಲ್ಲಿ ಈ ಒಂದು ಗಿಡದ ಎಲ್ಲ ಭಾಗಗಳು, ಇದರ ನಟ್ಟಾಗಲಿ, ಕಾಯಿ ಆಗಲಿ, ಎಲೆ ಮತ್ತೆ ಹೂವಿನ ಗೊಂಚಲು, ಸೊ ಎಲ್ಲವನ್ನು ಒಂದು ಬೇರೆ ಬೇರೆ ರೀತಿಯಲ್ಲಿ ನಾವು ಉಪಯೋಗ ಪಡಿಸ್ತೀವಿ. ನಿಮಗೆ ಗೊತ್ತಿರೋ ಹಂಗೆ ಈಗ ಕೊಬ್ಬರಿಯಿಂದ ಎಣ್ಣೆ ತೆಗಿತೀವಿ, ಎಳ್ನೀರು, ಅದೇ ರೀತಿ ಹೂವಿನ ಗೊಂಚಲಿಂದ ನೀರಾ ಅಂತ ಒಂದು ಪ್ರೊಸೆಸರ್ ಪ್ರಾಡಕ್ಟ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಅದೇ ರೀತಿ ಎಲೆಯನ್ನು ನಾವು ಚಪ್ರ ಅಂತ ಹಾಕ್ಸ್ಲಿಕ್ಕೆ ಮತ್ತು ಅದರ ಕಾಂಡವನ್ನು ಸಹ ಗುಡಿಸಲು ಅಂತ ಮರವನ್ನು ಕಟ್ಟಲು ಸಹ ನಾವು ಉಪಯೋಗ ಮಾಡ್ತೀವಿ. ಅದರಿಂದ ಇದನ್ನು ನಾವು ಕಲ್ಪವೃಕ್ಷ ಅಂತ ಹೇಳಿ ಕರಿತೀವಿ. ಸೊ ಅದೇ ರೀತಿ ಎಲ್ಲ ರೈತ ಬಂಧುವರಿಗೆ ನಮಗೆಲ್ಲ ಗೊತ್ತಿರಲ್ಲ ಯಾವ ರೀತಿ ಇದನ್ನು ಸಸ್ಯಾಭಿವೃದ್ಧಿ ಮಾಡಬೇಕು ಅಂತೇಳಿ. ಸೊ ನಾವು ಡೈರೆಕ್ಟಾಗಿ ಏನು ಮಾಡ್ತೀವಿ, ಯಾವುದೋ ಒಂದು ಗಿಡದಿಂದ ಬೀಜದ ಕಾಯಿನ ಆಯ್ಕೆ ಮಾಡಿಕೊಂಡು ಹಂಗೆ ನೇರವಾಗಿ ನಾಟಿ ಮಾಡಿಬಿಡ್ತೀವಿ. ಸೊ ಇದು ಒಂದು ಸೂಕ್ತವಾದ ವಿಧಾನ ಅಲ್ಲ ಅಂತ ನಾಳೆ ಈ ಮೂಲಕ ಎಲ್ಲ ರೈತ ಬಂಧುವರು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲು ನಾವು ಏನು ಮಾಡಬೇಕು, ಯಾವುದೇ ಒಂದು ಸಸ್ಯಾಭಿವೃದ್ಧಿ ವಿಧಾನ ಅನುಸರಿಸಬೇಕಂದ್ರೆ ಮೊದಲು ಉತ್ತಮವಾದ ತಾಯಿ ಮರವನ್ನು ಆಯ್ಕೆ ಮಾಡಿಕೊಳ್ಳೋ ವಿಧಾನ ನಾವು ಮೊಟ್ಟ ಮೊದಲಾಗಿ ಅನುಸರಿಸಬೇಕು. ಸೊ ತಾಯಿ ಮರವನ್ನು ಯಾವ ತರ ಈ ಒಂದು ತೆಂಗು ಬೆಳೆಯಲ್ಲಿ ನಾವು ಆಯ್ಕೆ ಮಾಡ್ಕೋಬೇಕಂದ್ರೆ ಮೊದಲನೇದಾಗಿ ಗಮನಿಸಬೇಕಾದ ಅಂಶ ಏನಂದ್ರೆ, ಸೊ ಈ ತೆಂಗು ಒಂದು ಕಾಂಡ ಅಂತ ಸ್ಟೆಮ್ ಅಂತ ಹೇಳ್ತೀವಲ್ಲ, ಸೊ ಅದು ಉದ್ದವಾಗಿ, ದಷ್ಟಪುಟ್ಟವಾಗಿ ಮತ್ತೆ ನೇರವಾಗಿರ್ಬೇಕು. ಮತ್ತೆ ನಾವು ಆಯ್ಕೆ ಮಾಡಿದಂತ ಗಿಡದಲ್ಲಿ ಕನಿಷ್ಠ ಏನಿಲ್ಲ ಅಂದ್ರೂ 30-40 ಎಲೆಗಳು ಸಂಪೂರ್ಣವಾಗಿ ಹರಡಿರ್ಬೇಕು. ಅದು ಯಾವ ತರ ಅಂದ್ರೆ ಛತ್ರಿ ಆಕಾರದಲ್ಲಿ, ಅಂಬ್ರೆಲಾ ಶೇಪ್ ತರ ಚೆನ್ನಾಗಿ ಹರಡಿರ್ಬೇಕು. ಅದೇ ರೀತಿ ಸೊ ಒಂದು ನಾವು ಆಯ್ಕೆ ಮಾಡಿದ ತೆಂಗಿನ ಗಿಡದಲ್ಲಿ ಮಿನಿಮಮ್ ಏನಂದ್ರೆ 10-12 ಹೂವಿನ ಗೊಂಚಲಿರ್ಬೇಕು. ಅದೇ ರೀತಿ 80-100 ಕಾಯಿ ಕೊಡುವಂತ ಗಿಡವನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಸೊ ಇದು ಒಂದು ತಾಯಿ ಮರದ ಆಯ್ಕೆ ಮಾಡುವಂತ ವಿಧಾನ. ಅದೇ ರೀತಿ ಯಾವ್ದಾವ ರೋಗ ಆಗಲಿ ಮತ್ತೆ ಕೀಟ ಅಂತ ಬಾಧೆದಿಂದ ತುತ್ತಾಗಿರದಂತ ಗಿಡವನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಸೊ ಇದು ಒಂದು ವಿಧಾನ. ಸೊ ತಾಯಿ ಮರ ಆಯ್ಕೆ ಆದ ನಂತರ ನಾವು ಏನ್ ಮಾಡ್ಬೇಕು, ಬೀಜ ಆಯ್ಕೆ ಯಾವ ತರ ಮಾಡೋದಂತ ಹೇಳಿ. ಸೊ

0: ಆಯ್ಕೆ ಒಂದು ಇದು ಒಂದು ಪ್ರಮುಖವಾದ ಅಂಶ. ಸೊ ಇದಕ್ಕೆ ನಾವು ಏನ್ ಮಾಡ್ಬೇಕು, ಮಧ್ಯಮ ವಯಸ್ಸಿನ ಗಿಡದಲ್ಲಿ ಅಂದ್ರೆ 25-30 ವರ್ಷ ವಯಸ್ಸಾಗಿಂತ ತೆಂಗಿನ ಗಿಡದಲ್ಲಿ ಸಂಪೂರ್ಣವಾಗಿ ಬಲಿತ ಗೋಳಾಕಾರದ ಅಂದ್ರೆ ರೌಂಡ್ ಶೇಪ್ ಅಂತ ಹೇಳ್ತೀವಲ್ಲ ಗೋಳಾಕಾರದ ಮಿನಿಮಮ್ ಏನಂದ್ರೆ 10-12 ತಿಂಗಳು ಅವಧಿಯ ಅಂತ ಮೆಚೂರ್ ಆಗಿರುವಂತ ಬೀಜದ ಕಾಯಿಯನ್ನು ಆಯ್ಕೆ ಮಾಡ್ಕೋಬೇಕು. ಸೊ ಆಯ್ಕೆ ಮಾಡಿದ ತಕ್ಷಣ ಸೊ ಅದರದ ಮೇಲಿನ ಸಿಪ್ಪೆಯನ್ನೆಲ್ಲ ಸುಲಿದು ಅದನ್ನ ತೂಕ ಮಾಡಿದಾಗ ಅದರದ ತೂಕ ಎಷ್ಟು ಬರ್ಬೇಕಂದ್ರೆ 600 ಗ್ರಾಂಕ್ಕಿಂತ ಹೆಚ್ಚಿರ್ಬೇಕು. ಅಂದ್ರೆ ಇದು ನಮಗೆ ಸೂಕ್ತವಾದ ಒಂದು ತೆಂಗಿನಕಾಯಿಯ ಬೀಜ ಅಂತ ಹೇಳಬಹುದು. ಅದೇ ರೀತಿ ಅದನ್ನು ಕೊಬ್ಬರಿ ತೆಗೆದಾಗ 150 ಗ್ರಾಂಕ್ಕಿಂತ ಹೆಚ್ಚು ತೂಕ ಬರಬೇಕು. ಮತ್ತೆ ನಾವು ಯಾವ ಸೀಸನ್ ಅಂದ್ರೆ ಯಾವ ಕಾಲದಲ್ಲಿ ಆಯ್ಕೆ ಮಾಡ್ಬೇಕಂದ್ರೆ ಈ ಅಕ್ಟೋಬರ್ ಮಾರ್ಚ್ ಅಂತ ಹೇಳ್ತೀವಲ್ಲ ಆ ಸೀಸನ್ ಅಲ್ಲಿ ನಾವು ಕಲೆಕ್ಟ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳಿ ಇದು ನನ್ನ ಅಭಿಪ್ರಾಯ. ಅದೇ ತರ ಇನ್ನೊಂದು ಅಂಶ, ನಾವು ಕಾಯಿಯನ್ನು ಜಸ್ಟ್ ಹಿಂಗೆ ಅಲ್ಲಾಡಿಸಿದಾಗ ಸಮ್ ಅಮೌಂಟ್ ಆಫ್ ವಾಟರ್ ಇದ್ರೆ ಉತ್ತಮ. ಸೊ ಇದು ಒಂದು ಬೀಜದ ಕಾಯಿಯನ್ನು ಆಯ್ಕೆ ಮಾಡುವ ವಿಧಾನ. ಸೊ ಬೀಜದ ಕಾಯಿಯನ್ನು ಆಯ್ಕೆ ಮಾಡಿದ ತಕ್ಷಣ ನಾವೇನ್ ಮಾಡ್ಬೇಕು, ನೆಕ್ಸ್ಟ್ ನರ್ಸರಿ ಅಂತ ಹೇಳ್ತೀವಿ, ಸಸಿ ಮಿಡಿ ತಯಾರಿಸುವ ವಿಧಾನ. ಸೊ ಈ ಒಂದು ಸಸಿ ಮಡಿ ತಯಾರಿಸುವ ವಿಧಾನದಲ್ಲಿ ನಾವು ಸುಮ್ಮನೆ ಎಲ್ಲೋ ಒಂದು ಬಿಸಿಲಿನ ಪ್ರದೇಶ ಅಲ್ಲ ಎಲ್ಲೋ ಒಂದು ಕಡೆ ಆಯ್ಕೆ ಮಾಡುವಂಥ ಸೂಕ್ತವಾದ ಪ್ರದೇಶವಲ್ಲ. ಸೊ ನಾವು ಸಸಿ ಮಡಿ ತಯಾರಿಸಬೇಕಂದ್ರೆ ಮೊದಲು ಗಮನದಲ್ಲಿಟ್ಟುಕೊಂಡ ಅಂಶ ಏನಂದ್ರೆ ಒಂದು ನೆರಳಿನ ವ್ಯವಸ್ಥೆ ನೋಡ್ಕೋಬೇಕು. ಇದು ಶೇಡ್ ನೆಟ್ ಆಗಲಿ ಇಲ್ಲ ತೆಂಗಿನ ತೋಟ ಆಗಲಿ ಅಡಿಕೆ ತೋಟ ಆಗಲಿ ನೆರಳಿನ ವ್ಯವಸ್ಥೆ ಇರಬೇಕು, ಅಲ್ಲಿ ನೀರಿನ ಸರಬರಾಜು ಚೆನ್ನಾಗಿರ್ಬೇಕು. ಮತ್ತೆ ಸ್ಲೋಪಿ ಲ್ಯಾಂಡ್ಸ್ ಆ ತರ ಅಂತ ಪ್ರದೇಶದಲ್ಲಿ ನಾವು ಒಂದು ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ನರ್ಸರಿ ಬೆಡ್ ಸಸಿ ಮಡಿಯನ್ನು ತಯಾರಿಸ್ಕೋಬೇಕು. ಸೊ ನರ್ಸರಿ ಬೆಡ್ ಯಾವ ತರ ತಯಾರಿಸ್ಕೋಬೇಕಂದ್ರೆ ಮೊದಲು 1-1.5 ಮೀಟರ್ ಅದರ ಅಗಲ ಇರಬೇಕು, 10-15 ಸೆಂಟಿಮೀಟರ್ ಎತ್ತರ ಇರಬೇಕು. ಮತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಉದ್ದ, ಇಲ್ಲಾಂದ್ರೆ ಯೂಶುವಲ್ 7.5 ಮೀಟರ್ ಅಷ್ಟು ಉದ್ದವನ್ನು ಮಾಡಿಕೊಂಡು ಸೊ ಅದಕ್ಕೆ FOM ಅಂದ್ರೆ ತಿಪ್ಪೆ ಗೊಬ್ಬರ ಅಂತ ಹೇಳ್ತೀವಲ್ಲ ಮತ್ತೆ ವರ್ಮಿ ಕಾಂಪೋಸ್ಟ್ನ ಚೆನ್ನಾಗಿ ಬೆರೆಸಿ ಸೊ ಒಂದಡಿ ಸಾಲಿಂದ ಸಾಲು ಮತ್ತೆ ಗಿಡದಿಂದ ಗಿಡಕ್ಕೆ ಸೊ 1 ಅಡಿ ಇಲ್ಲ 40 ಸೆಂಟಿಮೀಟರ್ ತೆಂಗಿನಕಾಯಿ ಗಾತ್ರದ ಮೇಲೆ ಹೋಗುತ್ತಿದ್ದು ಆ ಒಂದು ಅಂತರದಲ್ಲಿ ನಾವು ನಾಟಿ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಅದರ ಮೇಲೆ ಹೊದಿಕೆ ಅಂತ ಹೇಳ್ತೀವಿ ತೆಂಗಿನ ಗರಿ ಆಗಲಿ ಅದನ್ನು ಹೊದಿಕೆ ಮಾಡಿ ದಿನಕ್ಕೆ 2 ಸಲ ನೀರು ಬೆಳಗ್ಗೆ ಮತ್ತೆ ಸಾಯಂಕಾಲ 1 ತಿಂಗಳವರೆಗೂ ಹಾಕ್ತಾ ಹೋಗ್ಬೇಕು. ಸೊ ಇದು ಒಂದು ನರ್ಸರಿ ಒಂದು ವಿಧಾನ. ಈ ನರ್ಸರಿ ಒಂದು ವಿಧಾನದಲ್ಲಿ ನಾವು 2 ತರ ನಾಟಿ ಮಾಡೋ ವಿಧಾನ ನಾವು ಬೇರೆ ಬೇರೆ ಪ್ರದೇಶದಲ್ಲಿ ನೋಡ್ಬೋದು. ಒಂದು ಅಡ್ಡಲಾಗಿ ಅಂದ್ರೆ ಹಾರಿಜಾಂಟಲ್ ಮೆಥಡ್ ಅಂತ ಹೇಳ್ತೀವಿ, ಇನ್ನೊಂದು ಉದ್ದವಾಗಿ ಅಂದ್ರೆ ವರ್ಟಿಕಲ್ ಮೆಥಡ್ ಅಂತ ಹೇಳ್ತೀವಿ. ಸೊ ಈ ಅಡ್ಡಲಾಗಿ ಈ ವಿಧಾನದಿಂದ ತೆಂಗಿನಕಾಯನ್ನು ಹಾಕೋದ್ರಿಂದ ಒಂದು ನಮಗೆ ಸಿಗುವಂತ ಅಡ್ವಾಂಟೇಜ್ ಏನಂದ್ರೆ ಬೇಗ ಮೊಳಕೆ ಬರುತ್ತೆ ಒಂದು, ಆಮೇಲೆ ನಾವು ಗಿಡವನ್ನು ಸದೃಢವಾಗಿ ನೋಡಬಹುದು. ಮತ್ತೆ ಇದರಲ್ಲಿ ಮೇಜರ್ ಡಿಸ್ಅಡ್ವಾಂಟೇಜ್ ಏನಂದ್ರೆ ಒಂದು ನಾವು ಬೇರೆ ಪ್ರದೇಶಕ್ಕೆ ಅಂದ್ರೆ ತುಂಬಾ ದೂರದ ಪ್ರದೇಶಕ್ಕೆ ಸಾಗಾಣಿಕೆ ಮಾಡಬೇಕಂದ್ರೆ ಇದರಲ್ಲಿ ತುಂಬಾ ಡ್ಯಾಮೇಜ್ ಆಗೋ ಚಾನ್ಸಸ್ ಒಂದು ಜಾಸ್ತಿ. ಆಮೇಲೆ ನರ್ಸರಿ ಇದು ಸಸಿ ಮಡಿಯಿಂದ ಕಾಯಿಯನ್ನು ಕೀಳುವಾಗ ತುಂಬಾ ಗಿಡಕ್ಕೆ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ. ಆಮೇಲೆ ಇನ್ನೊಂದು ವರ್ಟಿಕಲ್ ಮೆಥಡ್. ಸೊ ಈ ಒಂದು ವರ್ಟಿಕಲ್ ಮೆಥಡ್ ಅಲ್ಲಿ ಇದರಲ್ಲಿ ಓಕೆ, ಸೊ ಹಾರಿಜಾಂಟಲ್ ಮೆಥಡ್ಕಿಂತ ಈ ಒಂದು ವಿಧಾನದಲ್ಲಿ ಮೊಳಕೆಯ ಪ್ರಮಾಣ ಸ್ವಲ್ಪ ನಿಧಾನ ಆಗೋಗುತ್ತೆ. ಏನಕ್ಕಂದ್ರೆ ಇದರಲ್ಲಿ ಕೊಕೋನಟ್ ವಾಟರ್ ಅಂತ ಹೇಳ್ತೀವಲ್ಲ ಅದು ಡೈರೆಕ್ಟ್ ಆಗಿ ಎಂಬ್ರಿಯೋ ಜೊತೆ ಕಾಂಟ್ಯಾಕ್ಟ್ ಆಗಲ್ಲ. ಸೊ ಅದರಲ್ಲಿ ಅದರಿಂದ ಇದರಲ್ಲಿ ಸ್ವಲ್ಪ ನಿಧಾನವಾಗಿ ಮೊಳಕೆಯ ಪ್ರಮಾಣ ಬರುತ್ತೆ. ಬಟ್ ಇದರಲ್ಲಿ ಮೇಜರ್ ನಮಗೆ ಅಡ್ವಾಂಟೇಜ್ ಏನಂದ್ರೆ ನಾವು ಬೇರೆ ಬೇರೆ ಪ್ರದೇಶಕ್ಕೆ ತುಂಬಾ ದೂರದ ಊರಿಗೆ ಸಾಗಾಣಿಕೆ ಮಾಡಲಿಕ್ಕೆ ಸೊ ಈ ವಿಧಾನದಿಂದ ನಾವು ಯಾವುದೇ ತರಹದ ಡ್ಯಾಮೇಜ್ ಆಗುವಂತ ಮಿನಿಮೈಸ್ ಮಾಡಬಹುದು. ಸೊ ಇದು ನಾಟಿ ಮಾಡುವಂತ ವಿಧಾನ ಎಲ್ಲಿ ಸಸಿ ಮಡಿಯಲ್ಲಿ. ಸೊ ಆಯ್ತು, ಸೊ ಸಸಿ ಮಡಿಯಲ್ಲಿ ನಮಗೆ ನಾಟಿ ಮಾಡಿದ ಒಂದು 2-3 ತಿಂಗಳಲ್ಲಿ ಮೊಳಕೆ ಹೊಡೆಯೋದನ್ನ ನಾವು ಕಾಣಬಹುದು. ಸೊ ಇದು ಮುಂದುವರೆದು 5 ತಿಂಗಳಿಂದ ನಮ್ ಮುಂದುವರಿಯುತ್ತೆ. ಸೊ 1 ವರ್ಷದ ಸಸಿಗಳು ನಮಗೆ ಮುಖ್ಯ ಭೂಮಿಯಲ್ಲಿ ನಾಟಿ ಮಾಡಲು ಸೂಕ್ತವಾಗಿ ಅಂತ ನಾನು ಇಲ್ಲಿ ತಿಳಿಸುತ್ತೇನೆ.
1: ಈಗ 100 ಕಾಯಿಯಷ್ಟು ಅಥವಾ ಬಿತ್ತನೆ ಬೀಜವನ್ನ ನಾವು ಹಾಕಿದ್ರೆ ಎಲ್ಲವೂ ಕೂಡ ಮೊಳಕೆ ಬರುವುದಿಲ್ಲ, ಕೆಲವು ನಿಧಾನವಾಗಿ ಮೊಳಕೆ ಬರ್ತದೆ, ಕೆಲವು ಬೇಗನೆ ಮೊಳಕೆ ಬರುವಂತದ್ದು ಇರ್ತದೆ. ಗಿಡವನ್ನು ಆಯ್ಕೆ ಮಾಡಬೇಕಿದ್ರೆ ಏನು ಮಾನದಂಡ?
0: ಸೊ ಈಗ ನಾವು ಸರ್ಟಿಫಿಕೇಶನ್ ಅಂತ ಹೇಳ್ತೀವಿ, ಯಾವುದೇ ಒಂದು ಸಸಿಯನ್ನು ಆಯ್ಕೆ ಮಾಡುವಾಗ ನಮ್ಮಲ್ಲಿ ಎಲ್ಲ ನರ್ಸರಿಯಲ್ಲಿ ಸೀಡ್ ಸರ್ಟಿಫಿಕೇಶನ್ ಇಲ್ಲ ಸೀಡ್ಲಿಂಗ್ ಸರ್ಟಿಫಿಕೇಶನ್ ಅಂತ ಹೇಳ್ತೀವಿ. ಸೊ ಅದನ್ನು ಯಾವ ತರ ಮಾಡ್ಬೇಕಂದ್ರೆ ಒಂದು ಮುಖ್ಯವಾದ ಅಂಶ ಅಂದ್ರೆ ಗಿಡದ ಎತ್ತರ 1-1.5 ಮೀಟರ್ ಎತ್ತರ ಇರಬೇಕು. ಮತ್ತೆ ಅದರಲ್ಲಿ ಕನಿಷ್ಠ ನಾವು ಗಮನಿಸಬೇಕಾದ ಅಂಶ ಏನಂದ್ರೆ 6-8 ಎಲೆಗಳಿರ್ಬೇಕು. ಆಮೇಲೆ ಅದು ಕಾಂಡದ ಸುತ್ತಳತೆ ಅಂದ್ರೆ ಕಾಲರ್ ಗರ್ತ್ ಅಂತ ಹೇಳಿ ಅದು 10 ಸೆಂಟಿಮೀಟರ್ ಜಾಸ್ತಿ ಅದಕ್ಕಿಂತ ಜಾಸ್ತಿ ಇರಬೇಕು. ಅದೇ ರೀತಿ ಸದೃಢವಾಗಿರುವಂತ ಗಿಡವನ್ನು ಯಾವುದೇ ರೋಗ ಅಂತ ಕೀಟ ಬಾಧೆಯಿಂದ ಮುಕ್ತವಾಗಿರ್ತಕ್ಕಂತ ಗಿಡವನ್ನು ನಾವು ಅದ್ರ ಆಯ್ಕೆ ಮಾಡೋದು ತುಂಬಾ ಉಪಯುಕ್ತ.
1: ಈಗ ಈ ಸಣ್ಣ ಸಣ್ಣ ಗ್ರೋ ಬ್ಯಾಗ್ಗಳಲ್ಲಾಗ್ಬೋದು ಅಥವಾ ಒಂದು ತೊಟ್ಟೆಗಳಲ್ಲಾಗ್ಬೋದು ಇದರಲ್ಲಿಯೂ ಕೂಡ ಗಿಡವನ್ನು ಅಭಿವೃದ್ಧಿಪಡಿಸುವವರು ಇರ್ತಾರೆ, ಅದರಿಂದ ಏನಾದರೂ ಅನುಕೂಲತೆ ಇದೆಯಾ?
0: ಸೊ ಈಗ ನಾವು ತುಂಬ ಅಧಿಕ ಸ್ಕೇಲಲ್ಲಿ ಪ್ಲಾಂಟಿಂಗ್ ಮಾಡ್ತೀವಿ ನಾಟಿ ಮಾಡ್ತೀವಿ ಅಂದರೆ ಸೊ ನಾವು ಈ ಒಂದು ಈ ಪಾಲಿ ಬ್ಯಾಗ್ಸ್ ಅಂತವು ನಾವು ರೈತರಿಗೆ ರೆಕಮೆಂಡ್ ಮಾಡಲ್ಲ, ಯಾಕಂದ್ರೆ ಇದು ಕಾಸ್ಟ್ ತುಂಬಾ ದುಬಾರಿ ಆಗುತ್ತೆ. ಸೊ ಒಂದು ಪಾಲಿ ಬ್ಯಾಗ್ಸ್ ನಿಮಗೆ ಗೊತ್ತಿರೋ ಹಂಗೆ ಏನಿಲ್ಲ ಅಂದ್ರೂ

0: ಎರಡರಿಂದ ಮೂರು ರೂಪಾಯಿ ಆದರೆ. ಸೊ ಇದು ತುಂಬ ಲಾರ್ಜ್ ಸ್ಕೇಲಲ್ಲಿ ಪ್ಲಾಂಟಿಂಗ್ ಮಾಡೋಕ್ಕೆ ಇದನ್ನ ರೈತರಿಗೆ ರೆಕಮೆಂಡ್ ಮಾಡಲ್ಲ. ಸೊ ಅದರ ಬದಲು ನಾವು ಎಲ್ಲರ ಒಂದು ಶೇಡಿಯಡ್ ಏರಿಯಾದಲ್ಲಿ ನೆರಳಿ ನಿಂತ ಪ್ರದೇಶದಲ್ಲಿ ನರ್ಸರಿ ಒಂದು ಮಾಡುವ ವಿಧಾನದಿಂದ ನಾವು ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿಯನ್ನು ಪಡೆಯಬಹುದು.
1: ಈಗ ಸಾಮಾನ್ಯವಾಗಿ ಈಗ ಈ ವೆಸ್ಟ್ ಕೋಸ್ಟ್ ಟಾಲ್ ಅಂತ ಹೇಳ್ತಾರೆ, ಅಥವಾ ಒಂದು ಎತ್ತರದ ತಳಿ ಆಗ್ಬೋದು, ಅಥವಾ ಎಳನೀರಿಗಾಗಿ ಬಳಕೆ ಮಾಡುವಂತಹ ಒಂದು ಗಿಡ್ಡ ತಳಿಗಳಾಗ್ಬೋದು, ಇಲ್ಲವೇ ಇತ್ತೀಚೆಗೆ ಹೆಚ್ಚು ಬೇಡಿಕೆಯಲ್ಲಿರುವಂತಹ ಒಂದು ಹೈಬ್ರಿಡ್ ತಳಿಗಳಾಗ್ಬೋದು, ಇದರ ಬಗ್ಗೆ ಹೇಳಿ. ಈ ಯಾವ ಉದ್ದೇಶಕ್ಕೆ ಯಾವ ತಳಿಯನ್ನು ಆಯ್ಕೆ ಮಾಡ್ಕೋಬೇಕು?
0: ಸಾಮಾನ್ಯವಾಗಿ ತಳಿಗಳಲ್ಲಿ ನಮ್ಮಲ್ಲಿ ಎತ್ತರ ತಳಿ, ಗಿಡ್ಡ ತಳಿ, ಸಂಕಣ ಅಂತ ಹೇಳಿ ಮೂರು ಬೇರೆ ಬೇರೆ ರೀತಿಯ ತಳಿಗಳನ್ನು ನಾವು ಕಾಣಬಹುದು. ಸೊ ಈಗ ಎತ್ತರ ತಳಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಬೆಳೆಯುವಂತಂದ್ರೆ ಅರಸೀಕೆರೆ ಟಾಲ್, ಕಲ್ಪತರು, ಆಮೇಲೆ ವೆಸ್ಟ್ ಕೋಸ್ಟಾಲ್, ಈಸ್ಟ್ ಕೋಸ್ಟಾಲ್, ಈ ಒಂದು ನಾಲ್ಕು ಪ್ರಮುಖ ತಳಿಗಳು. ಸೊ ಈ ಒಂದು ತಳಿಯನ್ನು ನಾವು ಬೆಳೆಯೋದ್ರಿಂದ ಒಂದು ನಮಗೆ ಇಳುವರಿ ಸ್ವಲ್ಪ ನಿಧಾನವಾಗಿ ಸಿಗ್ಬೋದು, ಅಂದ್ರೆ 7-8 ವರ್ಷ ಕಾಯ್ಬೋದು. ಬಟ್ ಇದು ಒಂದು ಮೇಜರ್ ಅಡ್ವಾಂಟೇಜ್ ಏನಂದ್ರೆ ಇದರ ಒಂದು ಲೈಫ್ ಸ್ಪ್ಯಾನ್ ಅಂತ ಏನು ಹೇಳ್ತೀವಲ್ಲ ಅದು 80-100 ವರ್ಷ ತನಕ ಇರುತ್ತೆ. ಮತ್ತೆ ಗಿಡಕ್ಕೆ ಯಾವುದೇ ರೀತಿಯ ರೋಗ ಮತ್ತು ಕೀಟವನ್ನು ಬಾಧಿತೆಯಿಂದ ತುಂಬಾ ರೆಸಿಸ್ಟೆನ್ಸ್ ಇರುತ್ತೆ. ಅದೇ ರೀತಿ

0: ಈ ಒಂದು ನಾಲ್ಕು ಪ್ರಮುಖ ತಳಿಗಳು. ಸೊ ಈ ಒಂದು ತಳಿಯನ್ನು ನಾವು ಬೆಳೆಯೋದ್ರಿಂದ ಒಂದು ನಮಗೆ ಇಳುವರಿ ಸ್ವಲ್ಪ ನಿಧಾನವಾಗಿ ಸಿಗ್ಬೋದು, ಅಂದ್ರೆ 7-8 ವರ್ಷ ಕಾಯ್ಬೋದು. ಬಟ್ ಇದು ಒಂದು ಮೇಜರ್ ಅಡ್ವಾಂಟೇಜ್ ಏನಂದ್ರೆ ಇದರ ಒಂದು ಲೈಫ್ ಸ್ಪ್ಯಾನ್ ಅಂತ ಏನು ಹೇಳ್ತೀವಲ್ಲ ಅದು 80-100 ವರ್ಷ ತನಕ ಇರುತ್ತೆ. ಮತ್ತೆ ಗಿಡಕ್ಕೆ ಯಾವುದೇ ರೀತಿಯ ರೋಗ ಮತ್ತು ಕೀಟವನ್ನು ಬಾಧಿತೆಯಿಂದ ತುಂಬಾ ರೆಸಿಸ್ಟೆನ್ಸ್ ಇರುತ್ತೆ. ಅದೇ ರೀತಿ ಈಗ ಡ್ವಾರ್ಫ್ ಅಂದ್ರೆ ಗಿಡ್ಡ ತಳಿ ಅಂತ ಹೇಳ್ತೀವಲ್ಲ, ಸೊ ಅವು ಈಗ ನವಡೇಸ್ ಎಲ್ಲಿ ನಾವು ಲಾರ್ಜ್ ಸ್ಕೇಲ್ ಅಂದ್ರೆ ತುಂಬಾ ಒಂದು ಮೊನೋಕ್ರಾಪಿಂಗ್ ಬದಲು ಫುಲ್ ಪ್ಲಾಂಟೇಶನ್ ತರಾನೇ ಅದನ್ನ ಬೆಳೀತಿದೀವಿ. ಸೊ ಅಲ್ಲಿ ನಾವು ಯೂಶುವಲಿ ಗಿಡ್ಡ ತಳಿಯನ್ನು ನಾವು ರೈತರಿಗೆ ರೆಕಮೆಂಡ್ ಮಾಡ್ತಿದ್ವಿ. ಸೊ ಈ ಗಿಡ್ಡ ತಳಿ ಯೂಸ್ ಮಾಡೋದ್ರಿಂದ ನಾವು ಕನಿಷ್ಠ ಏನಂದ್ರೆ 3-4 ವರ್ಷಕ್ಕೆ ನಮಗೆ ಇಳುವರಿ ಸಿಗುತ್ತೆ. ಮತ್ತೆ ಅದರಲ್ಲಿ ನಟ್ ಅಂತ ಹೇಳ್ತೀವಲ್ಲ ಸೀಡ್ ನಟ್ ತುಂಬಾ ಜಾಸ್ತಿ, ಒಂದು ಗಿಡಕ್ಕೆ ಏನಿಲ್ಲ ಅಂದ್ರೆ 120-130 ಸೀಡ್ ನಟ್ ಅಂತ ತಗೋಬಹುದು. ಸೊ ಇಲ್ಲಿ ಅಂದ್ರೆ ಈ ಮಲಿಯನ್ ಎಲ್ಲೋ ಡ್ವಾರ್ಫ್ ಮತ್ತೆ ಫಿಜಿ ಡ್ವಾರ್ಫ್ ಮತ್ತೆ ಈ ತರ ಅಂತ ಕೆಲವು ಮಲಿಯನ್ ಗ್ರೀನ್ ಡ್ವಾರ್ಫ್ ನ ತಳಿಗಳನ್ನ ಸಹ ನಾವು ಎಳ್ನೀರಿಗೆ ಉಪಯೋಗ ಮಾಡ್ಕೋಬಹುದು. ಮತ್ತೆ ಕೆಲವು ಸಂಕರ್ಣ ತಳಿಗಳಂದ್ರೆ ಈಗ T into D, D into T ಈ ಒಂದು ತಳಿಯನ್ನು ಕ್ರಾಸ್ ಮಾಡಿ ಕಲ್ಪತರು ಆಮೇಲೆ ಚಂದ್ರ ಶಂಕರ, ಕೇರ ಶಂಕರ ಮತ್ತು ಕೆಲವೊಂದು ಲಕ್ಷದೀಪ್ ಆರ್ಡಿನರಿ, ಸೊ ಈ ಒಂದು ಕೆಲವನ್ನ ತಳಿಯನ್ನು ನಾವು ಹೈಬ್ರಿಡ್ಸ್ ಕ್ರಾಸಿಂಗ್ ಮಾಡಿ ನಾವು ಡೆವಲಪ್ ಮಾಡಿದ್ವಿ.
1: ಇದರ ಒಂದು ಅನುಕೂಲತೆಗಳೇನು ಹೈಬ್ರಿಡ್ ತಳಿಗಳದ್ದು?
0: ಸೊ ಹೈಬ್ರಿಡ್ ತಳಿಯನ್ನು ನಾವು ಅದನ್ನು ಯೂಸ್ ಮಾಡೋದ್ರಿಂದ ಒಂದು ಅಧಿಕ ಅಂದ್ರೆ ಕಡಿಮೆ ಸಮಯದಲ್ಲಿ ಒಂದು ಇಳುವರಿ ತಗೋಬಹುದು. ಆಮೇಲೆ ಇದರಲ್ಲಿ ಇಳುವರಿ ಜಾಸ್ತಿ ಅಂದ್ರೆ ನಾನು ಹೇಳ್ದಂಗೆ ಏನಿಲ್ಲ ಅಂದ್ರೆ ಒಂದು ಗಿಡಕ್ಕೆ 120-130 ಇನ್ ಕೆಲವು ಅಂಡಮಾನ್ ನಿಕೋಬಾರ್ ಮತ್ತೆ ಎಲ್ಲಿ ಕೋಸ್ಟಲ್ ರೀಜನ್ ಅಂತ ಹೇಳ್ತೀವಲ್ಲ ಸ್ವಲ್ಪ ಯಥೇಚ್ಛವಾಗಿ ಇಳುವರಿ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಅಪ್ ಟು 160-180 ನಾವು ಇಳುವರಿ ಪಡ್ಕೋಬಹುದು. ಯಾಕಂದ್ರೆ ನಾನು ಮೊದಲೇ ಹೇಳ್ದಂಗೆ ಈ ಒಂದು ತೆಂಗು ಉಷ್ಣವಲಯದ ವಾತಾವರಣಕ್ಕೆ ಸೂಕ್ತವಾದ ಒಂದು ಬೆಳೆ. ಸೊ ಇದಕ್ಕೆ ನಾವು ಗೊಬ್ಬರವನ್ನು ಸರಿಯಾಗಿ ನಿರ್ವಹಣೆ ಮಾಡಿಲ್ಲಂದ್ರೂ ಸಹಿತ ಸೊ ಇಲ್ಲಿ ನಮಗೆ ವಾರ್ಷಿಕ ಮಳೆ ಅಂತ ಹೇಳ್ತೀವಲ್ಲ ಅದು 1000-1500 ಇಲ್ಲ 2000 ಮಿಲಿಮೀಟರ್ ರೈನ್ಫಾಲ್ ಸಿಕ್ತಂದ್ರೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡುತ್ತೆ. ಸೊ ಅದಕ್ಕೆ ಇದು ಮೇಜರ್ ಅಡ್ವಾಂಟೇಜ್.
1: ಆಮೇಲೆ ಈಗ ನಾಟಿ ಮಾಡುವಂತ ಒಂದು ಸಂದರ್ಭದಲ್ಲಿ ಒಂದು ಗುಂಡಿ ಅಳತೆ ಹೇಗಿರಬೇಕು? ಸಾಮಾನ್ಯವಾಗಿ ಈಗ ಚಿಕ್ಕ ಗಿಡ ಅಂತ ಹೇಳ್ಬಿಟ್ಟು ಚಿಕ್ಕ ಗುಂಡಿ ಮಾಡಿರುವಂತ ಒಂದು ಅಭ್ಯಾಸ ಇರ್ತದೆ, ಇದು ತಪ್ಪು?
0: ಸೊ ಸಾಮಾನ್ಯವಾಗಿ ಈಗ ಕೆಲವು ಜಮ್ಮಂಟಿಗೆ ಮಣ್ಣು ಅಂತ ಹೇಳ್ತೀವಿ ಲ್ಯಾಟ್ರೇಟ್ ಸಾಲ್ ಸಿರ್ಸಿ ಏರಿಯಾ ಮತ್ತೆ ಹಿಲ್ಲಿ ರೀಜನ್ಸ್ ಕಡೆ ಲ್ಯಾಟ್ರೇಟ್ಸ್ ಜಮ್ಮಂಟಿಗೆ ಮಣ್ಣು ಮತ್ತೆ ಕೆಲವೊಂದು ಪ್ಲೇನ್ ಏರಿಯಾಸ್ ಅಲ್ಲಿ ಮಾಮೂಲಿ ಸ್ಯಾಂಡಿಲೋಮ್ ಸಾಯಲ್ ಆ ತರ ಸಾಯಲ್ನ ನಾವು ಎಲ್ಲ ಕಡೆ ಪ್ಲೇನ್ ಏರಿಯಾಸಲ್ಲಿ ನಾವು ತೆಂಗು ನಾಟಿ ಮಾಡಬಹುದು ಕಾಣಬಹುದು. ಸೊ ಇಲ್ಲಿ ಹಿಲ್ಲಿ ಏರಿಯಾ ಎಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಸೊ ಇಲ್ಲಿ ಮಣ್ಣಿನ ಗಾತ್ರ ಸ್ವಲ್ಪ ದಪ್ಪವಾಗಿರುತ್ತೆ. ಸೊ ಈ ಒಂದು ಮಣ್ಣಲ್ಲಿ ನಾವು 1 ಮೀಟರ್ ಕ್ಯೂಬಿಕ್ ಅಂದು ಗುಣಿಯನ್ನು ತೆಗಿಬೇಕು. 1 ಮೀಟರ್ ಕ್ಯೂಬಿಕ್ ಅಂದ್ರೆ 1 ಮೀಟರ್ ಉದ್ದ 1 ಮೀಟರ್ ಅಗಲ ಮತ್ತೆ 1 ಮೀಟರ್ ಆಳ. ಸೊ ಈ ತ ಒಂದು ಸೈಜಿನಲ್ಲಿ ನಾವು ಗುಣಿಯನ್ನು ತೆಗೆದು ಅದಕ್ಕೆ 1/2 ಭಾಗಷ್ಟು ಮೇಲ್ಮಣ್ಣು, 20 ಕೆಜಿ ಅಷ್ಟು ತಿಪ್ಪೆ ಗೊಬ್ಬರ, 250 ಗ್ರಾಮ್ ರಾಕ್ ಫಾಸ್ಫೇಟ್ ಮತ್ತೆ 2 ಕೆಜಿ ಕಾಮನ್ ಸಾಲ್ಟ್ ಉಪ್ಪು ಅಂತೀವಲ್ಲ ಅದನ್ನ ಹಾಕ್ಬೇಕು. ಉಪ್ಪು ಏನಕ್ಕೆ ಹಾಕ್ಬೇಕಂದ್ರೆ ಸೊ ಇಲ್ಲಿ ಈ ಒಂದು ಜಮ್ಮಂಟಿಗೆ ಮಣ್ಣಲ್ಲಿ ನೆಲ ತುಂಬಾ ಗಟ್ಟಿ ಇರುತ್ತೆ, ಅದನ್ನ ಸಡಿಲಗೊಳಿಸಲಿಕ್ಕೆ ಮತ್ತು ಬೇರು ಚೆನ್ನಾಗಿ ಡೆವಲಪ್ ಆಗಕ್ಕೆ ನಾವು ಈ ಒಂದು 2 ಕೆಜಿ ಅಷ್ಟು ಕಾಮನ್ ಸಾಲ್ಟ್ ಹಾಕೋದ್ರಿಂದ ಗಿಡದ ಬೆಳವಣಿಗೆ ತುಂಬಾ ಸಹ ಚೆನ್ನಾಗಿರುತ್ತೆ. ಸೊ ಇದು ಒಂದು ಪಿಟ್ ಅಂದ್ರೆ ಹುಣಿ ಇಲ್ಲಿ ಏನೇನು ಪೋಷಕಾಂಶಗಳು ಹಾಕ್ಬೇಕಂತ ಹೇಳಿ ಒಂದು ಮಾಡೋ ವಿಧಾನ. ಸೊ ಯೂಶುವಲಿ ನಾವು ಅಂತರ ಅಂತ ಹೇಳ್ತೀವಲ್ಲ 8x8, ಈಗ ಎತ್ತರ ತಳಿ ಆಯ್ತಂದ್ರೆ 8x8 ಈ ಒಂದು ಅಂತರದಲ್ಲಿ ಮೀಟರ್ ಸ್ಪೇಸಿಂಗ್ ಅಲ್ಲಿ ಹಾಕ್ಬೇಕು. ಸೊ ಈ ಒಂದು 8x8 ಮೀಟರ್ ಈ ಅಂತರದಲ್ಲಿ ಹಾಕೋದ್ರಿಂದ ನಮಗೆ 1 ಹೆಕ್ಟೇರ್ ಪ್ರದೇಶಕ್ಕೆ 155 ತೆಂಗಿನ ಗಿಡವನ್ನು ಕೂರಿಸ್ಬೋದು. ಅದೇ ರೀತಿ ಈ ಗಿಡ್ಡ ತಳಿಗಳಂತ ಹೇಳ್ತೀವೋ ಅವನ್ನ 7x7 ಮೀಟರ್ ಅಂತದಲ್ಲಿ ನಾವು ಪ್ಲಾಂಟಿಂಗ್ ಮಾಡೋದ್ರಿಂದ ನಮಗೆ ಏನಿಲ್ಲ ಅಂದ್ರೆ 1 ಹೆಕ್ಟೇರ್ ಪ್ರದೇಶ ಅಂದ್ರೆ 2.5 ಎಕರೆಗೆ 178 ಗಿಡವನ್ನ ನಾವು ಕೂರಿಸ್ಬೋದು.
1: ಹೆಚ್ಚು ಜೌಗಿರುವಂತಹ ಪ್ರದೇಶ ಅಥವಾ ನೀರಿನ ಒಂದು ಮಟ್ಟ ಮೇಲಿರುವಂತಹ ಒಂದು ಪ್ರದೇಶದಲ್ಲಿ ಆದ್ರೆ ಗಿಡವನ್ನು ನಾಟಿ ಮಾಡುವಾಗ ಏನು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು?
0: ಸೊ ಹೆಚ್ಚು ಜೌಗು ಪ್ರದೇಶ ಅಂದ್ರೆ ಅಲ್ಲಿ ಒಂದು ನಮಗೆ ನೀರಿನ ಅಂಶ ಒಂದು ಕಡಿಮೆ ಇರೋದ್ರಿಂದ ಅಲ್ಲಿ ನಾವು ಈ ಏನು ಗುಣಿಯ ಪಿಟ್ ಸೈಜ್ ಅಂತ ಹೇಳ್ತೀವಲ್ಲ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಒಂದು ಏನಕ್ಕಂದ್ರೆ ಅದರಲ್ಲಿ ಪೋಷಕಾಂಶಗಳು ಸಿಗುವಂತ ಭೂಮಿಯ ಆಳ ತುಂಬಾ ಜಾಸ್ತಿ ಹೋದಂಗೆ ನೀರು ಹೀರ್ಕೊಳ್ಳೋದು ತುಂಬಾ ಕಡಿಮೆ, ಈ ಗಿಡ ಶಕ್ತಿ ಅಷ್ಟು ಇರಲ್ಲ. ಸೊ ಅದಕ್ಕೆ ಅಲ್ಲಿ 60 cm³ 60 cm³ ಅಂದ್ರೆ 60 cm³ ಆಳ ಉದ್ದ ಮತ್ತೆ ಅಗಲ ಈ ತರ ಒಂದು ಸೈಜ್ನ ತಗೊಂಡು ಸೊ ಅದೇ ನಾ ಏನ್ ಹೇಳದ್ನಲ್ಲ ಗುಣಿಯ ಪೋಷಕಾಂಶ ಏನೇನು ಹಾಕ್ಬೇಕಂತ ಹೇಳಿ ಸೊ ರಾಕ್ ಫಾಸ್ಫೇಟ್ 250 ಗ್ರಾಮು 20 kg ಎಫ್ ತಿಪ್ಪೆ ಗೊಬ್ಬರ. ಅದೇ ರೀತಿ ಇಲ್ಲಿ ನಾವು ಕಾಮನ್ ಸಾಲ್ಟ್ ಹಾಕೋದೇನು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇಲ್ಲಿ ಆಲ್ರೆಡಿ ನಮ್ಮನ್ನೆಲ್ಲ ಮೃದುವಾಗಿರೋದ್ರಿಂದ ಇಲ್ಲಿ ನಾವು ಆ ತರ ಒಂದು ಪೋಷಕಾಂಶ ಹಾಕೋದು ಅವಶ್ಯಕತೆ ಇಲ್ಲ. ಮತ್ತೆ ಈ ಒಂದು ಭಾಗದಲ್ಲಿ ನಾವು ಏನಿಲ್ಲ ಅಂದ್ರೆ ಹೊದಿಕೆ ಅನ್ನೋದು ಕಂಪಲ್ಸರಿ ನಾವು ಪ್ರಾಕ್ಟೀಸ್ ಮಾಡಲೇಬೇಕು. ತೆಂಗಿನ ಗರಿ ಆಗಲಿ ಇಲ್ಲ ಪ್ಯಾಡಿಸ್ಟ್ರಾ ಅಂತ ಹೇಳ್ತೀವಲ್ಲ ಆ ಥರ ಹೊದಿಕೆಯನ್ನು ಕಂಪಲ್ಸರಿಯಾಗಿ ನಾವು ಪ್ರಾಕ್ಟೀಸ್ ಹಾಕಿ ದಿನಕ್ಕೆ ಏನಿಲ್ಲ ಅಂದ್ರೂ 100-200 ಲೀಟರ್ ಗಿಡಕ್ಕೆ ನಾವು ಒದಗಿಸೋದು ತುಂಬಾ ಉಪಯುಕ್ತ.

0: ಈಗ ಪ್ರತ್ಯೇಕವಾಗಿ ತೆಂಗಿನ ತೋಟ ಮಾಡುವಂಥವರು ಮತ್ತು ಗದ್ದೆಯ ಬದುಗಳಲ್ಲಿಯೋ ಅಥವಾ ಕರೆಬರೆ ಅಂತ ಹೇಳ್ತೀವಿ ಅಂತ ಪ್ರದೇಶದಲ್ಲಿ ಗಿಡವನ್ನು ನಾಟಿ ಮಾಡುವಂತಹ ಸಂದರ್ಭದಲ್ಲಿ ಎರಡು ವ್ಯತ್ಯಾಸ ಇರ್ತದೆ ಅಂತರದಲ್ಲಿ.
1: ಸೊ ಆ ತರ ನಾವು ಬೇರೆ ಬೇರೆ ಈಗ ಬಾರ್ಡರ್ ಕ್ರಾಪಿಂಗ್ ಅಂತ ಹೇಳ್ತೀವಿ. ಸೊ ಬಾರ್ಡರ್ ಕ್ರಾಪಿಂಗ್ ಮಾಡೋದ್ರಿಂದ ವ್ಯತ್ಯಾಸ ಏನಿಲ್ಲ. ಸೊ ಅದನ್ನ ಜಸ್ಟ್ ಫೆನ್ಸ್ ಕ್ರಾಪ್ ಆಗಿ ಕೆಲವರು ಯೂಸ್ ಮಾಡ್ತಾರೆ. ಸೊ ಸೇಮ್ ಆಲ್ಮೋಸ್ಟ್ ಈ ಬಾರ್ಡರ್ ಕ್ರಾಪ್ ಅಂತರದಲ್ಲಿ ಹಾಕೋದ್ರಿಂದ ನಮಗೆ ಅಲ್ಲಿ ಸೆಲೆಕ್ಟ್ ಮಾಡುವಂತಹ ತಳಿಗಳು ಯಾವ ಅಂದ್ರೆ ಎತ್ತರ ತಳಿಗಳನ್ನ ಸೆಲೆಕ್ಟ್ ಮಾಡೋದು ತುಂಬಾ ಉಪಯುಕ್ತ. ಏನಕ್ಕಂದ್ರೆ ಎತ್ತರ ತಳಿಗಳನ್ನು ಸೆಲೆಕ್ಟ್ ಮಾಡೋದ್ರಿಂದ ಸೊ ಅದರದ್ದು ಲೈಫ್ ಸ್ಪ್ಯಾನ್ ಏನಾದ್ರ ಅವಧಿ ಅಂತ ಹೇಳ್ತೀವಲ್ಲ 80-100 ವರ್ಷ ಇರುತ್ತೆ. ಮತ್ತೆ ಅದು ಯಾವುದೇ ತರಹದ ರೋಗ ಮತ್ತೆ ಕೀಟ ರುಜಿನಗಳಿಗೆ ಬೇಗ ತುತ್ತಾಗೋದಿಲ್ಲ. ಈಗ ನಾವು ಗಿಡ್ಡ ತಳಿ ಅಂತ ಹಾಕ್ಬಿಟ್ರೆ ಸೊ ಈ ಮಂಗನ್ ಕಾಟ ಆಗ್ಲಿ ಇಲ್ಲ ಬೇರೆ ಮನುಷ್ಯರ ಕಾಟ ಆಗ್ಲಿ ಅದು ತುಂಬಾ ಯಥೇಚ್ಛವಾಗಿರುತ್ತೆ ಒಂದು. ಮತ್ತೆ ಅವು ಇದು ರೋಗ ಮತ್ತೆ ಕೀಟ ಬಾಧೆಗೆ ತುತ್ತಾಗುವ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾನು ರೈತ ಬಾಂಧವರಿಗೆ ರೆಕಮೆಂಡ್ ಮಾಡೋದು ಏನಂದ್ರೆ, ನಾವು ಸಪೋಸ್ ಬಾರ್ಡರ್ ಕ್ರಾಪಿಂಗ್ ಗಿಡದ ಇದು ಹೊಲದ ಸುತ್ತ ಹಾಕ್ತೀವಂದ್ರೆ ನೀವು ದಯವಿಟ್ಟು ಎತ್ತರ ತಳಿಗಳನ್ನು ಆಯ್ಕೆ ಮಾಡೋದು ತುಂಬಾ ಸೂಕ್ತವಾಗಿದೆ.
0: ಈಗ ಮಿಶ್ರ ಬೆಳೆ ಬೆಳೆಯುವಂತ ಒಂದು ಸಂದರ್ಭದಲ್ಲಿ ಈಗ ಅಡಿಕೆ ತೋಟದ ಜೊತೆಗೆ ತೆಂಗಿನ ಗಿಡವನ್ನು ಹಾಕ್ತೀವಿ ಅಥವಾ ತೆಂಗಿನ ತೋಟದ ಒಳಗಡೆ ಜಾಯಿಕಾಯಿಯೋ ಅಥವಾ ಲವಂಗೋ ಬೇರೇನೋ ಒಂದು ಸಂಬಾರ ಬೆಳೆಗಳನ್ನು ಹಾಕ್ಬೇಕು ಅಂತ ಇದ್ರೆ ಯಾವ ಅಂತರ ಅಂದ್ರೆ ಅಂತರವನ್ನು ಜಾಸ್ತಿ ಮಾಡಬೇಕಾಗ್ತದೋ ಅಥವಾ ಏನಾದರೂ ಬದಲಾವಣೆ ಮಾಡಬೇಕಾಗ್ತದೆ?
1: ಸೊ ಮಿಶ್ರ ಬೆಳೆ ಅನ್ನೋದು ಈಗ ನಾವು ಸಾಮಾನ್ಯವಾಗಿ ಈಗ ಎಲ್ಲಾ ಕಡೆ ಕಾಮನ್ ಆಗಿ ಅನುಸರಿಸ್ತಾ ಇದೀವಿ. ಸೊ ಇಂದು ಮಿಶ್ರ ಬೆಳೆಯಲ್ಲಿ ಸೊ ಈಗ ನಾಟಿ ಮಾಡಿದ ಮೊದಲನೇ ಅವಧಿಯಲ್ಲಿ ಅಂದ್ರೆ ಈ ವರ್ಷ ನಾವು ನಾಟಿ ಮಾಡಿದ್ದೇವೆ ಅಂದ್ರೆ ಸೊ 1ನೇ ವರ್ಷದಿಂದ 7ನೇ ವರ್ಷದವರೆಗೂ ನಾವು ಯಾವುದೇ ತರಹದ ಸೊ 1.5 ಮೀಟರ್ ದೂರದಿಂದ ತೆಂಗಿನ ಬುಡದಿಂದ 1.5 ಮೀಟರ್ ದೂರದಲ್ಲಿ ನಾವು ಯಾವುದೇ ತರಹದ ತರಕಾರಿ ಬೆಳೆಗಳಾಗಲಿ ಈಗ ಟೊಮ್ಯಾಟೊ ಜಿಂಜರ್ ಅದೇ ರೀತಿ ಹೂವಿನ ಬೆಳೆಗಳಾಗಲಿ ಕ್ರೈಸಾಂತಿಮಮ್ ಅಂತ ಹೇಳ್ತೀವಿ ಇಲ್ಲ ಚೆಂಡು ಹೂವು ಆ ಥರ ಆನಿಮಲ್ಸ್ ಅಂತ ಹೇಳ್ತೀವಿ ಬಹು ಏಕವಾರ್ಷಿಕ ಸಸ್ಯಗಳು ಯಾವುದೇ ತರಹದ ನಾವು ಮೊದಲ 1ರಿಂದ 7ನೇ ವರ್ಷಗಳು ತಗೋಬಹುದು. ಸೊ ಈ ಒಂದು ಅಂತರದಲ್ಲಿ ಅದೇ ರೀತಿ 7ರಿಂದ 20 ವರ್ಷ ತನಕ ಸೊ ಆ ಒಂದು ಇದು ಟೈಮಲ್ಲಿ ಸೊ ಸೂರ್ಯನ ಕಿರಣಗಳು ಭೂಮಿಯನ್ನು ತಲುಪೋದು ತುಂಬಾ ವಿರಳ. ಸೊ ಆ ಒಂದು ಪ್ರದೇಶದಲ್ಲಿ ನಾವು ಈಗ ಶೇಡ್ ಲವಿಂಗ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ ಅಂದ್ರೆ ನೆರಳು ಬಯಸುವಂತಹ ಗಿಡಗಳನ್ನ ನಾವು ಬೆಳೆಯೋದ್ರಿಂದ ತುಂಬಾ ಸೂಕ್ತ. ಎಕ್ಸಾಂಪಲ್ಸ್ ಯಾವ ಅಂದ್ರೆ ಏಲಕ್ಕಿ ಪಚೋಲಿ ಅಂತ ಹೇಳ್ತೀವಿ ಕಾಫಿ ಇಪ್ಲಿ ತುಳಸಿ ನಿಂಬೆ ಹುಲ್ಲು ಆ ತರ ಸುಗಂಧಿತ ಸಸ್ಯಗಳಾಗಲಿ ಮೆಡಿಸಿನಲ್ ಪ್ಲಾಂಟ್ಸ್ ಇಪ್ಲಿ ಆ ತರ ಒಂದು ಬೆಳೆಯೋದ್ರಿಂದ ಸೊ ಅವಕ್ಕೆ ತುಂಬಾ ಯಥೇಚ್ಛವಾಗಿ ನೆರಳು ಬಯಸುತ್ತೆ. ಸೊ ಗಿಡ ಈಗ ಒಂದು 20 ವರ್ಷದಲ್ಲಿ ತುಂಬಾ ಎತ್ತರಕ್ಕಾಗಿರುತ್ತೆ. ಸೊ ಸೂರ್ಯನ ಕಿರಣಗಳು ಭೂಮಿಗೆ ಸರಿಯಾಗಿ ತಾಗೋದಿಲ್ಲ. ಸೊ ಶೇಡ್ ತುಂಬಾ ಚೆನ್ನಾಗಿರೋದ್ರಿಂದ ಸೊ ನಾವು ಅದಿ ಡೆಫಿನೆಟ್ಲಿ ನಾವು ತುಂಬಾ ಅಧಿಕ ಲಾಭವನ್ನು ಪಡಿಬಹುದು. ಸೊ ಈಗ 30 ವರ್ಷ ಆದ್ಮೇಲೆ ನಮಗೆ ಸೂರ್ಯನ ಕಿರಣಗಳು ಭೂಮಿಗೆ ತಲುಪೋದೇ ಇಲ್ಲ. ಸೊ ಆ ಟೈಮಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಮಲ್ಟಿ ಸ್ಟೋರೇಜ್ ಕ್ರಾಪಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ ಅಂದ್ರೆ ಅಧಿಕ ಸಾಂದ್ರತೆಯ ಒಂದು ಬೇಸಾಯ ಪದ್ಧತಿ. ಅಂದ್ರೆ ಈಗ ಬೇರೆ ಬೇರೆ ಹೈಟ್ ಪ್ಲಾಂಟ್ಸ್ ಅಂದ್ರೆ ಈಗ ಅಡಿಕೆ ಜೊತೆ ಕಾಳ್ಮೆಣಸು ಹಚ್ಚೋದು, ಕಾಳ್ಮೆಣಸಿನ ಪಕ್ಕ ಬನಾನ ಪಕ್ಕ ಈಗ ಕೋಕೋ ಅಂತ ಬರುತ್ತೆ, ಇಲ್ಲ ಈ ಮರ ಸಾಂಬಾರು ಯಾವ್ದಾರು ಆಗ್ಲಿ ಈಗ ಕ್ಲೋ ಅಂತ ಹೇಳ್ತೀವಿ, ಆಮೇಲೆ ಜಾಯಿಕಾಯಿ ಆತರ ಆಲ್ ಸ್ಪೈಸು ಆತರ ಒಂದು ಕೋಕಮ್ಮು ಆ ಗಿಡವನ್ನು ನಾವು ಹಾಕೋದ್ರಿಂದ ಸೊ ಒಂದು ಕಡಿಮೆ ಜಾಗದಲ್ಲಿ ಬಹಳ ಬೇಗ ಯಥೇಚ್ಛವಾಗಿ ತುಂಬಾ ಗಿಡವನ್ನು ನಾಟಿ ಮಾಡಬಹುದು. ಸೊ ಈಗ ನಮ್ಮ ಪ್ರಧಾನಮಂತ್ರಿಯವರು ಹೇಳ್ದಂಗೆ ಡಬಲಿಂಗ್ ದಿ ಫಾರ್ಮರ್ಸ್ ಇನ್ಕಮ್ ಬೈ 2022 ಸೊ ಈ ಒಂದು ಕಾನ್ಸೆಪ್ಟ್ ನ ನಾವು ರೀಚ್ ಆಗ್ಬೇಕಂದ್ರೆ ಸೊ ಇಂದು ಹೈ ಡೆನ್ಸಿಟಿ ಮಲ್ಟಿ ಶೋರ್ಡ್ ಕ್ರಾಪಿಂಗ್ ಸಿಸ್ಟಮ್ ಮಾಡೋದ್ರಿಂದ ಡೆಫಿನೆಟ್ಲಿ ವಿ ಕ್ಯಾನ್ ಗೆಟ್ ದಿ ಹೈಯರ್ ಇನ್ಕಮ್ ಪರ್ ಯೂನಿಟ್ ಏರಿಯಾ.
0: ಬಹಳ ಸಂತೋಷ ಡಾಕ್ಟರ್ ಧನಂಜಯ್ ಅವರೇ. ತೆಂಗಿನ ಬೆಳೆಯಲ್ಲಿ ಬಿತ್ತನೆಯ ಬೀಜದ ಒಂದು ಆಯ್ಕೆಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು, ಏನೇನು ಅಂಶವನ್ನು ಗಮನಿಸಬೇಕಾಗ್ತದೆ, ಹಾಗೂ ನರ್ಸರಿ ನಿರ್ವಹಣೆಯನ್ನು ಯಾವ ರೀತಿ ಮಾಡಬಹುದು ಎನ್ನುವುದರ ಬಗ್ಗೆಯೂ ಕೂಡ ಸಾಕಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ.
1: ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು.
2: ತೆಂಗು ಬಿತ್ತನೆ ಬೀಜದ ಆಯ್ಕೆ ಮತ್ತು ನರ್ಸರಿ ನಿರ್ವಹಣೆ ಕುರಿತು ಶಿರಸಿಯ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಧನರಾಜ್ ಅವರೊಡನೆ ಸಂದರ್ಶನ ಪ್ರಸಾರವಾಯಿತು. ಈಗ ಕೃಷಿ ಮಾಹಿತಿ.
3: ಒಂದೇ ಗಿಡದಿಂದ ಎರಡು ವಿಶಿಷ್ಟ ಮಸಾಲೆ ಪದಾರ್ಥಗಳನ್ನು ಒದಗಿಸುವಂತಹ ಜಾಯಿಕಾಯಿಯು ಮಿರಿಸ್ಟಿಕೇಸಿಯೇ ಸಸ್ಯ ಕುಟುಂಬಕ್ಕೆ ಸೇರಿದೆ. ಇದನ್ನು ವೈಜ್ಞಾನಿಕವಾಗಿ ಮಿರಿಸ್ಟಿಕಾ ಫ್ರಾಗ್ರೆನ್ಸ್ ಎಂದು ಕರೆಯಲಾಗುತ್ತೆ. ಒಣಗಿರುವಂತಹ ಬೀಜವನ್ನು ಜಾಯಿಕಾಯಿ ಎಂದು ಹಾಗೂ ಆ ಬೀಜದ ಸುತ್ತಲೂ ಇರುವ ತಿರುಳನ್ನು ಜಾಯಿಪತ್ರೆ ಅಥವಾ ಜಾಪತ್ರೆ ಎಂಬ ಈ ಎರಡು ಮಸಾಲೆ ಪದಾರ್ಥಗಳು ಒಂದೇ ಮರದಿಂದ ದೊರಕೋದ್ರಿಂದ ಈ ಬೆಳೆಯು ಲಾಭದಾಯಕವಾಗಿದೆ. ಕೇರಳ, ಕರ್ನಾಟಕ, ತಮಿಳುನಾಡು ಹೀಗೆ ಹಲವು ಪ್ರದೇಶ

ಪ್ರದೇಶಗಳಲ್ಲಿ ಪ್ರಮುಖವಾಗಿ ಈ ಜಾಯಿಕಾಯಿ ಬೆಳೆಯನ್ನು ಬೆಳೆಯಲಾಗುತ್ತಿದ್ದು, ಕರ್ನಾಟಕದ ಕರಾವಳಿ ಮತ್ತು ಘಟ್ಟ ಪ್ರದೇಶಗಳಲ್ಲಿ ಅಡಿಕೆ ಮತ್ತು ತೆಂಗಿನ ತೋಟದಲ್ಲಿ ಜಾಯಿಕಾಯಿಯನ್ನು ಮಿಶ್ರ ಬೆಳೆಯಾಗಿ ಬೆಳೆಯಲಾಗುತ್ತೆ. ಈ ಜಾಯಿಕಾಯಿ ಮತ್ತು ಜಾಪತ್ರೆಯನ್ನು ಸಿಹಿ ಮತ್ತು ಖಾರ ತಿಂಡಿ ತಿನಿಸುಗಳಲ್ಲಿ, ಪಾನೀಯ, ಪಾಯಸ, ಪಲಾವ್ ಮುಂತಾದ ಅಡುಗೆಗಳಲ್ಲಿ ಸಾಂಬಾರು ಪದಾರ್ಥವಾಗಿ, ಸುವಾಸನೆ ನೀಡುವಂತಹ ವಸ್ತುವಾಗಿ ಇದನ್ನು ಬಳಸಲಾಗುತ್ತೆ. ಜಾಯಿಕಾಯಿಯ ಹೊರಸಿಪ್ಪೆಯನ್ನು ಉಪ್ಪಿನಕಾಯಿ ಅಥವಾ ಜೆಲ್ಲಿ ತಯಾರಿಕೆಯಲ್ಲಿ ಬಳಸಲಾಗುತ್ತೆ. ಹಾಗೆ ಇದರಿಂದ ತಯಾರಿಸಲಾದ ಉತ್ಪನ್ನಗಳನ್ನು ದೀರ್ಘಕಾಲ ಕೆಡದಂತೆ ಸಂಗ್ರಹಿಸಿಡಬಹುದು. ಜಾಯಿಕಾಯಿ ಮತ್ತು ಜಾಪತ್ರೆಯಿಂದ ಬೆಣ್ಣೆ, ಓಲಿಯೋರೆಸಿನ್, ಸುವಾಸನೆ ಭರಿತ ತೈಲವನ್ನು ಕೂಡ ಉತ್ಪಾದಿಸಲಾಗುತ್ತಿದ್ದು, ಇವುಗಳನ್ನು ಸಾಬೂನು, ಶ್ಯಾಂಪೂ, ಸೌಂದರ್ಯ ವರ್ಧಕಗಳು ಹಾಗೆ ಸುಗಂಧ ದ್ರವ್ಯ ಮತ್ತು ಔಷಧಿ ತಯಾರಿಕೆಯಲ್ಲಿ ಬಳಸಲಾಗುತ್ತೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಡಿಕೆ ಪ್ರಮುಖ ಪ್ಲಾಂಟೇಷನ್ ಬೆಳೆ. 17,671 ಹೆಕ್ಟೇರ್ ಕ್ಷೇತ್ರವನ್ನು ಈ ಅಡಿಕೆ ಬೆಳೆ ಹೊಂದಿದೆ. ಜಾಯಿಕಾಯಿಯನ್ನು ಸದಾ ನೀರು ಹರಿಯುವ ಅಡಿಕೆ ತೋಟದ ಸುತ್ತಲೂ ಮತ್ತು ಅಡಿಕೆಯೊಡನೆ ಮಿಶ್ರ ಬೆಳೆಯಾಗಿ ಬೆಳೆಯಲು ಒಟ್ಟಾರೆ ಉತ್ಪನ್ನವನ್ನು ಹೆಚ್ಚಿಸಬಹುದು. ಸದ್ಯ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಜಾಯಿಕಾಯಿ ಬೆಳೆಯ ಕ್ಷೇತ್ರ ಕೇವಲ 116 ಹೆಕ್ಟೇರ್ ಪ್ರದೇಶ. ಇನ್ನೂ ಹೆಚ್ಚಿಸಲು ವಿಫುಲ ಅವಕಾಶವಿದೆ. ಜಾಯಿಕಾಯಿಯು ಉಷ್ಣವಲಯದ ಬೆಳೆ. ಈ ಜಾಯಿಕಾಯಿ ಬೆಳೆಯು ಸಾಮಾನ್ಯವಾಗಿ 30-40 ಅಡಿ ಎತ್ತರ ಬೆಳೆಯುತ್ತೆ. ಫಲವತ್ತಾದ ಜೇಡಿ ಮಿಶ್ರಿತ ಮರಳುಗೋಡು ಅಥವಾ ಜಂಬಿಟ್ಟಿಗೆ ಮಣ್ಣು, ಮಣ್ಣಿನ ರಸಸಾರ 6.5-7.5, ಹಾಗೆ 1,500-3,000 ಮಿಲಿಮೀಟರ್ ಮಳೆಯಾಗುವ ಪ್ರದೇಶ ಮತ್ತು ತೇವಾಂಶಯುಕ್ತ ವಾತಾವರಣ ಈ ಬೆಳೆಗೆ ಅತ್ಯಂತ ಸೂಕ್ತ. ಈ ಜಾಯಿಕಾಯಿ ಬೆಳೆಯಲ್ಲಿ ಕೊಂಕಣ ಸುಗಂಧ, ವಿಶ್ವಶ್ರೀ, ಕೊಂಕಣ ಸ್ವಾದ್, ಕೇರಳ ಶ್ರೀ ಹೀಗೆ ಹಲವಾರು ತಳಿಗಳಿವೆ. ಸಾಮಾನ್ಯವಾಗಿ ಜಾಯಿಕಾಯಿಯನ್ನು ಬೀಜದಿಂದ ಮತ್ತು ಕಸಿ ವಿಧಾನದಿಂದ ಬೆಳೆಯಬಹುದು. ಬೀಜದಿಂದ ಬೆಳೆಸಿದ ಸಸ್ಯಗಳು ಇಳುವರಿ ನೀಡಲು ವಿಳಂಬವಾಗಬಹುದು ಮತ್ತು ಸಸಿಗಳ ಹಂತದಲ್ಲಿ ಗಂಡು ಮತ್ತು ಹೆಣ್ಣು ಜಾತಿಗಳನ್ನು ಗುರುತಿಸುವುದು ಕಷ್ಟ. ಫಲ ಬಂದ ನಂತರವಷ್ಟೇ ಸ್ಪಷ್ಟವಾಗಿ ತಿಳಿಯೋದಿಕ್ಕೆ ಸಾಧ್ಯ. ಆದ್ದರಿಂದ ಜಾಯಿಕಾಯಿ ಗಿಡವನ್ನು ನಿರ್ಲಿಂಗ ವಿಧಾನದಲ್ಲಿ ಕಸಿ ಪದ್ಧತಿ ಮೂಲಕ ಬೆಳೆಸೋದು ಸೂಕ್ತ. ಇದು ಬಹುಬೇಗ ಫಸಲನ್ನು ಕೊಡುತ್ತೆ, ಜೊತೆಗೆ ಹೆಚ್ಚಿನ ಮತ್ತು ನಿಶ್ಚಿತ ಇಳುವರಿಯನ್ನು ಸಹ ನೀಡುತ್ತೆ. ಬೀಜದಿಂದ ಸಸಿಗಳನ್ನು ವೃದ್ಧಿಪಡಿಸೋದಕ್ಕಾಗಿ ಪೂರ್ತಿ ಮಾಗಿದ ಹಣ್ಣುಗಳನ್ನು ಆಯ್ದು ತಂದು ಬೀಜದ ಹೊರಗಿನ ಕವಚ ಮತ್ತು ಪತ್ರೆಯನ್ನು ಬೀಜದಿಂದ ಬೇರ್ಪಡಿಸಿ ಬೀಜಗಳನ್ನು ಕೂಡಲೇ ಬರೀ ಮರಳಿನಲ್ಲಿ ಬಿತ್ತನೆ ಮಾಡಬೇಕು. ಸುಮಾರು 30 ದಿನಗಳಲ್ಲಿ ಬೀಜಗಳು ಮೊಳಕೆಯೊಡೆಯಲು ಪ್ರಾರಂಭವಾಗುತ್ತೆ. 90 ದಿನಗಳವರೆಗೆ ಇದು ಮುಂದುವರಿಯುತ್ತೆ. ಸುಮಾರು 6 ತಿಂಗಳ ಬಳಿಕ ಗಿಡಗಳನ್ನು ನರ್ಸರಿ ಮಿಶ್ರಣ ತುಂಬಿದ ಪಾಲಿಥಿನ್ ಚೀಲಗಳಿಗೆ ವರ್ಗಾವಣೆ ಮಾಡಬೇಕು ಮತ್ತು 18-24 ತಿಂಗಳಲ್ಲಿ ಮುಖ್ಯ ಹೊಲದಲ್ಲಿ ನಾಟಿಗೆ ಸಿದ್ಧಗೊಳಿಸಬೇಕು. ಇನ್ನು ನಿರ್ಲಿಂಗ ಪದ್ಧತಿಯಲ್ಲಿ ಗಿಡವನ್ನು ವಾಣಿಜ್ಯವಾಗಿ ಮೃದು ಕಾಂಡ ಕಸಿ ವಿಧಾನದಿಂದ ಸಸ್ಯಾಭಿವೃದ್ಧಿಯನ್ನು ಮಾಡಬಹುದು. 3 ತಿಂಗಳ ಬೇರು ಗಿಡಗಳ ಮೇಲೆ ಸುಧಾರಿತ ತಳಿಯ ಕಸಿ ಕಡ್ಡಿಗಳನ್ನು ಉಪಯೋಗಿಸಿ ಕಸಿ ಕಟ್ಟಬೇಕಾಗತ್ತೆ. ಬಳಿಕ 12 ತಿಂಗಳ ಬೆಳವಣಿಗೆ ನಂತರ ಇವುಗಳನ್ನು ನಾಟಿಗೆ ಬಳಸಬೇಕು. ಇನ್ನು ನಾಟಿ ಮಾಡುವುದು. ಅಡಿಕೆ ತೋಟದಲ್ಲಿ ಕಸಿ ಮಾಡಿದ ಜಾಯಿಕಾಯಿ ಗಿಡಗಳಾದರೆ 2 ಅಡಿಕೆ ಮರಗಳ ಸಾಲಿಗೆ 1 2 ಅಡಿಕೆ ಮರಗಳ ನಡುವೆ ನಾಟಿ ಮಾಡಬೇಕಾಗತ್ತೆ. ಬೀಜದಿಂದ ತಯಾರಾದ ಜಾಯಿಕಾಯಿ ಗಿಡವಾದರೆ ಹೆಚ್ಚಿನ ಕ್ಷೇತ್ರವನ್ನು ಆವರಿಸೋದ್ರಿಂದ 3 ಅಡಿಕೆ ಮರಗಳ ಸಾಲುಗಳಲ್ಲಿ ಪ್ರತಿ 3 ಅಡಿಕೆ ಮರಗಳ ನಂತರ 1 ನಾಟಿಯನ್ನು ಮಾಡಬೇಕು. ನಾಟಿ ಕಾರ್ಯವನ್ನು ನೀರು ನಿಲ್ಲದೇ ಇರುವ ಪ್ರದೇಶವಾದರೆ ಮಳೆಗಾಲದ ಪ್ರಾರಂಭದಲ್ಲಿಯೂ ಮತ್ತು ನೀರು ನಿಲ್ಲುವ ತೋಟವಾದರೆ ಮಳೆ ಪ್ರಮಾಣ ಕಡಿಮೆಯಾದ ನಂತರ ಕೈಗೊಳ್ಳಬೇಕು. ಸಮ ಪ್ರಮಾಣದ ಮೇಲ್ಮಣ್ಣು ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ತುಂಬಿ ಗುಣಿಯ ಮಧ್ಯಭಾಗದಲ್ಲಿ ಗಿಡಗಳನ್ನು ನಾಟಿ ಮಾಡಬೇಕು. ನಾಟಿ ಮಾಡಿದ ಗಿಡದ ಬುಡಕ್ಕೆ ಸಾವಯವ ಪದಾರ್ಥಗಳಿಂದ ಮುಚ್ಚಿ ಹೊದಿಕೆಯನ್ನು ಮಾಡಬೇಕು. ಪ್ರಾರಂಭಿಕ ಹಂತದಲ್ಲಿ ಅವಶ್ಯಕ ನೆರಳು ಈ ಬೆಳೆಗೆ ಬೇಕಾಗುತ್ತೆ. ಬೀಜದಿಂದ ಸಸ್ಯಾಭಿವೃದ್ಧಿ ಮಾಡಿದಾಗ ಪ್ರತಿ 10 ಹೆಣ್ಣು ಗಿಡಗಳಿಗೆ 1 ಗಂಡು ಗಿಡ ಇರುವಂತೆ ಗಿಡಗಳ ಸಂಖ್ಯೆಯನ್ನು ಕಾಯ್ದುಕೊಳ್ಳಬೇಕು. ಕಸಿ ಗಿಡಗಳನ್ನು ನಾಟಿ ಮಾಡುವಾಗ ಪ್ರತಿ 20 ಹೆಣ್ಣು ಗಿಡಗಳಿಗೆ 1 ಗಂಡು ಗಿಡವನ್ನು ನಾಟಿ ಮಾಡಬೇಕು. ಈ ಜಾಯಿಕಾಯಿ ಬೆಳೆಗೆ ಗೊಬ್ಬರವನ್ನು ಕೊಡೋದಾದರೆ ಕಾಂಪೋಸ್ಟ್ ಮತ್ತು ರಸಗೊಬ್ಬರವನ್ನು ಮುಂಗಾರು ಮಳೆಯ ಪ್ರಾರಂಭಕ್ಕೆ ಮೊದಲು ಗಿಡಗಳಿಗೆ ಒದಗಿಸಬೇಕು. ಪೂರ್ಣ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ ಮತ್ತು ಅರ್ಧ ಪ್ರಮಾಣದ ರಸಗೊಬ್ಬರವನ್ನು ಮೇ ಮತ್ತು ಜೂನ್ ತಿಂಗಳಲ್ಲಿ ಮತ್ತು ಉಳಿದ ಅರ್ಧ ಭಾಗವನ್ನು ಆಗಸ್ಟಿಂದ ಸೆಪ್ಟೆಂಬರ್ ತಿಂಗಳ ಸಮಯದಲ್ಲಿ ಗಿಡಗಳಿಗೆ ಕೊಡಬೇಕು. ಮಣ್ಣಿನಲ್ಲಿರುವಂತಹ ತೇವಾಂಶ ಮತ್ತು ವಾತಾವರಣವನ್ನು ಅನುಸರಿಸಿ ನೀರನ್ನು ಪೂರೈಸಬೇಕು. ಕೀಟಬಾಧೆಗಳಿಂದ ಈ ಜಾಯಿಕಾಯಿ ಬೆಳೆಯನ್ನು ಸಂರಕ್ಷಣೆ ಮಾಡಬೇಕು. ಪ್ರತಿ ವರ್ಷ ಈ ಕೊಳೆ ರೋಗ, ಶಲ್ಕ ಕೀಟ, ಸೊರಗು ರೋಗ, ಎಲೆ ಚುಕ್ಕೆ ರೋಗ ಹೀಗೆ ಹಲವಾರು ರೋಗಗಳು ಈ ಬೆಳೆಗೆ ದಾಳಿಯನ್ನು ಮಾಡುತ್ತವೆ.
ಪ್ರತಿ ವರ್ಷ ಮುಂಗಾರಿಗೆ ಮುಂಚೆ ಒಣಗಿದ ಟೊಂಗಿಗಳನ್ನು ಕತ್ತರಿಸಿ ತೆಗೆದು ನಂತರ ಶೇಕಡ 1 ರ ಬೋರ್ಡೋ ದ್ರಾವಣ ಮತ್ತು 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ ಅನ್ನು ಪ್ರತಿ ಲೀಟರ್ ನೀರಿಗೆ

0: ಬೆರೆಸಿ ಸಿಂಪಡಣೆಯನ್ನ ಮಾಡಬೇಕಾಗತ್ತೆ. 2 ಗ್ರಾಂ ಕಾರ್ಬನ್ ಡೈಜಿಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದು ಅಥವಾ ಬುಡಕ್ಕೆ ಸುರಿಯೋದ್ರಿಂದನೂ ಕೂಡ ಈ ಸೊರಗು ರೋಗವನ್ನ ಹತೋಟಿಗೆ ತರಬಹುದು. ಇನ್ನು 2.5 ಗ್ರಾಂ ಮ್ಯಾಂಕೋಜೆಬ್ ಅಥವಾ 2 ಗ್ರಾಂ ಕ್ಲೋರೋಥಲೋನಿಲ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 8-10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪಡಿಸುವುದರಿಂದನೂ ಕೂಡ ಹಲವಾರು ರೋಗಬಾಧೆಯನ್ನ ಹತೋಟಿಗೆ ತರಬಹುದು. ಇನ್ನು ಬೀಜದ ಸಸಿಯಿಂದ ಅಭಿವೃದ್ಧಿಪಡಿಸಿದ ತೋಟಗಳಲ್ಲಿ ನಾಟಿ ಮಾಡಿದಂತಹ ಈ ಜಾಯಿಕಾಯಿ ಬೆಳೆ 7-8 ವರ್ಷಗಳಲ್ಲಿ ಫಸಲು ಪ್ರಾರಂಭಿಸಿ 10-12 ವರ್ಷಗಳ ನಂತರ ಹೆಚ್ಚಿನ ಇಳುವರಿಯನ್ನ ನೀಡುತ್ತೆ. ವರ್ಷದ ಎಲ್ಲಾ ಸಮಯದಲ್ಲಿ ಜಾಯಿಕಾಯಿ ಸಿಗಬಹುದಾದರೂ ಜೂನ್ನಿಂದ ಆಗಸ್ಟ್ ತಿಂಗಳ ಅವಧಿ ಮುಖ್ಯ ಕೊಯ್ಲಿನ ಸಮಯ. ಕಾಯಿ ಹಣ್ಣಾಗಲು 6 ತಿಂಗಳು ಅವಧಿ ಹಿಡಿಯುತ್ತೆ. ಪೂರ್ತಿಯಾಗಿ ಮಾಗಿ ಒಡೆದು ತೆರೆದುಕೊಂಡ ಹಣ್ಣುಗಳನ್ನು ಮಾತ್ರ ಕೊಯ್ಲು ಮಾಡಬೇಕು. ಹಣ್ಣನ್ನು ಸುಲಿದು ಕೆಂಪು ಬಣ್ಣದ ರೆಕ್ಕೆಯಂತಿರುವ ಪತ್ರೆಗಳನ್ನು ಬೇರ್ಪಡಿಸಿ ಚಪ್ಪಟೆಯಾಗಿಸಿ ಬಿಸಿಲಿನಲ್ಲಿ 10-15 ದಿನ ಒಣಗಿಸಬೇಕು. ಜಾಯಿಕಾಯಿ ಬೀಜವನ್ನು 4-8 ದಿನ ಒಣಗಿಸಬೇಕಾಗತ್ತೆ. ಸುಮಾರು 15 ವರ್ಷದ ಗಿಡವೊಂದರಿಂದ ಸುಮಾರು 1,000 ಕಾಯಿಗಳನ್ನು ಪಡೆಯಬಹುದು. 1 ಎಕರೆಗೆ ಸುಮಾರು 280 ಕಿಲೋಗ್ರಾಂ ಜಾಯಿಕಾಯಿ ಬೀಜ ಮತ್ತು 40 ಕಿಲೋಗ್ರಾಂ ಜಾಪತ್ರೆ ದೊರೆಯುತ್ತೆ.
1: ಕೃಷಿ ಮಾಹಿತಿ ಪ್ರಸಾರವಾಯಿತು.
2: ನೋಡು, ಇದೇ ನಮ್ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಜನಪದ ಸಂಗೀತ ರುದ್ರವ್ವ ಬಸಪ್ಪ ಕೋಲ್ಕರ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು.

ರುದ್ರವ ಬಸಪ್ಪ ಕೋಲ್ಕರ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ, ಸಮಯ 7:34. ಮೊದಲಿಗೆ ವಾಣಿಜ್ಯ ಪ್ರಕಟಣೆ. 7:35 ಕನ್ನಡ ವಾರ್ತೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ
2: ಮಹಿಳೆ ಜೀವನದ ನಿರೂಪಕಿ
3: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ
4: ಮಗುವಿಗೆ ತಾಯಿಯಾಗಿ ಗುರುವಾಗಿ ಕುಟುಂಬದ ಕಣ್ಣಾಗಿ
5: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ
6: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ನ್ಯೂಜಿಲೆಂಡ್ ನಿಯೋಗದೊಂದಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಮಾತುಕತೆ. ರಾಮ ಮಂದಿರ ದೇಣಿಗೆ ದುರುಪಯೋಗ ಆರೋಪ. ಸ್ಥಿತಿಗತಿ ವರದಿ ಸಲ್ಲಿಸುವಂತೆ ಎಸ್ಐಟಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ಮುಕ್ತ ಇಂಡೋ ಪೆಸಿಫಿಕ್ ಪ್ರದೇಶಕ್ಕೆ ಭಾರತ ಜಪಾನ್

0: ಕರೆ. ಮಹಿಳಾ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ದ ಭಾರತ ವನಿತಾ ತಂಡಕ್ಕೆ ಗೆಲುವು. ವಾರ್ತೆಗಳ ವಿವರ. ನ್ಯೂಜಿಲೆಂಡ್ ಗ್ರಾಮೀಣಾಭಿವೃದ್ದಿ ಸಚಿವ ಮಾರ್ಕ್ ಪ್ಯಾಟರ್ಸನ್ ನೇತೃತ್ವದ ನಿಯೋಗ ಇಂದು ನವದೆಹಲಿಯ ಸಂಸತ್ ಭವನದಲ್ಲಿ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರನ್ನ ಭೇಟಿ ಮಾಡಿತು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಓಂ ಬಿರ್ಲಾ, ಸಂಸದೀಯ ವಿನಿಮಯವನ್ನ ಬಲಪಡಿಸುವ ಹಾಗೂ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ದೀರ್ಘಕಾಲದ ಸಂಬಂಧಗಳನ್ನು ಮತ್ತಷ್ಟು ಗಾಢಗೊಳಿಸುವ ಮಹತ್ವವನ್ನು ಸಭೆಯು ಒತ್ತಿ ಹೇಳಿದೆ. ಸಂಸತ್ ಭವನಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ನಿಯೋಗಕ್ಕೆ ಭಾರತದ ಸಂಸದೀಯ ಪ್ರಜಾಪ್ರಭುತ್ವ, ಶ್ರೀಮಂತ ಪ್ರಜಾಪ್ರಭುತ್ವ ಸಂಪ್ರದಾಯ ಮತ್ತು ವಾಸ್ತುಶಿಲ್ಪದ ಶ್ರೇಷ್ಠತೆಯನ್ನ ಪರಿಚಯಿಸಲಾಯಿತು ಎಂದು ತಿಳಿಸಿದ್ದಾರೆ. ರಾಮ ಜನ್ಮಭೂಮಿ ದೇವಾಲಯದಲ್ಲಿ ದೇಣಿಗೆ ದುರುಪಯೋಗದ ಆರೋಪದ ಕುರಿತು ಸ್ಥಿತಿಗತಿ ವರದಿ ಸಲ್ಲಿಸುವಂತೆ ಉತ್ತರ ಪ್ರದೇಶ ಸರ್ಕಾರ ರಚಿಸಿದ್ದ ವಿಶೇಷ ತನಿಖಾ ತಂಡಕ್ಕೆ ಸುಪ್ರೀಂಕೋರ್ಟ್ ಇಂದು ನಿರ್ದೇಶನ ನೀಡಿದೆ. ಅಯೋಧ್ಯೆ ರಾಮಮಂದಿರಕ್ಕೆ ಮೀಸಲಾದ ದೇಣಿಗೆಗಳ ದುರುಪಯೋಗದ ಆರೋಪದ ಬಗ್ಗೆ ಸಿಬಿಐ ತನಿಖೆ ನಡೆಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಗಳ ಕುರಿತು ಕೇಂದ್ರ ಸರ್ಕಾರ, ಉತ್ತರ ಪ್ರದೇಶ ಸರ್ಕಾರ ಮತ್ತು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ನ್ಯಾಯಾಲಯ ನೋಟಿಸ್ ನೀಡಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜೆ ಬಾಕ್ಷಿ ಮತ್ತು ವಿ ಮೋಹನ್ ನೇತೃತ್ವದ ನ್ಯಾಯಪೀಠ ಅರ್ಜಿಗಳನ್ನು ವಿಚಾರಣೆ ನಡೆಸಿತು. ಜೂನ್ 13ರಂದು ದೇವಾಲಯದ ದೇಣಿಗೆಗಳ ದುರುಪಯೋಗದ ಆರೋಪದ ನಂತರ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಕೋರಿಕೆಯ ಮೇರೆಗೆ ಉತ್ತರ ಪ್ರದೇಶ ಸರ್ಕಾರ 3 ಸದಸ್ಯರ ಎಸ್ಐಟಿಯನ್ನು ರಚಿಸಿದ್ದು, ಸಮಿತಿಯಲ್ಲಿ ಲಕ್ನೋ ವಿಭಾಗೀಯ ಆಯುಕ್ತ ವಿಜಯ್ ವಿಶ್ವಾಸ್ ಪಂತ್, ಐಜಿಪಿ ಕಿರಣ್ ಎಸ್ ಮತ್ತು ವಿಶೇಷ ಕಾರ್ಯದರ್ಶಿ ನೀಲ್ ರತನ್ ಇದ್ದಾರೆ. ಭಾರತ ಮತ್ತು ಜಪಾನ್ ಇಂದು ಮುಕ್ತ ಸಂಚಾರಕ್ಕೆ ಅವಕಾಶವಿರುವ ಹಾಗೂ ನಿಯಮಾಧಾರಿತ ಇಂಡೋ ಪೆಸಿಫಿಕ್ ಪ್ರದೇಶವನ್ನು ಉತ್ತೇಜಿಸುವ ಬದ್ದತೆಯನ್ನು ಪುನರುಚ್ಚರಿಸಿವೆ. ಜಪಾನ್ನ ಟೋಕಿಯೋದಲ್ಲಿ ನಡೆದ 8ನೇ ಭಾರತ ಜಪಾನ್ ರಕ್ಷಣಾ ನೀತಿ ಸಂವಾದದಲ್ಲಿ ಉಭಯ ದೇಶಗಳು ಪ್ರಾದೇಶಿಕ ಹಾಗೂ ಜಾಗತಿಕ ಭದ್ರತಾ ಪರಿಸ್ಥಿತಿಯ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಭಾರತದ ನಿಯೋಗವನ್ನು ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಹಾಗೂ ಜಪಾನ್ ನಿಯೋಗವನ್ನು ಅಂತಾರಾಷ್ಟೀಯ ವ್ಯವಹಾರಗಳ ಉಪರಕ್ಷಣಾ ಸಚಿವ ಕ್ಯಾನೋಕೋಜಿ ನೇತೃತ್ವ ವಹಿಸಿದ್ದರು. ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರದಲ್ಲಿ ಸಾಧಿಸಿರುವ ಪ್ರಗತಿಯನ್ನು ಪರಿಶೀಲಿಸಿದ ಉಭಯ ಪಕ್ಷಗಳು ರಕ್ಷಣಾ, ಕೈಗಾರಿಕೆ, ಸೈಬರ್ ಭದ್ರತೆ, ಬಾಹ್ಯಾಕಾಶ ಸೇರಿದಂತೆ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ಕುರಿತು ಚರ್ಚಿಸಲಾಯಿತು. ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ಅವರು ಇಂದು ದೆಹಲಿಯಲ್ಲಿ ಪೋಲೆಂಡ್ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ವ್ಲಾಡಿಸ್ಲಾ ಬಾರ್ಟೋಸ್ಕೇವಿ ಹಾಗೂ ಪೋಲೆಂಡ್ ಆರ್ಥಿಕ ಅಭಿವೃದ್ದಿ ಮತ್ತು ತಂತ್ರಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಮಿಚೆಲ್ ಬಾರನೋಸ್ಕಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಭಾರತ ಪೋಲೆಂಡ್ ಕಾರ್ಯತಂತ್ರದ ಪಾಲುದಾರಿಕೆ, ರಾಜಕೀಯ ತೊಡಗಿಸಿಕೊಳ್ಳುವಿಕೆ, ವ್ಯಾಪಾರ ಮತ್ತು ಹೂಡಿಕೆ, ತಂತ್ರಜ್ಞಾನ ರಕ್ಷಣೆ, ಸಂಸ್ಕೃತಿ, ಜಾಗತಿಕ ಭಯೋತ್ಪಾದನೆ ವಿರುದ್ದ ಹೋರಾಟ ಮತ್ತು ಪರಸ್ಪರ ಆಸಕ್ತಿಯ ಇತರ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸುವ ಕುರಿತು ತಮ್ಮ ಬದ್ದತೆಯನ್ನು ಎರಡೂ ಕಡೆಯವರು ಪುನರುಚ್ಚರಿಸಿದರು. ಈ ವರ್ಷದ ಏಪ್ರಿಲ್ನಿಂದ ಜೂನ್ವರೆಗಿನ ಅವಧಿಯಲ್ಲಿ ಭಾರತದ ಒಟ್ಟು ರಫ್ತು ಮೌಲ್ಯ 232 ಶತಕೋಟಿ ಅಮೆರಿಕನ್ ಡಾಲರ್ಗಳಿಗಿಂತ ಹೆಚ್ಚಾಗಿದ್ದು, ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಶೇಕಡಾ 11.37% ಬೆಳವಣಿಗೆ ದಾಖಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಈ ವರ್ಷದ ಜೂನ್ ತಿಂಗಳಲ್ಲಿನ ಒಟ್ಟು ರಫ್ತು ಮೌಲ್ಯ 73.45 ಶತಕೋಟಿ ಅಮೆರಿಕನ್ ಡಾಲರ್ ಎಂದು ಅಂದಾಜಿಸಲಾಗಿದ್ದು, ಕಳೆದ ವರ್ಷದ ಇದೇ ತಿಂಗಳಿಗೆ ಹೋಲಿಸಿದರೆ ಶೇಕಡಾ 9.48% ಏರಿಕೆಯಾಗಿದೆ. ಜೂನ್ ತಿಂಗಳ ರಫ್ತು ಬೆಳವಣಿಗೆಗೆ ರತ್ನಾಭರಣ, ಎಂಜಿನಿಯರಿಂಗ್ ಉತ್ಪನ್ನಗಳು, ಸಾವಯವ ಮತ್ತು ಅಜೈವಿಕ ರಾಸಾಯನಿಕಗಳು, ವಿದ್ಯುನ್ಮಾನ ಉತ್ಪನ್ನಗಳು ಹಾಗೂ ಅಕ್ಕಿ ಪ್ರಮುಖ ಕೊಡುಗೆ ನೀಡಿವೆ. ವಿದ್ಯುನ್ಮಾನ ಉತ್ಪನ್ನಗಳ ರಫ್ತು ಕಳೆದ ವರ್ಷದ ಜೂನ್ನಲ್ಲಿ 4.14 ಶತಕೋಟಿ ಅಮೆರಿಕನ್ ಡಾಲರ್ನಿಂದ ಈ ವರ್ಷದ ಜೂನ್ನಲ್ಲಿ 4.93 ಶತಕೋಟಿ ಅಮೆರಿಕನ್ ಡಾಲರ್ಗೆ ಏರಿಕೆಯಾಗಿದ್ದು, ಸುಮಾರು ಶೇಕಡಾ 19%ರಷ್ಟು ಹೆಚ್ಚಳ ಕಂಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಾರ್ವಜನಿಕ ವಲಯದ ಬ್ಯಾಂಕುಗಳು ಅನಿವಾಸಿ ಭಾರತೀಯರಿಗೆ ಸಂಪರ್ಕವನ್ನು ಇನ್ನಷ್ಟು ಹೆಚ್ಚಿಸಬೇಕು ಮತ್ತು ನವೀನ ಠೇವಣಿ ಉತ್ಪನ್ನಗಳನ್ನು ಪರಿಚಯ

0: ಸಬೇಕು ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ಬ್ಯಾಂಕುಗಳು, ಸಾರ್ವಜನಿಕ ಹಣಕಾಸು ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಅವರು ಸಂವಾದ ನಡೆಸಿದರು. ಬ್ಯಾಂಕುಗಳು ಮತ್ತು ಸಾರ್ವಜನಿಕ ಹಣಕಾಸು ಸಂಸ್ಥೆಗಳ ಭಾಗವಹಿಸುವಿಕೆಯು ವಿದೇಶಿ ಕರೆನ್ಸಿ ಒಳಹರಿವುಗಳನ್ನು ಸಜ್ಜುಗೊಳಿಸುವಲ್ಲಿ ವಿನಿಮಯ ಸೌಲಭ್ಯಗಳ ಪರಿಣಾಮಕಾರಿತ್ವ ಒತ್ತಿ ಹೇಳುತ್ತದೆ. ಅವರ ಭಾಗವಹಿಸುವಿಕೆಯು ಭಾರತದ ವಿದೇಶಿ ವಿನಿಮಯ ಮೀಸಲುಗಳನ್ನು ಬಲಪಡಿಸುತ್ತದೆ ಮತ್ತು ಜಾಗತಿಕ ಅಸ್ಥಿರತೆಯ ನಡುವೆ ಬಾಹ್ಯ ವಲಯದ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುತ್ತದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿಪಾದಿಸಿದರು. ಕೊಲಂಬಿಯಾದ ಬುಕಾರಮಂಗ ನಗರದಲ್ಲಿ ಈ ತಿಂಗಳ 4-12 ನಡೆಯಲಿದ್ದ 56ನೇ ಅಂತಾರಾಷ್ಟೀಯ ಭೌತಶಾಸ್ತ್ರ ಒಲಿಂಪಿಯಾಡ್ 2026ರಲ್ಲಿ ಭಾರತದ 5 ವಿದ್ಯಾರ್ಥಿಗಳು ಚಿನ್ನದ ಪದಕ ಗೆದ್ದಿದ್ದಾರೆ. ಪುಣೆಯ ಕನಿಷ್ ಜೈನ್, ಇಂದೋರ್ನ ರಿದ್ದೇಶ್ ಆನಂದ್ ಬೆಂಡಾಳೆ, ನವದೆಹಲಿಯ ರುಷಿತ್ ಗರ್ಗ್, ಮುಂಬೈನ ಶ್ರೇಷ್ಠ ಸುರಯ್ಯ ಹಾಗೂ ಅಹಮದಾಬಾದ್ನ ಸ್ವರಿತ್ ಜೋಶಿ ಚಿನ್ನದ ಪದಕ ವಿಜೇತರಾಗಿದ್ದಾರೆ. 87 ದೇಶಗಳ 381 ವಿದ್ಯಾರ್ಥಿಗಳು ಭಾಗವಹಿಸಿದ್ದ ಈ ಸ್ಪರ್ಧೆಯಲ್ಲಿ ಭಾರತ, ರಷ್ಯಾ, ಚೀನಾ, ಕಜಕಸ್ತಾನ, ದಕ್ಷಿಣ ಕೊರಿಯಾ ಹಾಗೂ ತೈವಾನ್ನೊಂದಿಗೆ ಜಂಟಿ ಪ್ರಥಮ ಸ್ಥಾನ ಪಡೆದಿದೆ. ಭಾರತೀಯ ತಂಡವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದು 5 ಚಿನ್ನದ ಪದಕಗಳ ಸಾಧನೆಯು ದೇಶದ ಯುವಶಕ್ತಿಯ ಅಪಾರ ಸಾಮರ್ಥ್ಯ ಹಾಗೂ ವಿಜ್ಞಾನ ಮತ್ತು ಸಂಶೋಧನೆಯ ಮೇಲಿನ ಅವರ ಆಸಕ್ತಿಗೆ ಮತ್ತೊಂದು ನಿದರ್ಶನವಾಗಿದೆ ಎಂದು ಹೇಳಿದ್ದಾರೆ. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮವಾದ ಭಾರತ್ ಟೆಕ್ಸ್ 2026 ನಾಳೆ ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಪ್ರಾರಂಭವಾಗಲಿದೆ. 4 ದಿನಗಳ ಈ ಕಾರ್ಯಕ್ರಮ ಜವಳಿ, ಫ್ಯಾಷನ್, ಸುಸ್ಥಿರತೆ, ತಂತ್ರಜ್ಞಾನ, ನಾವೀನ್ಯತೆ, ಹೂಡಿಕೆ ಮತ್ತು ಅಂತಾರಾಷ್ಟೀಯ ವ್ಯಾಪಾರದಲ್ಲಿ ಭಾರತದ ಬೆಳೆಯುತ್ತಿರುವ ಜಾಗತಿಕ ನಾಯಕತ್ವವನ್ನು ಪ್ರದರ್ಶಿಸುತ್ತದೆ. ಈ ಕಾರ್ಯಕ್ರಮವು ತಯಾರಕರು, ರಫ್ತುದಾರರು, ಜಾಗತಿಕ ಖರೀದಿದಾರರು, ಹೂಡಿಕೆದಾರರು, ನೀತಿ ನಿರೂಪಕರು, ಅಂತಾರಾಷ್ಟೀಯ ನಿಯೋಗಗಳು, ಕುಶಲಕರ್ಮಿಗಳು, ನವೋದ್ಯಮಗಳು ಮತ್ತು ತಂತ್ರಜ್ಞಾನ ಪೂರೈಕೆದಾರರನ್ನು ಒಟ್ಟುಗೂಡಿಸುತ್ತದೆ. ಲಾರ್ಡ್ಸ್ನಲ್ಲಿ ನಡೆದ ಭಾರತ ಇಂಗ್ಲೆಂಡ್ ಏಕೈಕ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು ಭಾರತ 270 ರನ್ಗಳಿಂದ ಮಣಿಸಿ ಐತಿಹಾಸಿಕ ವಿಜಯ ದಾಖಲಿಸಿದೆ. ಈ ಮೂಲಕ ಲಾರ್ಡ್ಸ್ನಲ್ಲಿ ನಡೆದ ಮೊಟ್ಟ ಮೊದಲ ಮಹಿಳಾ ಕ್ರಿಕೆಟ್ ಪಂದ್ಯದಲ್ಲಿ ಗೆಲುವು ಸಾಧಿಸಿದ ದಾಖಲೆಗೆ ಭಾರತದ ವನಿತೆಯರು ಪಾತ್ರರಾಗಿದ್ದಾರೆ. ಜಕಾರ್ತಾದಲ್ಲಿ ನಡೆಯುತ್ತಿರುವ 19 ವರ್ಷದೊಳಗಿನ ಮತ್ತು 23 ವರ್ಷದೊಳಗಿನ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಉತ್ತಮ ಪ್ರದರ್ಶನ ಮುಂದುವರೆಸಿದ್ದು 23 ವರ್ಷದೊಳಗಿನ ವಿಭಾಗದಲ್ಲಿ 8 ಬಾಕ್ಸರ್ಗಳು ಫೈನಲ್ ಪ್ರವೇಶಿಸಿದ್ದಾರೆ. ಸೆಮಿಫೈನಲ್ನಲ್ಲಿ ಸೋತ 7 ಬಾಕ್ಸರ್ಗಳು ಕಂಚಿನ ಪದಕ ಖಚಿತಪಡಿಸಿಕೊಂಡಿದ್ದಾರೆ. 23 ವರ್ಷದೊಳಗಿನ ಮಹಿಳೆಯರ ವಿಭಾಗದಲ್ಲಿ ನಿಶಾ, ನಿಖಿತಾ ಚಂದ್, ಕಾಜಲ್, ಮುಸ್ಕಾನ್ ಮತ್ತು ಪ್ರಿಯಾಂಕಾ ಫೈನಲ್ ಪ್ರವೇಶಿಸಿದ್ದಾರೆ. 23 ವರ್ಷದೊಳಗಿನ ಪುರುಷರ ವಿಭಾಗದಲ್ಲಿ ವಿಶ್ವನಾಥ್ ಸುರೇಶ್, ಗಂಗಾ ಹಾಗೂ ವಂಶಜ್ ಅಂತಿಮ ಸುತ್ತಿಗೆ ಅರ್ಹತೆ ಪಡೆದಿದ್ದಾರೆ. ಇದೇ ವೇಳೆ ಮಹಿಳೆಯರ ವಿಭಾಗದಲ್ಲಿ ತನು, ಪ್ರಾಚಿ, ಶಿವಾನಿ ಹಾಗೂ ನೈನಾ ಕಂಚಿನ ಪದಕ ಗೆದ್ದರೆ ಪುರುಷರ ವಿಭಾಗದಲ್ಲಿ ಹಿತೇಶ್, ನೀರಜ್ ಮತ್ತು ಇಶಾನ್ ಕಟಾರಿಯಾ ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಇದೇ ಬುಧವಾರ ನಡೆಯಲಿರುವ ಮೊದಲ ಸೆಮಿಫೈನಲ್ನಲ್ಲಿ ಫ್ರಾನ್ಸ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಕ್ವಾರ್ಟರ್ ಫೈನಲ್ನಲ್ಲಿ ಫ್ರಾನ್ಸ್ ತಂಡ ಮೊರಾಕೋ ತಂಡವನ್ನು 2-0 ಗೋಲುಗಳ ಅಂತರದಿಂದ ಮಣಿಸಿದರೆ ಸ್ಪೇನ್ ತಂಡ ಬೆಲ್ಜಿಯಂ ವಿರುದ್ದ 2-1 ಅಂತರದ ಜಯ ಸಾಧಿಸಿ ಸೆಮಿಫೈನಲ್ ಹಂತಕ್ಕೇರಿದೆ. ಇದೇ ಗುರುವಾರ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ನಡೆಯಲಿರುವ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ಹಾಗೂ ಅರ್ಜೆಂಟೀನಾ ತಂಡಗಳು ಸೆಣಸಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯೂಜಿಲೆಂಡ್ ನಿಯೋಗದೊಂದಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಮಾತುಕತೆ. ರಾಮ ಮಂದಿರ ದೇಣಿಗೆ ದುರುಪಯೋಗ ಆರೋಪ, ಸ್ಥಿತಿಗತಿ ವರದಿ ಸಲ್ಲಿಸುವಂತೆ ಎಸ್ಐಟಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ಮುಕ್ತ ಇಂಡೋ ಪೆಸಿಫಿಕ್ ಪ್ರದೇಶಕ್ಕೆ ಭಾರತ ಜಪಾನ್ ಕರೆ. ಮಹಿಳಾ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ದ ಭಾರತ ವನಿತಾ ತಂಡಕ್ಕೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಕಾರವಾರ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್.

0: So.
1: ನಗೋದಯ ಕಷ್ಟ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ವಿಜಯೇಂದ್ರ ಪಾಟೀಲ್.
2: ನನ್ನ ಹಿರಿಯ ಸ್ನೇಹಿತನೊಬ್ಬನಿಗೆ ಏಕೋ ಏನೋ ಹಲವಾರು ವರ್ಷಗಳಿಂದ ನಗುವೆ ಮರೆತು ಹೋದಂತಾಗಿ ಮುಖವೆಂಬುದು ನಕಾಶೆಯಂತೆ ಸ್ಥಿರಚಿತ್ರವಾಗಿ ಹೋಗಿದೆ. ನಕಾಶದಲ್ಲಿಯ ನದಿ, ರಸ್ತೆ, ರೈಲು ಮಾರ್ಗಗಳಂತೆ ಮುಖದಲ್ಲಿ ಕೆಲವು ಅಲ್ಲಾಡದ ಗೆರೆಗಳಿವೆ. ಹಾಗೂ ಗುಡ್ಡ ಬೆಟ್ಟಗಳಂತೆ ಹಣೆಯಲ್ಲಿ ಕೆಲ ಗಂಟುಗಳು ಮೂಡಿವೆ. ಕೆಲ ಸಾರಿ ನನ್ನ ಮನಸ್ಸು ಅಪ್ರಯತ್ನವಾಗಿ ಅದರಲ್ಲಿ ಜ್ವಾಲಾಮುಖಿಯನ್ನು ಹುಡುಕುತ್ತದೆ. ನನ್ನ ಮುಂದೆಯೇ ಅವನ ಹೆಂಡತಿ ನಗುವೆಂಬ ರಾಜಯೋಗದ ತಾಲೀಮು ಮಾಡಿ ಫಲಿತಾಂಶ ನೋಡಿ, ಮುಖದಲ್ಲಿಯ ಗಂಟು ಕರಗಿಯಾವು, ನದಿಗಳು ಹರಿಯದು ಹೋದಾವು, ಹಾಗೂ ರೈಲುಗಳು ಚಲಿಸಿಯಾವು ಎಂದು ನಗೆಯಾಡುತ್ತಾಳೆ. ಮಾತಿನ ವ್ಯಂಗ್ಯ ಸಲಹೆಗಳು ಅರ್ಥವಾದರೂ ಆತ ನಗುವುದಿಲ್ಲ. ಏಕೆ ನಗಬೇಕೆಂದಂತಿದ್ದ ಆತನನ್ನು ವೈದ್ಯರ ಹತ್ತಿರ ಹೋಗೋಣವೆಂದು ಒತ್ತಾಯಿಸಿ ನಾನೇ ಕರೆದುಕೊಂಡು ಹೋದೆ. ಡಾಕ್ಟರು ಇತ್ತೀಚೆಗೆ ತಮ್ಮ ವೃತ್ತಿ ಕಡೆಗಣಿಸಿ ಬೇರೇನು ಮಾಡುತ್ತಿದ್ದಾರೆಂಬ ಪುಕಾರುಗಳಿದ್ದವು. ದವಾಖಾನೆಗೆ ಬಂದರೆ ಬಂದರು, ಇಲ್ಲದಿದ್ದರೆ ಇಲ್ಲ ಎಂದು ಜನ ಮಾತಾಡಿಕೊಳ್ಳುತ್ತಿದ್ದರು. ನಮ್ಮ ಪುಣ್ಯ ಅಂದು ದವಾಖಾನೆಯಲ್ಲೇ ಇದ್ದರು. ಯಾವ ಯಾವುದೋ ಪುಸ್ತಕದ ಏನೇನನ್ನು ತಮ್ಮ ಡೈರಿಯಲ್ಲಿ ಗುರುತು ಹಾಕಿಕೊಳ್ಳುತ್ತಿದ್ದರು. ನಾನು ನನ್ನ ಗೆಳೆಯನ ನಗೆಯ ಕುರಿತು ಧ್ಯಾನಿಸತೊಡಗಿದೆ. ಅವನಿಗೆ ನಗುವೆಂಬುದು ವಿಸ್ಮೃತಿಯೇ ಹೊರತು ಗೊತ್ತಿಲ್ಲದ್ದಲ್ಲ. ಅವನು ನಕ್ಕದ್ದನ್ನು ನಾನು ನೋಡಿದ್ದಕ್ಕೆ ಅನೇಕ ಸಾಕ್ಷಿಗಳಿವೆ. ಜಾಗತೀಕರಣವಾಗಿ ಮನುಷ್ಯ ಜೀವಿಗಳು ಸೇರಿ ಕಂಡದ್ದೆಲ್ಲ ಸರಕು ಎಂಬಂತಾಗಿ ಮತ್ತದೇ ಮನುಷ್ಯ ಮಾತ್ರದವರೆಲ್ಲ ಮಾರಾಟ ಪ್ರತಿನಿಧಿಗಳು, ದಲ್ಲಾಳಿಗಳು ಆಗಿ ಹೋಗುವವರೆಗೆ ಅವನ ನಗೆ ಅವನ ಕೈಯಳತೆಯಲ್ಲೇ ಇತ್ತು. ಅಲ್ಲಿಂದ ಟಾರ್ಗೆಟ್ಟುಗಳ ಬೆನ್ನೇರಿದಾಗ ಸಕ್ಕರೆ ಕಾಯಿಲೆ ಬೆನ್ನೇರಿತು. ಒತ್ತಡ ಪೈಪೋಟಿಗಳಿಂದ ರಕ್ತದೊತ್ತಡ ಸೇರಿಕೊಂಡಿತು. ಮೇಲಿನವರ ಆಣತಿ ನಿರ್ದೇಶನ ಬೈಗುಳಗಳಿಂದಾಗಿ ಹೃದಯದ ತೊಂದರೆ ಆರಂಭವಾಯಿತು. ಅವನ ಕಚೇರಿಯ ಪ್ರತಿಯೊಬ್ಬರೂ ಪ್ರತಿಜ್ಞೆ ಮಾಡಿದವರಂತೆ ನಗುವುದನ್ನು ಬಿಟ್ಟು ಬಿಟ್ಟರು. ಅದರ ಬದಲು ನಗುಮೊಗದ ಸೇವೆ ಎಂಬ ಫಲಕ ಹಾಕಿ ನಗೆಯ ಪಳಿಯುಳಿಕೆಯನ್ನು ಉಳಿಸಿಕೊಂಡರು. ವೈದ್ಯರಿಗೆ ಇದನ್ನೆಲ್ಲ ವಿವರಿಸಲು ನಾನು ಗೆಳೆಯನ ಪರವಾಗಿ ಸನ್ನದ್ಧನಾಗಿದ್ದರೂ ಅದನ್ನೆಲ್ಲ ಕೇಳಲು ಅವರು ಅನುವಾಗಿರಲಿಲ್ಲ. ನಮ್ಮನ್ನು ಕಡೆಗಣ್ಣಲ್ಲೇ ನೋಡಿ ಎಡಗೈಯ ಎರಡು ಬೆರಳುಗಳಿಂದ ಎರಡು ಅಡಕ ಮುದ್ರಿಕೆಗಳನ್ನು ನಮ್ಮೆಡೆಗೆ ಎಸೆದು 200 ರೂಪಾಯಿ ಎಂದರು. ತಕ್ಷಣಕ್ಕೆ ನನಗೆ ಎಲ್ಲಿಗೆ ಬಂದಿದ್ದೇವೆಂಬ ಗೊಂದಲ ತೋರಿಸುತ್ತಿಲ್ಲ ನೋಡಿದೆ. ಕ್ಯಾಸೆಟ್ಟು ಅಂಗಡಿಯಂತೂ ಅಲ್ಲ. ದವಾಖಾನೆ ಹೌದೆನ್ನುವಂತೆ ಕೆಲವು ಉಪಕರಣಗಳು ಕೆಟ್ಟು ನಿಂತಿದ್ದವು. ಇರಲಿಕ್ಕಿಲ್ಲ ಎನ್ನುವಂತೆ ಕಂಪೌಂಡರ್, ನರ್ಸ್, ರೋಗಿಗಳಾರೂ ಇರಲಿಲ್ಲ. ಕೆಲವೇ ಕೆಲವು ಹಳೆಯ ಔಷಧಿಗಳ ಬಲದಿಂದ ನಾನು ಡಾಕ್ಟರೇ ಎಂದು ಸಂಬೋಧಿಸಿ ಕ್ಯಾಸೆಟ್ ತೋರಿಸಿ ಇದೇನು ಎಂದು ಕೇಳಿದೆ. ಇದು ಧ್ವನಿ ಮುದ್ರಿಕೆ, ಮಾತುಗಳಿಂದ ನಗೆ ಬರಿಸುವ ಮೂಲಕ ನೀಡುವ ಚಿಕಿತ್ಸೆ, ಸರ್ವರೋಗಕ್ಕೂ ಇರುವ ಸಾಮಾನ್ಯ ಮದ್ದು. ಇಲ್ಲಿ ರೋಗಿ ಹಾಗೂ ರೋಗ ವಿವರಗಳು ಅನಗತ್ಯ. ಸಂಗೀತದ ಮೂಲಕ ಚಿಕಿತ್ಸೆ ಎಂಬುದನ್ನು ಕೇಳಿರುವಿರಲ್ವೇ, ಇದು ಹಾಗೆ ಎಂದರು. ಕೈ ಮುಟ್ಟದೆ, ರೋಗ ಲಕ್ಷಣ ಕೇಳದೆ ಅದೆಂತೂ ಚಿಕಿತ್ಸೆ ನೀಡಲು ಸಾಧ್ಯ ಎಂದು ಕೇಳೇ ಬಿಟ್ಟೆ. ಅದಕ್ಕವರು, ನೋಡಿ, ನಾವೀಗ ಸಾಂಪ್ರದಾಯಿಕ ದವಾಖಾನೆ ನಡೆಸುತ್ತಿಲ್ಲ. ಈ ನರ್ಸು, ಕಂಪೌಂಡ್ರು, ಆಳು ಕಾಳು, ಸಂಬಳ ಸಾರಿಗೆ, ಮೇಲ್ವಿಚಾರಣೆ ಎಲ್ಲ ನಿಭಾಯಿಸಿ ಗಳಿಸುವುದು ಅಷ್ಟರಲ್ಲೇ ಇದೆ. ಬದಲಾಗಿ ಒಂದು ನಗೆ ಹಬ್ಬಕ್ಕೆ ಹೋಗಿ ಬಂದರೆ 10-20 ಸಾವಿರ ಸಿಕ್ಕುತ್ತದೆ. ಪ್ರಸಿದ್ಧಿ ಪ್ರಶಸ್ತಿ ಸಿಕ್ಕುತ್ತವೆ. ಅದರದೇ ಕ್ಯಾಸೆಟ್ಟು ಮಾಡಬಹುದು ಹಾಗೂ ಮಾರಬಹುದು. ರೋಗಿ ವೈದ್ಯ ಪರಸ್ಪರರಿಗೆ ಕಾಯಬೇಕಾಗಿಲ್ಲ, ನೋಡಬೇಕಾಗಿಲ್ಲ. ಈ ಚಿಕಿತ್ಸೆಯಿಂದ ಕೆಲವರಿಗೆ ಗುಣವಾಗಿದೆ ಕೂಡ, ಕೆಲವರಿಗೆ ಇಲ್ಲ. ಪಂಚಭವತಿ ಪಂಚ ನ ಭವತಿ ಅಲ್ಲವೇ ಎಂದರು. ಇವರು ವೈದ್ಯರೋ ಜ್ಯೋತಿಷಿಗಳೋ ಹಾಸ್ಯ ಕಲಾವಿದರೋ ಎಂಬ ಗೊಂದಲದಲ್ಲಿರುವಾಗಲೇ ಹೊರಗಡೆ ಕಾರು ಬಂದು ನಿಂತ ಸದ್ದಾಯಿತು. ಧಡಕ್ಕನೆ ಎದ್ದು ನಿಂತು, ನಾನೀಗ ಹೊರಡಬೇಕು, ನಗೆ ಸಂಜೆ ಇದೆ, ನಾಳೆ ರಾಮನಗರ, ನಾಡಿದ್ದು ಇದೇ ಊರಲ್ಲಿ ಅಮ್ಮನವರ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಒಂದು ಶೋ ಇದೆ, ನೀವು ಬನ್ನಿ ಎಂದವರೇ ಡೈರಿ ಸಮೇತ ಬಾಗಿಲಿನತ್ತ ಓಡಿದರು. ನಾವೂ ಓಡಿದೆವು. ನಾವು ಬಂದಾಗ ಹಳೆಯ ಇಂಗ್ಲೀಷ್ ಪುಸ್ತಕದಲ್ಲಿಯ ಜೋಕು ಬರೆದಿಟ್ಟುಕೊಳ್ಳುತ್ತಿದ್ದುದು ಈಗ ದೃಢಪಟ್ಟಿತು. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ಈ ಪರಧರ್ಮಿ ವೈದ್ಯರು ಪರವೃತ್ತಿ ನಿಷ್ಠರೂ ಹೌದು. ಇವರ ಭೆಟ್ಟಿಯಿಂದ ಗಂಟಲ ಕೆಳಗಿನ ಗೆಳೆಯನ ನಗು ಇನ್ನೂ ಕೆಳಗೆ ಹೋಯಿತು. ನಗುವುದೋ ಅಳುವುದೋ ಅಂದುಕೊಳ್ಳುತ್ತಾ ಮನೆಗೆ ಬಂದೆವು. ನೋಡೇ ಬಿಡೋಣ ಎಂದು ಕ್ಯಾಸೆಟ್ ಹಾಕಿದೆ. 10 ನಿಮಿಷದಲ್ಲಿ ದುರುಗುಟ್ಟಿಕೊಂಡು ನೋಡುತ್ತಾ ಹೆಂಡತಿ ಎದ್ದು ಹೋದಳು. ಮಗಳು, ಅಮ್ಮ, ಅವರು ಪ್ಯಾಥಾಲಜಿ ಡಾಕ್ಟರು, ತಾವು ಕಲಿತದ್ದನ್ನೇ ಹೇಳಬೇಕಲ್ಲವೇ ಎಂದಳು. ಅವರ ಜೋಕುಗಳಿಂದಾಗಿ ಎಲ್ಲೆಡೆ ಅಮೋನಿಯಂ ಹಾಗೂ ಸಲ್ಫರ್ ಡೈಆಕ್ಸೈಡ್ ವಾಸನೆ ಪಸರಿಸಿತ್ತು. ನಾನು ಬತ್ಸಲು ಮನೆಗೆ ಹೋದೆ. ಗೆಳೆಯ ಕ್ಯಾಸೆಟ್ಟನ್ನು ಅಲ್ಲೇ ಎಸೆದು ಮನೆಯ ಕಡೆಗೆ ಹೋದ. ರಾಜಸ್ಥಾನದ ಎಲ್ಲೋ ಕೆಲವೆಡೆ ಸಂಸ್ಥಾನಿಕರ ಹಾಗೂ ಜಮೀನ್ದಾರರ ಮನೆಗಳಲ್ಲಿ ಸಾವು ಸಂಭವಿಸಿದಾಗ ಮನೆಯವರ ಪರವಾಗಿ ಹೇಳುವುದಕ್ಕೆ ರುಡಾಲಿ ಎಂಬ ಒಕ್ಕಲುಗಳನ್ನು ಕರೆಸುತ್ತಾರೆ. ಅಳುವುದು ಅವರ ವೃತ್ತಿ. ಸಿದ್ಧ ಮಾದರಿಯ ಪದ್ಯಗಳಿರುತ್ತವೆ. ಬಿಟ್ಟ ಸ್ಥಳಗಳಲ್ಲಿ ಸತ್ತ ವ್ಯಕ್ತಿಯ

ಸೇರಿಸಿ ಧೀರ ವೀರ ಶೂರ ಎಂದೋ ಸೀತೆ ದ್ರೌಪದಿಯರಂಥ ಪತಿವ್ರತೆಯರೆಂದೋ ಸ್ವತಃ ಸತ್ತ ವ್ಯಕ್ತಿಗೇ ಮುಜುಗರವಾಗುವಂತೆ ಹಾಡಿ ಹೊಗಳುತ್ತಾರೆ. ಸೇರು ತುಪ್ಪ ಕೊಡುತ್ತಿದ್ದ ಸತ್ತ ಎಮ್ಮೆಗಾಗಿ ಘನಗಂಭೀರ ಸಿರಿವಂತ ಜನ ಸಾರ್ವಜನಿಕವಾಗಿ ಅಳುವುದಾದರೂ ಹೇಗೆ? ಬದಲಾಗಿ ಒಂದಿಷ್ಟು ಸಂಭಾವನೆ ಕೊಟ್ಟರೆ ಸಾಕು. ಇಂದು ವೃತ್ತಿನಿರತ ನಗೆ ಬರಿಸುವ ಜನರನ್ನು ನೋಡಿ ಇದೆಲ್ಲ ನೆನಪಾಗುತ್ತಿದೆ. ಈ ನಗೆ ಹಬ್ಬಗಳು ಹವ್ಯಾಸಿ ಗಂಭೀರರಿಂದ ಆರಂಭಗೊಂಡದ್ದಕ್ಕೋ ಹಣದ ಹರಿವು ಇಲ್ಲದ್ದಕ್ಕೋ ಸಾಹಿತ್ಯ ಹಾಗೂ ಸದಭಿರುಚಿಯನ್ನು ಹೆಚ್ಚಿಗೆ ನಂಬಿದ್ದವು. ಸೂಕ್ಷ್ಮವೂ ಸೂಚ್ಯವೂ ಆಗಿರುತ್ತಿರುವುದರಿಂದ ಹೊಟ್ಟೆ ಹುಣ್ಣಾಗಿಸುವ ಬದಲು ತುಟಿ ಕಣ್ಣು ಕೆಲಸಾರಿ ಪೂರ್ತಿ ಮುಖ ಅರಳಿಸುತ್ತಿದ್ದವು, ಕೆಲಸಾರಿ ಕೆನ್ನೆ ಕೆಂಪು ಮಾಡುತ್ತಲೂ ಇದ್ದವು. ಆದರೆ ಮನಸ್ಸು ಕೆಡಿಸುತ್ತಿರಲಿಲ್ಲ. ಇವರ ಸಂತತಿ ಸಾಸಿರವಾಗಿರಲಿ ಎಂದು ನಾನೆಷ್ಟೇ ಹಾರೈಸಿದರೂ ಈ ಸಂತ ವಿದೂಷಕರು ವೃತ್ತಿನಿರತರ ಮಸಾಲೆಯ ಉಗ್ರರ ಮುಂದೆ ಸಪ್ಪಗಾಗಿ ಕಳೆಗುಂದಿ ಹೋದರು. ನಿಮ್ಮ ನಗುವಿಗೆ ಅರ್ಥವಿರಲಿ ಎಂದು ಸಂತರು ಸೂಚಿಸಿದರೆ ಅರ್ಥ ನಮಗಿರಲಿ ನಗು ನಿಮಗಿರಲಿ ಎಂದು ಉಗ್ರರು ಹೇಳುತ್ತಾರೆ. ನಿತ್ಯ ಜೀವನದಿಂದ ಹಾಸ್ಯ ಕಂಡುಕೊಳ್ಳಿ ಎಂದೇನೋ ಹೇಳುತ್ತಾರಾದರೂ ಇವರು ನೀಡುವ ಉದಾಹರಣೆಗಳು ಕಾಂಪೌಂಡು ಹಾರಿ ಮತ್ತೊಬ್ಬರ ಮಹಡಿ ಏರಿ ಯಾವುದು ಯಾವುದೋ ಕೋಣೆಯಲ್ಲಿ ಇಣುಕಿ ನೋಡುತ್ತವೆ. ಗಲೀಜು ರಸ್ತೆಯಲ್ಲಿ ದಾಟಿ ಹೋದಾಗಿನ ಭೀಭತ್ಸ ಅನುಭವವನ್ನು ರಸವತ್ತಾಗಿ ಬಣಿಸುತ್ತವೆ. ಶೃಂಗಾರ ಭೀಭತ್ಸ ರಸಗಳಲ್ಲಿ ಇವರ ಸಾಧನೆ ಅನನ್ಯ. ವೀರ ರೌದ್ರಗಳಲ್ಲೂ ಗುಡುಗು ಸಿಡಿಲುಗಳಂತೆ ಸಂಚರಿಸಬಲ್ಲರು. ಆದರೆ ಮಿಂಚು ಕೋಲ್ಮಿಂಚು ಇವರಿಂದ ಹುಟ್ಟುವುದಿಲ್ಲ. ಹಾಸ್ಯರಸವನ್ನಂತೂ ಮರೆತೇ ಬಿಟ್ಟಿದ್ದಾರೆ ಎಂದು ಕನ್ನಡ ವಿದ್ವಾಂಸರೊಬ್ಬರು ಕರುಣಾಜನಕ ರಸದಲ್ಲಿ ಹೇಳುತ್ತಾರೆ. ಒಂದು ಸಾರಿ ವೃತ್ತಿನಿರತ ಹಾಸ್ಯ ಕಲಾವಿದರನ್ನು ಅವರ ಕಾರ್ಯಕ್ರಮದ ನಂತರ ಮಾತನಾಡಿಸೇ ಬಿಟ್ಟೆ. ನೀವು ಸದಭಿರುಚಿಯಿಂದ ಮಸಾಲೆ ಹಾಸ್ಯಕ್ಕೆ ಮಾರ್ಗ ಬದಲಾಯಿಸಿದಿರಿ. ಅವರ ಉತ್ತರ ತರ್ಕಬದ್ಧವೂ ನಿರ್ದುಷ್ಟವೂ ಆಗಿತ್ತು, ವೈದ್ಯಕೀಯ ಪರಿಭಾಷೆಯಲ್ಲಿತ್ತು. ನೋಡಿ, ನಾವು ಮೊದಲು 50 mg ಮಾತ್ರೆ ತೆಗೆದುಕೊಳ್ಳುತ್ತಿದ್ದೆವು, ರೋಗ ಗುಣವಾಗುತ್ತಿತ್ತು. ಬರಬರುತ್ತಾ ರೋಗಕಾರಕ ಕ್ರಿಮಿಗಳು 50 mg ಜೀರ್ಣಿಸಿಕೊಳ್ಳತೊಡಗಿ 100ಕ್ಕೆ ಬಂದವು, 500 mg ಬಲಿತವು, ಈಗ 1000 mg ಮಣಿಯೋದಿಲ್ಲ. ರೋಗಕಾರಕ ಕ್ರಿಮಿಗಳ ಸಾಮರ್ಥ್ಯಕ್ಕೆ ತಕ್ಕಂತೆ ನಾವು ಪ್ರಬಲ ಔಷಧಿ ತೆಗೆದುಕೊಳ್ಳಬೇಕಾಗುತ್ತದೆ. ಒಟ್ಟಾರೆ ಜನ ಸಣ್ಣ ಪುಟ್ಟದ್ದಕ್ಕೆ, ಅಂದರೆ ಸೂಕ್ಷ್ಮ ಸೂಚ್ಯಗಳಿಗೆ ನಗುವುದಿಲ್ಲ. ಸಂವೇದನೆ ಹೋಗಿ ವೇದನೆಯಾದರಷ್ಟೇ ಸಮಾಧಾನ. ಈ ಕಾಲದಲ್ಲಿ ರಕ್ತ ಬರುವವರೆಗೆ ಕೆರೆದರಷ್ಟೇ ಚರ್ಮಕ್ಕೆ ಸುಖ ಸಿಗುತ್ತದೆ ಎಂದು ಹೇಳಿ ಮತ್ತಾವ ಪಾಪ ಪ್ರಜ್ಞೆ ಕಾಡಿತೋ ಏನೋ, ಇದಕ್ಕೆಲ್ಲ ವ್ಯವಸ್ಥೆ ಆಗುವ ಅದರ ದೋಷವೇ ಕಾರಣ ಎಂದರು. ಅಷ್ಟರಲ್ಲೇ ಸಂಘಟಕರು ತಕ್ಕ ಮಟ್ಟಿಗಿನ ದಪ್ಪದ ಲಕೋಟೆಯೊಂದನ್ನು ತಂದುಕೊಟ್ಟರು. ಕನಕದಾಸರ ಕಾಲದ ಕಥೆಯಲ್ಲಿಯ ಶಿಷ್ಯನೊಬ್ಬ ದೇವರಿಲ್ಲದ ಜಾಗದಲ್ಲಿ ಗುಳಮ್ಮನೆ ಬಾಳೆಹಣ್ಣು ನುಂಗಿದಂತೆ ಇವರು ಸರಕ್ಕನೆ ಲಕೋಟೆಯನ್ನು ಜೇಬಿಗಿಳಿಸಿ ವಿದಾಯದ ಮಂದಹಾಸ ಬೀರಿದರು. ನಾನು 50 mg ಸಾಸಿರವಾಗಿಸಿದ್ದಕ್ಕೆ ಸಿಕ್ಕ ಪ್ರತಿಫಲವನ್ನು ನೋಡುತ್ತಾ ಮನೆಯತ್ತ ಸಾಗಿದೆ. ಇಂದು ಜಗತ್ತನ್ನೇ ಮಾರುಕಟ್ಟೆ ಮಾಡಿದವರು ಯಾವುದನ್ನೂ ದುಡ್ಡಿನ ನೆರಳಿನಿಂದಾಚೆ ನೋಡಲು ಬಿಡುವುದಿಲ್ಲ. ಮಳೆ ನೀರು ನೆಲ ತಾಕುವವರಿಗಷ್ಟೇ ಶುದ್ಧ, ಅಲ್ಲಿಂದ ಅದು ವಾತಾವರಣದ ಗುಣ ಪಡೆದು ಅರೆಶುದ್ಧವೂ ಅಶುದ್ಧವೂ ಆಗುತ್ತದೆ. ಬಾಟಲಿನ ನೀರು ಮಾರಾಟವಾಗಬೇಕಾದರೆ ಹರಿಯುವ ನೀರು ಅಶುದ್ಧವಾಗಿದ್ದರೆ ಒಳಿತು. ಸಿದ್ಧ ಆಹಾರ ಕೊಳ್ಳುವ ಚಟ ಅಂಟಿಸಬೇಕಾದರೆ ಅದರಲ್ಲಿ ಇನ್ನಿಲ್ಲದ ರುಚಿಕಾರಕಗಳನ್ನು ಸೇರಿಸಲೇಬೇಕು. ಸಿನಿಮಾಗಳಿಗೆ ಬಂದರೂ ಅಷ್ಟೇ, ಒಳ್ಳೆಯ ವಿಷಯಗಳಿಗಿಂತ ಕೆಟ್ಟ ವಿಷಯಗಳಲ್ಲಿ ವೈವಿಧ್ಯತೆಯೂ ವಿಶಾಲತೆಯೂ ಮಸಾಲೆಯೂ ಇದೆ ಎಂದು ಸಿನಿಮಾದವರಿಗೆ ದೃಷ್ಟಾಂತವಾಗಿದೆ. ಅಂತೆಯೇ ಪ್ರೇಕ್ಷಕ ಇಂದು ಸಿನಿಮಾ ನೋಡುವುದು ಕಣ್ಣು ಮತ್ತು ಬುದ್ಧಿಗಳಿಂದಲ್ಲ, ನಾಲಿಗೆಯ ರುಚಿಯಿಂದ ಎನ್ನುವಂತಾಗಿ ಬಿಟ್ಟಿದೆ. ಈ ಒಂದು ಹಂತದಲ್ಲಿ ನಿಂತು ಯೋಚಿಸಬೇಕಾಗಿದೆ. ಕಾಲಪೂರ್ತಿ ಕೆಟ್ಟಿದೆಯೇ? ಕೆಟ್ಟಿದ್ದರೆ ಅದು ಕಾಲದ ಮಹಿಮೆ, ಎಲ್ಲರಿಗೂ ಆದದ್ದು ನನಗೂ ಆಗುತ್ತದೆ. ಇಲ್ಲ, ಕಾಲ ಅಷ್ಟು ಕೆಟ್ಟಿಲ್ಲ ಎಂದಾದರೆ ಜನರನ್ನು ಹಿಂತಿರುಗಿಸಬಹುದು. ನನಗೇನೋ ಎರಡನೆಯದರಲ್ಲೇ ನಂಬಿಕೆ. ಕೆಲವರ ಕಥೆಗಳು ಒಳ್ಳೆಯ ಪ್ರೇರಣೆ ಕೊಡಬಹುದೆಂದು ಇಲ್ಲಿ ಹೇಳಿಬಿಡುತ್ತೇನೆ. ನನ್ನ ಗೆಳೆಯನ ಹೆಂಡತಿ ಚಿನ್ನದ ಒಡವೆಯ ನೆಪದಿಂದ 4 ದಿನ ಅಸಹಕಾರ ಸತ್ಯಾಗ್ರಹ ನಡೆಸಿದಳು. ಅವನು ಕೊಡಬೇಕಾದದ್ದು ಕೊಡದೆ ಆಶ್ವಾಸನೆ ಮಾತ್ರ ಕೊಟ್ಟ. ಸತ್ಯಾಗ್ರಹ ಮುಂದುವರಿತು. ಅವನಿಗೆ ಹಳೆಯದೇನೋ ನೆನಪಾಯಿತು. ಅಟ್ಟದ ಮೇಲೆ ಹತ್ತಿ ಪುಟ್ಟ ಚೀಲದಲ್ಲಿಯೇ ಪತ್ರಗಳನ್ನು ಹೊರತೆಗೆದ. ಅವು ಅವರ ಮದುವೆಗೆ ಮುಂಚೆ ಪರಸ್ಪರರಿಗೆ ಬರಕೊಂಡ ಕಾಗದಗಳು. ಅದರಲ್ಲಿಯ ಬಂಗಾರದಂಥ ಒಂದು ಪತ್ರ ಹುಡುಕಿ ಅದನ್ನು ಹೆಂಡತಿಗೆ ಕಾಣುವಂತೆ ಇರಿಸಿ ಮೇಲೊಂದು ಹೂವಿನ ದಂಡೆ ಇಟ್ಟ. ಹೆಂಡತಿ ಓದಿದಳು. ನಗು ನಗುತ್ತಾ ಹೂದಂಡೆ ಮುಡಿದಳು. ಚಳುವಳಿ ಮಾಯವಾಯಿತು. 10-20 ವರ್ಷ ಹಳೆಯ ಪತ್ರದಲ್ಲಿ ಅವಳು ಬರೆದದ್ದರ ಮಜಕೂರು ಇಷ್ಟೇ: ನನಗೆ ನಿಮ್ಮ ಚಿನ್ನ ವಸ್ತು ಒಡವೆ ಏನೂ ಬೇಡ, ನಿಮ್ಮ ಅವಿರತ ಪ್ರೀತಿ ಮಾತ್ರ ಬೇಕು. ಅಂತೆಯೇ ಅವನು ಪ್ರೀತಿಗೆಂದು ನಲುಮೆಗೊಂದು ಹೂದಂಡೆಯನ್ನೇ ಇಟ್ಟು ಚಿನ್ನ ಉಳಿಸಿಕೊಂಡ. ಹೀಗೆ ಕೆಲ ಸಂದರ್ಭದಲ್ಲಿ ಮದುವೆ ಮುಂಚಿನ ಪತ್ರಗಳು ಅವರವರ ಬದುಕಿಗೆಂದು ಬರೆದುಕೊಂಡ ಸ್ವಂತ ಸಂವಿಧಾನವೇ ಆಗಿಬಿಡುತ್ತದೆ. ಇನ್ನೊಬ್ಬ ಹೆಣ್ಣುಮಗಳು ಓದು ಬರಹ ಕಡಿಮೆ, ಹೆರಿಗೆಗೆ ಹೋದಾಗ ಗಂಡನ ಬಗೆಗೆ ಮಾಡಿದ ಕಾಳಜಿ ಮಾತ್ರ ಮರೆಯಲಾಗದ್ದು. ಒಬ್ಬೊಬ್ಬರೇ ಕತ್ತಲಲ್ಲಿ ತಿರುಗಾಡಬೇಡಿ, ದಿನಮಾನ ಚೆನ್ನಾಗಿಲ್ಲ, ಬೆರಳಲ್ಲಿ ಉಂಗುರವಿದೆ,

ಏನಿಲ್ಲ ಅಂದರೂ ಈಗ ನಿಮ್ಮ ಕಿಮ್ಮತ್ತು 4-5 ನೂರು ರೂಪಾಯಿ ಆಗಿದೆ. ಈಗ ಅವನ ಕಿಮ್ಮತ್ತು ಕೋಟಿಗಟ್ಟಿಲ ಆಗಿದ್ದರೂ ಇನ್ನಿಲ್ಲದ ಕಾಳಜಿಯಿಂದ ಆ ಪತ್ರ ಕಾಯ್ದಿರಿಸಿಕೊಂಡಿದ್ದಾನೆ. ಹೀಗೆ ಹಳೆಯ ಪತ್ರ ಮಾತ್ರವಲ್ಲ, ಆಡಿದ ಮಾತು, ಮೌನದ ಓಡಾಟ, ಆ ಜಾಗಕ್ಕಿರುವ ನೆನಪಿನ ವಾಸನೆ, ಹಳೆಯ ಫೋಟೋಗಳು ಎಲ್ಲ ನಮ್ಮ ಮುಖ ಅರಳಿಸುತ್ತವೆ. ಇನ್ನಷ್ಟು ಲಾಸ್ಯ ಮುದ ಬೇಕೇ? ಹಾಗಾದರೆ ಮುಖವನ್ನು ಚಿತ್ರ ವಿಚಿತ್ರವಾಗಿ ತೋರುವ ನಿಮ್ಮ ಪೀನ ಮಸೂರಗಳ ಕನ್ನಡಿಯನ್ನು ತಂದಿಟ್ಟುಕೊಂಡು ಪ್ರತ್ಯೇಕವಾಗಿ ಹಾಗೂ ಗುಂಪಾಗಿ ಮನೆಯ ಸದಸ್ಯರೆಲ್ಲ ಆಗಾಗ ನೋಡುತ್ತಲೇ ಇರಬೇಕು. ಆಳದ ನಗು ಕೂಡ ಸಶಬ್ದವಾಗಿ ಹೊರಹೊಮ್ಮುತ್ತದೆ. ಪ್ರಪಂಚದ ಒಟ್ಟು ಜೋಕುಗಳು 200-300 ಮೀರುವುದಿಲ್ಲ. ಇವು ಎಲ್ಲರಿಗೂ ಗೊತ್ತಾಗಿ ಹೋಗಿವೆ. ನಗಿಸಬೇಕೆನ್ನುವರು ಅವುಗಳಿಗೆ ಟೋಪಿ ಹಾಕಿಯೋ, ಮೀಸೆ ಹಚ್ಚಿಯೋ, ಸೀರೆ ಉಡಿಸಿಯೋ ನಮ್ಮ ಮುಂದೆ ತರುತ್ತಾರೆ. ಅವುಗಳ ಮೂಲವೂ ಗೊತ್ತಾಗಿ ಬಿಡುವುದರಿಂದ ನಗುವುದು ಕಷ್ಟವಾಗುತ್ತದೆ. ಇಂದು ಹೊಸ ನಗು ಹುಟ್ಟಬೇಕಾದರೆ ಸಾಹಿತ್ಯದ ಸ್ಪರ್ಶವಿರುವ ಹಾಸ್ಯ ಸೃಷ್ಟಿಸಬೇಕಾಗುತ್ತದೆ. ಜೋಕೆಂದು ಸಾಹಿತ್ಯವಾಗಲಾರದು. ಒಂದು ಒಳ್ಳೆಯ ಪದ್ಯ ಹುಟ್ಟಿದರೆ ಬೆಳೆಯುತ್ತಲೇ ಹೋಗುತ್ತದೆ. ಒಂದು ಜೋಕು ಅದು ಎಷ್ಟೇ ಚೆನ್ನಾಗಿದ್ದರೂ ಒಂದೇ ಸಲಕ್ಕೆ ಕಿಡಿಯಂತೆ ಸಿಡಿದು ಅರ್ಥವನ್ನೆಲ್ಲ ಬಿಟ್ಟುಕೊಟ್ಟು ಸತ್ತು ಹೋಗುತ್ತದೆ. ಕಿಡಿಯಲ್ಲಿ ಬೆಳಕಿರುವುದಿಲ್ಲ. ನಾವು ನೆನಪಿಟ್ಟುಕೊಳ್ಳಬೇಕು, ನಗು ಹೇಗೆ ಸಾಂಕ್ರಾಮಿಕವೋ ನಗದಿರುವಿಕೆ ಕೂಡ ಸಾಂಕ್ರಾಮಿಕ. ಅಂಥ ಸ್ಥಿತಿಗೆ ನಾವು ತಲುಪಬಾರದಲ್ಲವೇ?

ಸಂಗಡಿಗರ ಧ್ವನಿಯಲ್ಲಿ. ಈ ಸುಂದರ ಗೀತೆಯನ್ನು ರಚಿಸಿದವರು ದೊಡ್ಡರಂಗೇಗೌಡ, ಸಂಗೀತ ಸಂಯೋಜಕರು ಸಾಧು ಕೋಕಿಲಾ.

ಮೌಲ್ಯಗಳು ಮರೆಯಾಗದಿರಲಿ. ಯಾವುವು ಈ ಮೌಲ್ಯಗಳು? ಪ್ರಾಮಾಣಿಕತೆ, ಸತ್ಯನಿಷ್ಠೆ, ಗೌರವ, ಪ್ರೀತಿ, ಕರುಣೆ, ಸಹನೆ, ಶಿಸ್ತು, ಸೇವಾ ಮನೋಭಾವ, ಜವಾಬ್ದಾರಿ. ಇವುಗಳೇ ನಮ್ಮ ಜೀವನದ ನಿಜವಾದ ಸಂಪತ್ತಲ್ವ? ಆದರೆ ನಿಜವಾದ ಸಂಪತ್ತು ಏಕೆ ಕಡಿಮೆಯಾಗುತ್ತಿದೆ? ಯಶಸ್ಸಿನ ಹಿಂದೆ ಓಡುತ್ತಿರುವ ಇಂದಿನ ಯುವ ಸಮೂಹಕ್ಕೆ ಯಶಸ್ಸಿನ ಜೊತೆ ಜೊತೆಗೆ ಮಾನವೀಯತೆಯು ಇರಬೇಕು ಎಂಬ ಅರಿವು ಇರಬೇಕು.

ಮೌಲ್ಯಗಳು ಏಕೆ ಕಡಿಮೆ ಆಗುತ್ತಿದೆ ಅಂತ ಕಾರಣ ಹುಡುಕ್ತಾ ಹೋದರೆ ನಮಗೆ ಸಿಗುವುದು ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳ ಅತಿಯಾದ ಬಳಕೆ, ಕುಟುಂಬದೊಂದಿಗೆ ಕಡಿಮೆ ಸಮಯ ಕಳೆಯುವುದು, ಸ್ಪರ್ಧಾತ್ಮಕ ಜೀವನ, ಹಣಕ್ಕೆ ಹೆಚ್ಚು ಮಹತ್ವ, ಹಾಗೆ ಹಿರಿಯರ ಅನುಭವಗಳನ್ನು ಕಡೆಗಣಿಸುವುದು. ಇವುಗಳನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಂಡರೆ ಖಂಡಿತ ಜೀವನದ ಅರ್ಥ ಬರುತ್ತದೆ.

0: ಕುಟುಂಬದಲ್ಲಿ ಮೌಲ್ಯಗಳ ಪಾತ್ರ ಬಹು.
1: ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು. ಚೆಲುವಿನ ಚಿತ್ತಾರ ಚಿತ್ರದ ಗೀತೆ ಹಾಡಿದ್ದಾರೆ ಚೇತನ್. ಗೀತ ರಚನೆ ಎಸ್ ನಾರಾಯಣ್, ಸಂಗೀತ ಸಂಯೋಜನೆ ಜೋಶ್ವಾ ಶ್ರೀಧರ್.

ಚಿತ್ರ ಅವರ ಧ್ವನಿಯಲ್ಲಿ ಗಾಳಿಪಟ ಚಿತ್ರದ ಗೀತೆ. ಗೀತ ರಚನೆ ಯೋಗರಾಜ್ ಭಟ್, ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ.

ಉಪೇಂದ್ರ ಕುಮಾರ್ ಅವರ ಸಂಗೀತವಿರುವ ನಂಜುಂಡಿ ಕಲ್ಯಾಣ ಚಿತ್ರದ ಗೀತೆ. ಧ್ವನಿ ನೀಡಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಮಂಜುಳಾ ಗುರುರಾಜ್. ಗೀತ ರಚನೆ ಚಿ ಉದಯಶಂಕರ್.

ಚಿತ್ರಗೀತೆಗಳು ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ, ಸಮಯ 8:45 ಆಗಲಿದೆ. ಮೊದಲಿಗೆ ಹಿಂದಿ ವಾರ್ತೆ, 9:00 ಇಂಗ್ಲಿಷ್ ವಾರ್ತೆ. ದೆಹಲಿ ಕೇಂದ್ರದ ಸಹ ಪ್ರಸಾರ.

0: ಹಿಂದಿ ಚಿತ್ರಗೀತೆಗಳು ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ ಸಮಯ 9:30 ಆಗಲಿದೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.
1: ಇದುವರೆಗೂ ಎನ್ಜೆ ರವಿಶಂಕರ್ ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಸಮಯ ಆಗಿದೆ 9:30. ಇನ್ನು ಮುಂದೆ ಕೇಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪದ್ಮಿನಿ ಕಿಶೋರ್ ರಾವ್ ಅವರ ಗಾಯನ, ತಬಲಾ ಸಾಥ್ ಆದರ್ಶ್ ಶೆಣ್ಣೈ, ಹಾರ್ಮೋನಿಯಂ ಮಧುಸೂದನ್ ಭಟ್, ರಾಗ್ ಭೂಪಾಲಿ.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಪದ್ಮಿನಿ ಕಿಶೋರ್ ರಾವ್ ಅವರ ಗಾಯನ ಕೇಳಿದಿರಿ. ತಬಲಾ ಆದರ್ಶ್ ಶೆಣ್ಣೈ, ಹಾರ್ಮೋನಿಯಂ ಮಧುಸೂದನ್ ಭಟ್, ರಾಗ್ ಭೂಪಾಲಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಜೊತೆ ಪ್ರಕೃತಿ, ವನ್ಯಜೀವಿ ಮತ್ತು ಮಾನವನ ನಡುವಿನ ಸೂಕ್ಷ್ಮ ಸಂಬಂಧವನ್ನ ತನ್ನ ದೃಶ್ಯಗಳ ಮೂಲಕ ಮನಸ್ಸಿಗೆ ಕಟ್ಟಿಕೊಡುವ ಕಲಾವಿದೆಯೊಂದಿಗೆ ನಾವು ಸಂಭಾಷಣೆ ಮಾಡ್ತಾ ಇದ್ದೀವಿ. ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಸುಗಂಧಿ ಗದಾಧರ್ ಅವರು. ಇವರು ವನ್ಯಜೀವಿ ಛಾಯಾಗ್ರಾಹಕಿ, ಚಿತ್ರ ನಿರ್ಮಾಪಕಿ, ನ್ಯಾಷನಲ್ ಜಿಯೋಗ್ರಫಿಕ್ ಎಕ್ಸ್ಪ್ಲೋರರ್, ಹಾಗೆಯೇ ಜಾಗತಿಕ ಮಟ್ಟದಲ್ಲಿ ಸಂರಕ್ಷಣಾ ಕಾರ್ಯಗಳಲ್ಲೇ ತೊಡಗಿಸಿಕೊಂಡಿರುವ ವ್ಯಕ್ತಿ. ಇವರು IUCN ಓಟರ್ ಸ್ಪೆಷಲಿಸ್ಟ್ ಗ್ರೂಪ್ನ ಸದಸ್ಯ ಕೂಡ ಆಗಿದ್ದಾರೆ. ಅಪರೂಪದ ಓಟರ್ಗಳ ಸಂರಕ್ಷಣೆಗೆ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೆ. BBC, ನ್ಯಾಷನಲ್ ಜಿಯೋಗ್ರಫಿಕ್, ಅನಿಮಲ್ ಪ್ಲಾನೆಟ್ ಸೇರಿದಂತೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಕೂಡ ಅವರ ದೃಶ್ಯಕತೆಗಳು ಪ್ರಸಾರವಾಗಿವೆ. ಸುಗಂಧಿ ಅವರೇ, ನಮ್ಮ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ, ಧನ್ಯವಾದಗಳು ನನ್ನ ಇಲ್ಲಿ ಆಕಾಶವಾಣಿಗೆ ವಾಪಸ್ ಕರ್ಕೊಂಡು ಬಂದಿದ್ದಕ್ಕೆ. ಇದೊಂಥರ ನನಗೆ ಎರಡನೇ ಮನೆ ತರ ಇತ್ತು. ಥ್ಯಾಂಕ್ ಯು.
0: ಓಕೆ, ನನ್ನ ಆಕಾಶವಾಣಿಗೆ ವಾಪಸ್ ಕರ್ಕೊಂಡ್ ಬಂದಿದ್ದೀರಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
1: ಚಿಕ್ಕ ಹುಡುಗಿ ಆಗಿದ್ದಾಗ ಐ ಥಿಂಕ್ ನನ್ನ 6ನೇ ವಯಸ್ಸಿನಲ್ಲಿ ನಾನು ಇಲ್ಲಿ ಡ್ರಾಮಾನಲ್ಲಿ ಆಕ್ಟ್ ಮಾಡಕ್ ಶುರು ಮಾಡಿದ್ದು ಆಸ್ ಎ ಚೈಲ್ಡ್ ಆರ್ಟಿಸ್ಟ್. ಸೊ ಅವಾಗಿಂದ ನಂದು ಆಕಾಶವಾಣಿ ಜೊತೆಗೆ ಒಂದು ಸಂಬಂಧ ಇತ್ತು. ಹಾಗಾಗಿ ಇದೊಂಥರ ಆಲ್ಮೋಸ್ಟ್ ಎವ್ರಿ ಮಂತ್ ಇಲ್ಲಿ ಬರ್ತಿದ್ವಿ. ನಾನು ಬರ್ತಿದ್ದೆ, ನಮ್ಮ ತಂದೆ ತಾಯಿ, ನಮ್ಮ ಅಕ್ಕ,

0: ತಮ್ಮ ಎಲ್ಲರೂ ಇಲ್ಲಿ ಆರ್ಟಿಸ್ಟ್ ಆಗಿದ್ವಿ. ಸೊ ಹಾಗಾಗಿ ಆಕಾಶವಾಣಿ ಜೊತೆಗೆ ನನಗೆ ಒಂಥರ ಬಹಳ ವರ್ಷಗಳ ಸಂಬಂಧ, ಅಂಡ್ ಇಲ್ಲಿಂದ ನಾನು ಬಹಳ ಕಲ್ತಿದ್ದೀನಿ.
1: ಓಕೆ ಓಕೆ. ಸೊ ಈ ವನ್ಯಜೀವಿ ಮತ್ತೆ ಈ ನೇಚರ್, ಆಮೇಲೆ ಈ ಫೋಟೋಗ್ರಫಿ, ಫಿಲ್ಮೋಗ್ರಫಿ, ಇದ್ರ ಬಗ್ಗೆ ಅಟ್ರಾಕ್ಷನ್ ಹೇಗಾಯ್ತು? ಅದು ನಿಮ್ಮ ಚೈಲ್ಡ್ ಹುಡ್ಲಿಂದಲೇ ಆರಂಭ ಆಯ್ತಾ ಹೇಗೆ?
0: ಹಾ, ಚಿಕ್ಕ ಹುಡುಗಿ ಇದ್ದಾಗ ನನಗೆ ಈ ಏನೋ ವಾರಕ್ಕೊಂದ್ಸತಿ ನ್ಯಾಷನಲ್ ಜಿಯೋಗ್ರಾಫಿಕ್ ಚಾನೆಲ್ದು ಬರ್ತಾ ಇತ್ತು ಟಿವಿನಲ್ಲಿ. ಅದನ್ನ ನೋಡಿ ಇಷ್ಟೊಂದೆಲ್ಲ ಇದೆಯಾ ಜಗತ್ನಲ್ಲಿ ಅಂತ ಒಂದು ಕುತೂಹಲ ಇರ್ತಾ ಇತ್ತು. ಬಟ್ ನಮ್ಮ ಮನೆ ಹಿಂದೆನೇ ಈ ಚಿಟ್ಟೆಗಳು ಇರ್ತಾ

0: ನಾನು ಬೇರೆ ದಾರಿ ತಗೊಂಡೆ. ಆಸ್ ಯೂಶುವಲ್ ಎಲ್ಲರೂ ಎಂಜಿನಿಯರಿಂಗ್ ಇಲ್ಲ ಮೆಡಿಸಿನ್ ಇರ್ತಾ ಇತ್ತು ನಮ್ಮ ಕಾಲದಲ್ಲಿ. ನಾನು ಎಂಜಿನಿಯರ್ ಆದೆ ಕಾರಣಾಂತರಗಳಿಂದ. ಆದ್ರೆ ಇದ್ ಮಾಡ್ಬೇಕು ಅನ್ನೋ ಒಂದು ಆಸೆ ಯಾವಾಗ್ಲೂ ಇತ್ತು. ಒಂಥರ ಹವ್ಯಾಸದ ತರ ಫೋಟೋಗ್ರಫಿ ಮಾಡ್ತಾ ಇದ್ದೆ. ಒಂದು ಸಣ್ಣ ವಿಡಿಯೋ ಕ್ಯಾಮ್ರಾ ಇಟ್ಕೊಂಡು ಎಲ್ಲಿಗಾದ್ರೂ ಹೋದಾಗ ಒಂದಷ್ಟು ವಿಡಿಯೋಗಳು ತೆಗಿಯೋದು ಅಂತೆಲ್ಲ. ಆಮೇಲೆ ಸಾಫ್ಟ್ವೇರ್ ಕೆಲ್ಸಕ್ಕೆ ಸೇರಿ ಅವಾಗ ಭಾವಿ ಪತಿಯನ್ನ ಅಲ್ಲೇ ನಾನು ಮೀಟ್ ಮಾಡಿದ್ದು. ನಾವಿಬ್ರು ಕಾಡುಗಳಿಗೆ ಹೋಗ್ತಾ ಇದ್ವಿ ಅಥವಾ ಇಲ್ಲೇ ಬೆಂಗಳೂರಲ್ಲಿ ಬರ್ಡ್ ವಾಚಿಂಗು ಎಲ್ಲ. ಆಮೇಲೆ ಇದನ್ನ ಒಂಥರ ಹವ್ಯಾಸ ಒಂದು ಪ್ರೊಫೆಷನ್ ಆಗಿ ಬದಲಾವಣೆ ಆಯ್ತು.
1: ಬಯೋಡೈವರ್ಸಿಟಿ ಅಂದ್ರೆ ಇಟ್ಸ್ ವಾಸ್ಟ್ ಅಲ್ಲ. ಬೇರೆ ಬೇರೆ ಪ್ರದೇಶದಲ್ಲಿ ಅದರದೇ ಆದಂತಹ ಒಂದು ಫ್ಲೋರಾ ಇರುತ್ತೆ, ಫೌನಾ ಇರುತ್ತೆ. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಆ ಥಾಟ್ ನಿಮ್ಗೆ ಯಾವ ಏಜ್ ಅಲ್ಲಿ ಬಂತು, ಯಾಕೆ ಬಂತು?
0: ಕುತೂಹಲ ಅಂತ ಇತ್ತು. ಆದ್ರೆ ನಮ್ಮ ಅದೃಷ್ಟ ಏನಂತಂದ್ರೆ ಬೆಂಗಳೂರಲ್ಲಿ ಈ ಬರ್ಡ್ ವಾಚಿಂಗ್ ಗ್ರೂಪ್ಸ್ ಎಲ್ಲ ಬಹಳ ಇದೆ. ಸೊ ಬರ್ಡ್ ವಾಚಿಂಗ್ ಇರಬಹುದು ಅಥವಾ ಈವನ್ ಆಂಟ್ ವಾಕ್ಸ್ ಅಂತ ಮಾಡ್ತಾರೆ. ಸೊ ಹಾಗಾಗಿ ಪ್ರಕೃತಿಯ ಸಂಬಂಧವಾಗಿ ಇಲ್ಲಿ ಬಹಳ ಜನ ತಾವು ಕಲ್ತಿರೋದನ್ನ ನಮ್ಗೆ ಹೇಳ್ಕೊಡ್ತಾರೆ. ಸೊ ಅಂಥ ಗ್ರೂಪ್ಸ್ ಜೊತೆ ಸೇರ್ಕೊಂಡು ನನಗೆ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಆ್ಯಂಡ್ ಇದನ್ನ ಫಿಲ್ಮ್ ಮೂಲಕ ಅಥವಾ ಡಾಕ್ಯುಮೆಂಟ್ರಿ ಮೂಲಕ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಆನ್ ದ ಜಾಬ್ ನಾನು ಕಲ್ತ್ಕೊಂಡೆ. ಬೇರೆ ಬೇರೆ ಇವಾಗ ಕಾರ್ಪೊರೇಟ್ ವಿಡಿಯೋಸ್ ಮಾಡ್ತಾ ಇದ್ದೆ ಸಾಫ್ಟ್ವೇರ್ ಕಂಪ್ನೀಸ್ಗೆ ಇರ್ಬೋದು ಅಥವಾ ಬೇರೆ ಎನ್ ಜಿ ಒಸ್ಗೆ. ಬಟ್ ಅದನ್ನ ಮಾಡ್ತಾ ಇದ್ರೆ ನಾನು ನನಗೆ ಬೇಕಾಗಿರೋದು ನಾನು ಮಾಡ್ತಾ ಇರಲಿಲ್ಲ.
1: ಓಕೆ.
0: ಸೊ ಆಕ್ಚುಲಿ ಸುಚೀಂದ್ರ ಪ್ರಸಾದ್ ಅಂತ ಇದಾರಲ್ಲ, ಅವ್ರು ಒಂದ್ಸತಿ ಸಿಕ್ಕಿ ನನಗೆ ಹೇಳಿದ್ರು, ನಿನಗೆ ಮಾಡ್ಬೇಕು ಅಂತ ಆಸೆ ಇರೋದು ಬೇರೆದು, ನೀನು ಇದನ್ನ ಬೇರೆ ಏನೋ ಮಾಡ್ತಾ ಇದ್ರೆ ವೆನ್ ವಿಲ್ ಯು ಡೂ ವಾಟ್ ಯು ವಾಂಟ್ ಅಂತ. ಸೊ ಅದನ್ನ ಹೇಳಿದ್ಮೇಲೆ ಯೋಚನೆ ಮಾಡಿ ಇದನ್ನೇ ಮಾಡ್ಬೇಕು ಅಂತ ಶುರು ಮಾಡಿದೆ.
1: ಫಿಲ್ಮ್ ಮೂಲಕ ಬೇರೆ ಜನರಿಗೂ ತಲುಪಿಸ್ಬೇಕು ಅಂತ ಯಾಕೆ ಥಾಟ್ ಬಂತು?
0: ಯಾಕೆಂದ್ರೆ ನಮ್ಮ ದೇಶದ ಪ್ರಾಣಿಗಳ ಬಗ್ಗೆ ನಮ್ಮ ಭಾಷೆಯಲ್ಲಿ ನಮಗೆ ನೋಡಕ್ ಸಿಗಲ್ಲ. ಇವಾಗ ಸರ್ ಡೇವಿಡ್ ಆಟನ್ಬರೋ ಈಸ್ ವೆರಿ ಗ್ರೇಟ್, ಅವ್ರದ್ದು ಅವ್ರು ಹೇಳ್ತಾರೆ, ಆದ್ರೆ ಅದು ನಮ್ಗೆ ಜನಸಾಮಾನ್ಯರಿಗೆ ಸಿಗೋದಿಲ್ಲ. ನಿಮ್ಗೆ ಒಂದು ನ್ಯಾಷನಲ್ ಜಿಯೋಗ್ರಾಫಿಕ್ ಅಥವಾ ಡಿಸ್ಕವರಿ ಸಬ್ಸ್ಕ್ರಿಪ್ಷನ್ ಇರಬೇಕು, ಅದನ್ನ ನೋಡ್ಬೇಕು. ಈಗ ಒಂದು ಹಳ್ಳಿನಲ್ಲಿ ಅದನ್ನ ನೋಡಕ್ ಸಿಗುತ್ತಾ? ಅವ್ರಿಗೆ ಅರ್ಥ ಆಗತ್ತಾ? ಆಗಲ್ಲ. ಸೊ ಅವ್ರು ಏನ್ ನೋಡ್ತಾರೆ? ರೀಲ್ಸ್ ನೋಡ್ತಾರೆ, ಇಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ತಾರೆ. ಅವ್ರ ಭಾಷೆನಲ್ಲಿ ನೋಡಕ್ ಸಿಗ್ಬೇಕು ಅನ್ನೋದು ಒಂದು ಆಸೆ ಇತ್ತು ನನಗೆ. ಸೊ ಕನ್ನಡದಲ್ಲಿ ಮಾಡೋದಕ್ಕೆ ಶುರು ಮಾಡಿದೆ. ಶಾರ್ಟ್ ಫಿಲ್ಮ್ ಅಲ್ಲಿ ಶುರು ಮಾಡಿದಾಗ ಅಫ್ಕೋರ್ಸ್ ತಪ್ಪುಗಳಿದ್ವು, ಬಟ್ ಅದನ್ನ ತಿದ್ದೋದಕ್ಕೆ ಫಾರ್ಚುನೇಟ್ಲಿ ದೇರ್ ವರ್ ಮೆಂಟರ್ಸ್ ನಮ್ಗೆ ಏನ್ ಸರಿ ಏನ್ ತಪ್ಪು ಅಂತ ಹೇಳ್ಕೊಟ್ಟು. ಸೊ ವಿ ವರ್ ಏಬಲ್ ಟು ಮೇಕ್ ಥಿಂಗ್ಸ್ ಬೆಟರ್. ಅಂಡ್ ಕರ್ನಾಟಕ ಅರಣ್ಯ ಇಲಾಖೆ ಜೊತೆ ಸೇರ್ಕೊಂಡು ಇಂಥ ಶಾರ್ಟ್ ಫಿಲ್ಮ್ಸ್ ಮಾಡಕ್ಕೆ ಶುರು ಮಾಡಿದೆ. ಅಂಡ್ ಅದನ್ನ ಯೂಟ್ಯೂಬ್ ಮೇಲೆ ಹಾಕ್ದಾಗ ಯಾರ್ ಬೇಕಾದ್ರೂ ನೋಡ್ಬೋದು, ಅದನ್ನ ಇಟ್ ಇಸ್ ಈಸಿಲಿ ಅವೈಲಬಲ್. ಅಂಡ್ ಡೌನ್ಲೋಡಬಲ್ ಮಾಡಿದೆ, ಇಂಗ್ಲಿಷ್ ಅಲ್ಲೂ ಮಾಡ್ತಿದ್ದೆ, ಕನ್ನಡದಲ್ಲೂ ಮಾಡ್ತಿದ್ದೆ. ನಿಮ್ ಇಂಗ್ಲಿಷ್ ನನಗೆ ಬೇಡ ಅಕ್ಕ, ನೀವು ಕನ್ನಡದ ಕೊಡಿ ಅಂತ. ಖುಷಿ ಆಗತ್ತೆ.
1: ಬೇರೆ ದೇಶದಲ್ಲಿ ಹೋಗಿ ಶೂಟ್ ಮಾಡ್ತಿರಲ್ಲ ಮೇಡಮ್, ಏನು ವ್ಯತ್ಯಾಸ ಇರುತ್ತೆ ಅಲ್ಲಿ ನಮ್ ದೇಶಕ್ಕೂ ಅವ್ರ ಇದಕ್ಕೂ?
0: ಇವಾಗ ಬಿ ಬಿ ಸಿ ನಾಟ್ಜಿಯೋಗೆಲ್ಲ ಕೆಲಸ ಮಾಡಿದ್ರೆ ನಂದು ಫಿಲ್ಮಿಂಗ್ ಎಲ್ಲ ಮಾಡಿರೋದು ಇಂಡಿಯಾದಲ್ಲಿ ಮಾತ್ರ, ಹೊರಗಡೆ ಹೊರದೇಶದಲ್ಲಿ ಇದುವರೆಗೂ ಶೂಟ್ ಮಾಡಿಲ್ಲ. ಮಾಡಕ್ ಇಷ್ಟ ಇಲ್ಲ ಅಂತಲ್ಲ, ನನಗೆ ಇದುವರೆಗೂ ನಾನು ಮಾಡಿರೋದೆಲ್ಲ
1: ಇಂಡಿಯಾದಲ್ಲಿ
0: ಮಾತ್ರ.
1: ಓಕೆ. ಸೊ ಹೊರಗಡೆದು ಏನಾದ್ರೂ ರಿಸರ್ಚ್ ಮಾಡಿದೀರಾ? ಯಾವ ತರ ಈಗ ಆಸ್ಟ್ರೇಲಿಯಾದಂದ್ರೆ ಅದರದ್ದೇ ಒಂದು ಫ್ಲೋರಾ ಅಂಡ್ ಫೌನಾ ಬೇರೆ ತರ ಇದೆ ಅವ್ರದ್ದು.
0: ನಾನು ಬೇರೆ ದೇಶದ್ದು ಓದ್ತಾ ಇರ್ತೀನಿ. ಛಾಯಾಗ್ರಹಣ ಮಾಡಬೇಕು ಅಂತಂದ್ರು ನಮ್ಗೆ ಎಲ್ಲ ಅದ್ರ ಬಗ್ಗೆ ಸೈಂಟಿಫಿಕ್ ಆಗಿ ನಾವು ತಿಳ್ಕೊಳ್ಳೇಬೇಕು. ನಾನು ಸುಮ್ನೆ ಹೋಗಿ ಒಂದು ಕ್ಯಾಮ್ರಾ ಇಟ್ಕೊಂಡು ನಾನು ಶೂಟ್ ಮಾಡಕ್ ಆಗಲ್ಲ. ಎಲ್ಲಾ ಪ್ರಾಣಿಗಳದ್ದು, ಇವಾಗ ನಾನೊಂದು ಕರಡಿ ಮೇಲೆ ಮಾಡಿರಬಹುದು ಅಥವಾ ನೀರ್ನಾಯಿ ಮೇಲೆ ಇರ್ಬೋದು, ಅದ್ರ ಬಗ್ಗೆ ನಾನು ಸೈಂಟಿಫಿಕ್ ಪೇಪರ್ಸ್ ಓದ್ಬೇಕು, ಪುಸ್ತಕಗಳು ಓದ್ಬೇಕು. ಹಾಗೆ ಬೇರೆ ದೇಶದ್ದು ನಾನು ಓದ್ತಾ ಇರ್ತೀನಿ. ಇವಾಗ ಲಂಡನ್ ಅಲ್ಲಿ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂ ಅಂತ ಇದೆ. ಸೊ ಅವರದ್ದು ದೇರ್ ಇಸ್ ಅ ವೆರಿ ಪ್ರೆಸ್ಟೀಜಿಯಸ್ ಕಾಂಪಿಟೇಷನ್ ಕಾಲ್ಡ್ ದ ವೈಲ್ಡ್ ಲೈಫ್ ಫೋಟೋಗ್ರಫರ್ ಆಫ್ ದ ಇಯರ್ ಅಂತ. ಇಟ್ಸ್ ಒಂಥರ ಫೋಟೋಗ್ರಫಿನಲ್ಲಿ ಆಸ್ಕರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅದರಲ್ಲಿ ನನಗೆ ಒಂದು ವರ್ಷ ಜೂರಿ ಮೆಂಬರ್ ಆಗಕ್ಕೆ ಅವಕಾಶ ಸಿಕ್ತು. ವಿಶ್ವದಾದ್ಯಂತ ಎಲ್ಲ ಫೋಟೋಗ್ರಫರ್ಸ್ ಅವರವರ ಫೋಟೋಸ್ನ ಎಂಟ್ರೀಸ್ ಕಳಿಸ್ತಾರೆ. ಈ ಫೋಟೋ ಬೆಟರ ಇನ್ನೊಂದು ಬೆಟರ ಅಂತ ಜಡ್ಜ್ ಮಾಡೋಕ್ಕೆ ನನಗೆ ಆ ಪ್ರಾಣಿ ಬಗ್ಗೆ ಗೊತ್ತಿರಬೇಕು. ಸೊ ಅವಾಗ ಬೇಕಾದಷ್ಟು ರಿಸರ್ಚ್ ಮಾಡಬೇಕಾಯ್ತು. ಈ ಪ್ರಾಣಿಗೆ ಮುಖ್ಯ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕಾ, ಇನ್ನೊಂದಕ್ಕೆ ಕೊಡಬೇಕಾ, ಅದನ್ನ ಓದಲೇಬೇಕಾಗುತ್ತೆ. ಸೊ ಬೇರೆ ದೇಶದ್ದು ನಾನು ಓದ್ತಾ ಇರ್ತೀನಿ.
1: ನ್ಯಾಷನಲ್ ಜಿಯೋಗ್ರಫಿಕ್ ಎಕ್ಸ್ಪ್ಲೋರರ್ ಆಗಿ ನಿಮ್ಮ ಅನುಭವ, ನಿಮ್ಮ ಕೆಲಸದ ದೃಷ್ಟಿಕೋನವನ್ನು ಹೇಗೆ ಬದಲಾಯಿಸಿದೆ?
0: ನನಗೆ ನ್ಯಾಷನಲ್ ಜಿಯೋಗ್ರಾಫಿಕ್ ಎಕ್ಸ್ಪ್ಲೋರರ್ ಆದಾಗಿಂದ ಬೇರೆ ಎಕ್ಸ್ಪ್ಲೋರರ್ಸ್ ಜೊತೆಗೆ ಡಿಸ್ಕಸ್ ಮಾಡೋದಕ್ಕೆ ಬಹಳ ಅವಕಾಶಗಳು ಸಿಗ್ತಾ ಇದೆ. ಅವರಿಂದ ನನಗೆ ಕಲಿಯಕ್ಕೆ ಬೇಕಾದಷ್ಟು ಸಿಗ್ತಾ ಇದೆ. ಇವಾಗ ಅವರು ತಗೊಳ್ಳೋ ರಿಸ್ಕ್ಸ್ ಇರ್ಬೋದು ಅಥವಾ ಅವ್ರ ಜೊತೆ ನಾನು ಕೊಲಾಬರೇಟ್ ಮಾಡಿ ಕೆಲಸ ಮಾಡಿದಾಗ, ಅವರು ಇವಾಗ ಫಾರ್ ಎಕ್ಸಾಂಪಲ್ ನಾನು ಛಾಯಾಗ್ರಹಣ ಮಾಡ್ತೀನಿ ಆದರೆ ಇನ್ನೊಬ್ಬ

0: ಸೈಂಟಿಸ್ಟ್ ಇರ್ಬೋದು, ಒಬ್ರು ಸಂರಕ್ಷಣೆಯಲ್ಲಿ ಇರ್ತಾರೆ. ಸೊ ಅವರವರ ಅನುಭವಗಳನ್ನ ನನಗೆ ಹೇಳ್ತಾರೆ, ಅಥವಾ ನನ್ನ ಅನುಭವ ನಾನು ಹೇಳ್ತೀನಿ. ಸೊ ಹಾಗಾಗಿ ಕುದುರೆಗೆ ಹೀಗೆ ಹಾಕಿ ಹೋಗ್ತಾ ಇರೋ ತರ ಇದ್ದಿದ್ದು ಅದೊಂಥರ ತೆಗೆದು ಇಟ್ಸ್ ವೆರಿ ಲಿಬರೇಟಿಂಗ್ ಟು ಲರ್ನ್ ಫ್ರಮ್ ಎವ್ರಿಬಡಿ.
1: ಈಗ ಒಂದು ನಿಮ್ದೊಂದು ಟೀಮ್ ತರ ಇರತ್ತಲ್ವಾ ಮೇಡಮ್? ಸೊ ಐಡಿಯಾಸ್ ನೀವು ಡೈರೆಕ್ಟರ್ ಹತ್ರ ಕನ್ಸೆಪ್ಟ್ ಮಾಡಿ ನೀವು ಫೋಟೋಗ್ರಫಿ ಅಥವಾ ವಿಡಿಯೋಗ್ರಫಿ ಮಾಡ್ತೀರಾ, ಅಥವಾ ಯು ಹ್ಯಾವ್ ಯೋರ್ ಓನ್ ವಿಷನ್, ನಾನು ಇದೇ ತರ ಶೂಟ್ ಮಾಡಬೇಕು, ಇದೇ ಇದನ್ನೇ ತಗೋಬೇಕು ಶಾರ್ಟ್ ಅಲ್ಲಿ ಅಂತ ಹೇಳಿ?
0: ಆಸ್ ಅ ಸಿನಿಮಾಟೋಗ್ರಫರ್ ಯಾರಾದ್ರೂ ಹೈಯರ್ ಮಾಡಿದ್ರೆ, ಇವಾಗ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿಯಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಸೀಕ್ವೆನ್ಸ್ ಅಂತ ಇರುತ್ತೆ, ಅಥವಾ ಮೂರ್ನಾಲ್ಕು ನಿಮಿಷದ ಸೀಕ್ವೆನ್ಸ್ ಇರಬಹುದು. ಇವಾಗ ಬೇರೆ ಪ್ರೊಡಕ್ಷನ್ ಕಂಪನಿ ನನ್ನನ್ನು ಹೈಯರ್ ಮಾಡಿದಾಗ ಅವರು ಈ ತರ ನನಗೆ ಬೇಕು ಅಂತ ಹೇಳ್ತಾರೆ. ಒಂದು ಕಾನ್ಸೆಪ್ಟ್ ಇರುತ್ತೆ, ಆ ಸ್ಟೈಲ್ ನೋಟ್ ಅಂತ ಕೊಡ್ತಾರೆ. ಸ್ಟೈಲ್ ನೋಟ್ ನೋಡಿಕೊಂಡು ನಾನು ಮಾಡಬೇಕು. ಬಟ್ ನೀವು ವನ್ಯಜೀವಿಗಳನ್ನ ಶೂಟ್ ಮಾಡಕ್ ಹೋದಾಗ ನಿಮ್ಗೆ ಇದೇ ಆಗತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ. ಹೇಳ್ತಾರೆ ಇದು ಬೇಕು ಅಂತ. ಫಾರ್ ಎಕ್ಸಾಂಪಲ್ ಈ ಕಪ್ಪೆ ಇದೆ, ಇದು ಆಚೆ ಬರುತ್ತೆ, ಇದನ್ನ ಹಾವು ತಿನ್ಬಹುದು, ಇದೆಲ್ಲ ಇರುತ್ತೆ ಒಂದು ಸೀಕ್ವೆನ್ಸ್ ಅಲ್ಲಿ ಅಂತ ಅನ್ಕೊಂಡು ಅವ್ರು ಕೊಟ್ಟಿರ್ತಾರೆ. ಆ ಕಪ್ಪೇನೆ ಬರದೇ ಇರಬಹುದು ಅಥವಾ ಹಾವು ತಿಂದೇ ಇರಬಹುದು. ಸೊ ಆಗ ನಮ್ಗೆ ಏನ್ ಸಿಗುತ್ತೆ ಅದನ್ನ ತಗೊಂಡು ದೆನ್ ಅದನ್ನ ಚೆನ್ನಾಗಿ ಶೂಟ್ ಮಾಡಬೇಕು. ದಟ್ ವಿಲ್ ಬಿ ಎಡಿಟೆಡ್ ಇನ್ ಟು.
1: ಸೊ ಇಫ್ ಇಟ್ ಆಲ್ ಈಗ ಒಂದು ನ್ಯೂ ಸೀಕ್ವೆನ್ಸ್ ಎಕ್ಸ್ಪ್ಲೈನ್ ಮಾಡಿದ್ರೆ ಅದು ಆಗದೆ ಇದ್ರೆ ನಿಮ್ಗೆ ಏನು ಆಲ್ಟರ್ನೇಟಿವ್ ಇರುತ್ತೆ?
0: ಒಂದೊಂದ್ಸತಿ ಏನು ಅಂದ್ರೆ ಏನೂ ಆಗಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡಾಕ್ಯುಮೆಂಟ್ರಿಗೆ ಕರಡಿಗಳನ್ನ ಶೂಟ್ ಮಾಡಕ್ ಹೋದ್ವಿ. ಆ ವರ್ಷ ಬಹಳ ಬಿಸಿಲಿತ್ತು, ಕರಡಿಗಳು ಆಚೆ ಬರ್ತಾ ಇರಲಿಲ್ಲ. ಇದು ದರೋಜಿ ಬೇರ್ ಸ್ಯಾಂಕ್ಚುರಿ, ಕಾಯ್ತಾ ಇದೀವಿ ಕಾಯ್ತಾ ಇದೀವಿ, ಎಷ್ಟು ದಿನ ಆದ್ರೂ ಕರಡಿ ಬರ್ತಾ ಇರಲಿಲ್ಲ, ಅಷ್ಟು ಬಿಸಿಲಿತ್ತು ಅಂತ. ಆದ್ರೆ ಅದೇ
1: ನ್ಯಾಚುರಲ್
0: ಹ್ಯಾಬಿಟೇಟ್, ಈ ಕರಡಿ ಬರ್ತಾ ಇಲ್ಲ ಕಾಯ್ತಾ ಇದೀವಿ, ಬಟ್ ನವಿಲುಗಳು ಬರಕ್ಕೆ ಶುರು ಮಾಡಿದ್ವು. ಅಲ್ಲಿ ಒಂದು ವಾಟರಿಂಗ್ ಹೋಲ್ ಇತ್ತು, ಈ ನವಿಲುಗಳು ಬಂದು ದೇ ಹ್ಯಾವ್ ಸಮಥಿಂಗ್ ಕಾಲ್ಡ್ ಅ ಲೆಕ್, ಅಂದ್ರೆ ಈ ಗಂಡು ನವಿಲುಗಳು ಡಿಸ್ಪ್ಲೇ ಮಾಡಕ್ ಶುರು ಮಾಡತ್ವೆ ಜಸ್ಟ್ ಬಿಫೋರ್ ಅರೌಂಡ್ ಮಾನ್ಸೂನ್. ಸೊ ಈ ಗಂಡು ನವಿಲು ಡಿಸ್ಪ್ಲೇ ಮಾಡಿದಾಗ ಇಟ್ ವಿಲ್ ಅದರದೊಂದು ಟೆರಿಟರಿ ಅದು ಎಸ್ಟಾಬ್ಲಿಷ್ ಮಾಡ್ಕೊಳುತ್ತೆ, ಆ್ಯಂಡ್ ಬೇರೆ ಗಂಡು ನವಿಲ್ ಜೊತೆ ಅದು ಫೈಟ್ ಮಾಡುತ್ತೆ ಟು ಪ್ರೊಟೆಕ್ಟ್ ಇಟ್ಸ್ ಟೆರಿಟರಿ. ಸೊ ಅದ್ರ ಟೆರಿಟರಿನಲ್ಲಿ ಯಾವ್ಯಾವ ಹೆಣ್ಣು ಬರುತ್ತೆ ಅದನ್ನು ಇಂಪ್ರೆಸ್ ಮಾಡೋಕೆ ಅದನ್ನು ನೋಡ್ತಾ ಇರುತ್ತೆ. ಸೊ ಅದು ಅಲ್ಲಿ ದಟ್ ಸ್ಟಾರ್ಟೆಡ್ ಹ್ಯಾಪ್ನಿಂಗ್ ಇನ್ ಫ್ರಂಟ್ ಆಫ್ ಅಸ್. ಸೊ ಅದನ್ನು ಶೂಟ್ ಮಾಡಿದ್ವಿ ನಾವು. ಈ ಕರಡಿ ಸಿಗಲೇ ಇಲ್ಲ,
1: ಓಕೆ,
0: ಬಟ್ ಸಮಟೈಮ್ಸ್ ಆ ಥರ ಆ ಥರ ಆದರೆ ಅದು ಕಷ್ಟ. ಅದು ನಮಗೆ ಕರಡಿನೇ ಬೇಕು ಅಂದಾಗ ನವಿಲ್ ಬಂದ್ಬಿಟ್ರೆ ಅದು ಪ್ರಾಬ್ಲಮ್ ಏನು, ಕರಡಿದೇ ಕತೆ ಇದ್ದಾಗ. ಬಟ್ ಸಮಟೈಮ್ಸ್ ಇನ್ ಅ ಸ್ಟೋರಿ ದಿಸ್ ಮೈಟ್ ಆಲ್ಸೋ ವರ್ಕ್.
1: ಅ ಸ್ಟೋರಿ ಅಬೌಟ್ ಪಿಕಾಕ್ ಹ್ಯಾಪನ್ಡ್ ಅಂಡ್ ಬೇರ್ ಡಿಡ್ ನಾಟ್ ಹ್ಯಾಪನ್.
0: ಅಲ್ಲ, ಬೇರ್ ಆಮೇಲೆ ಯಾವಾಗಲೋ ಬಂತು, ಮುಂದಿನ ವರ್ಷ ಬಂತದು. ಬಟ್ ನವಿಲುಗಳನ್ನ ಶೂಟ್ ಮಾಡಿದ್ವಿ, ಅಂಡ್ ದಟ್ ಬಿಕೇಮ್ ಅ ವೆರಿ ವೆರಿ ಇಂಟ್ರೆಸ್ಟಿಂಗ್ ಸೀಕ್ವೆನ್ಸ್. ಅಂಡ್ ಆಕ್ಚುಲಿ ಸರ್ ಡೇವಿಡ್ ಆಟನ್ಬರೋ ಹೇಳಿದ್ರು ಈ ಡಾಕ್ಯುಮೆಂಟ್ರಿನಲ್ಲಿ ನನಗೆ ಇದೇ ಫೇವ್ರೇಟ್ ಸೀಕ್ವೆನ್ಸ್ ಅಂತ. ಅಂಡ್ ಅವ್ರ ಹತ್ರ ಅವ್ರು ಬರ್ದಿರೋ ಒಂದು ಲೆಟರ್ ಕೂಡ ಇದೆ ನನ್ನ ಹತ್ರ.
1: ಆಟರ್ಗಳ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಿದ್ರೆ ಮೈ ಆಟರ್ ಡೈರಿ ಅಂತ ಹೇಳಿ, ಆಟರ್ ನೀರ್ ನಾಯಿ ಅಂತ ಹೇಳಿದ್ರೆ ಅದರ ಬಗ್ಗೆ ಜಾಸ್ತಿ ಎಲ್ರಿಗೂ ಮಾಹಿತಿ ಇರಲಿಕ್ಕಿಲ್ಲ. ಸೊ ಅದರ ಸಂರಕ್ಷಣೆಯ ಮಹತ್ವವನ್ನ, ಯಾಕೆ ಅದು ಇಂಪಾರ್ಟೆಂಟ್ ಬಯೋಡೈವರ್ಸಿಟಿಗೆ ಅಂತ ಹೇಳಿ?
0: ನೀರ್ನಾಯಿ ನದಿಯಲ್ಲಿದೆ ಅಂತಂದ್ರೆ ನದಿ ರಿಲೇಟಿವ್ಲಿ ಕ್ಲೀನ್ ಆಗಿದೆ ಅನ್ನೋ ಭಾವನೆ, ಬಟ್ ನಿಜವಾಗ್ಲೂ ನದಿ ಕ್ಲೀನ್ ಆಗಿದೆಯಾ ಇಲ್ವಾ ಅದು ನಮಗ್ ಗೊತ್ತಿಲ್ಲ. ಅಂಡ್ ನೀರ್ನಾಯಿ ಇರೋದೇ ನಮ್ ದೇಶದಲ್ಲಿ ಗೊತ್ತಿಲ್ಲ ಯಾರಿಗೂ. ಯಾಕಂದ್ರೆ ನೀರ್ನಾಯಿ ನನ್ನ ಫೋಟೋ ತೋರಿಸಿದ್ರೆ ಬೀವರ್ ಅಂತಾರೆ ಅಥವಾ ಸೀಲ್ ಅಂತಾರೆ, ಯಾಕಂದ್ರೆ ನಾವು ಟಿವಿನಲ್ಲಿ ನಮಗ್ ನೋಡಕ್ ಸಿಗೋದು ಬೀವರು ಸೀಲು. ಸೊ ನಮ್ ದೇಶದಲ್ಲೇ ಮೂರು ಸ್ಪೀಶೀಸ್ ನೀರ್ನಾಯಿಗಳಿವೆ, ನಮಗ್ ಗೊತ್ತಿಲ್ಲ. ಅದು ನನಗೆ ಎಲ್ಲರಿಗೂ ತಿಳಿಸ್ಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ನಮ್ ದೇಶದ ಪ್ರಾಣಿಗಳು ನಮಗೆ ಫಸ್ಟ್ ಗೊತ್ತಾಗ್ಬೇಕು ಅಂತ ನನ್ನ ಆಸೆ. ಸೊ ಓ ಫಾರ್ ಆಟರ್ ಇರಬೇಕು ಅಂತ ಯಾವತ್ತಾಗತ್ತೋ ಅದು ನನ್ ಕನಸದು. ಆದ್ರಿಂದ ಈ ನೀರ್ನಾಯಿಗಳ ಬಗ್ಗೆ ತಿಳಿಸ್ಬೇಕು ಅಂತ. ಅಂಡ್ ನೀರ್ನಾಯಿ ಇದೆ ಅಂದ್ರೆ ನಿಮ್ಗೆ ಇಟ್ ಟೆಲ್ಸ್ ಯು ದಟ್ ದ ರಿವರ್ ಇಸ್ ರಿಲೇಟಿವ್ಲಿ ಕ್ಲೀನ್.
1: ಸೊ ಮೈ ಆಟೋ ಡೈರಿ ಮಾಡೋ ಕಲ್ಪನೆ ಇದೇ ಉದ್ದೇಶದಿಂದ ಬಂತ?
0: ನನ್ನ ಹಸ್ಬೆಂಡ್ ಮತ್ತೆ ನಾನು ಈ ನೀರ್ನಾಯಿಗಳನ್ನ ನಾವೇ ಸ್ಟಡಿ ಮಾಡ್ಬೇಕು ಅನ್ನೋ ಆಸೆ ಇತ್ತು. ಭಾರತದಲ್ಲಿ ಸ್ಟಡೀಸ್ ಆಗಿವೆ, ಬಟ್ ಮೋರ್ ಆರ್ ಲೆಸ್ ಕ್ಯಾಪ್ಟಿವಿಟಿನಲ್ಲಿ ಆಗಿರೋದು. ಇವಾಗ ಗೋವಾನಲ್ಲಿ ಎಲ್ಲ ಕಡೆ ದೇ ಆರ್ ಸ್ಟಡಿಂಗ್, ಬಟ್ ಅಷ್ಟು ಎಕ್ಸ್ಟೆನ್ಸಿವ್ ರಿಸರ್ಚ್ ಆಗಿಲ್ಲ. ಸೊ ನಮಗೆ ಈ ನೀರ್ನಾಯಿಗಳು ಸಾಮಾಜಿಕ ಪ್ರಾಣಿಗಳು, ಮರ್ಕ್ಯೂರಿಯಲ್, ಬಹಳ ಎನರ್ಜಿ, ಅದನ್ನ ನೋಡಕ್ಕೆ ಒಂದು ಖುಷಿ. ಸೊ ವೈಲ್ಡಲ್ಲಿ ನಾವು ನೋಡ್ಬೇಕದನ್ನ, ಅದು ಏನ್ ಮಾಡತ್ವೆ ಅಂತ ಕಲಿಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಒಂದು ಶಾರ್ಟ್ ಫಿಲ್ಮ್ ಮಾಡೋಣ ಅಂತಾನೆ ಹೊರಟಿದ್ದು. ಬಟ್ ಅಲ್ಲಿಗೆ ಹೋಗಿ ನದಿ ಪಕ್ಕ ಅಷ್ಟು ಸಮಯ ಕಳೀತಾ ಕಳೀತಾ ಏನೇನೋ ಬೇರೆ ಏನ್ ಸಮಸ್ಯೆಗಳಿವೆ ಆ ನೀರ್ನಾಯಿಗಳಿಗಾಗ್ಲಿ ಮೀನುಗಾರರಿಗಾಗ್ಲಿ, ಅದು ಇಟ್ ಸ್ಟಾರ್ಟೆಡ್ ಶೋಯಿಂಗ್ ಅಪ್.
1: ಸೊ ಈ ಕನೆಕ್ಷನ್ ಹೇಗೆ ಸುಗಂಧಿ ಅವರೇ, ಮೀನುಗಾರರು ಅಂಡ್ ಆಟರ್ಸ್ ಮಿಡ್ಲಲ್ಲಿ?
0: ಸೊ ಮೀನುಗಾರರು ನೀರ್ನಾಯಿಗಳು ಶತಮಾನಗಳಿಂದ ಒಟ್ಟಿಗೆನೆ ಇವೆ. ಆದ್ರೆ

0: ಅವರಿಬ್ಬರ ಮಧ್ಯ ಈ ಸಂಘರ್ಷ ಜಾಸ್ತಿನೇ ಆಗ್ತಾ ಇದೆ. ಯಾಕೆಂದ್ರೆ ನೀರ್ ನಾಯಿಗಳು ದೇ ಹ್ಯಾವ್ ಅಡಾಪ್ಟೆಡ್ ಟು ಸ್ಟೀಲಿಂಗ್, ಇವಾಗ ಮೀನನ್ನ ಕದಿಯತ್ವೆ. ಸೊ ಮೀನುಗಾರರಿಗೆ ಆಬ್ವಿಯಸ್ಲಿ ಅವ್ರಿಗೆ ನೀರ್ ನಾಯಿ ಕಂಡ್ರಾಗಲ್ಲ. ಎಲ್ಲೇ ಹೋಗಿ ನೀವು ತುಂಗಭದ್ರಾದಲ್ಲಿ ಶುರು ಮಾಡಿದ್ವಿ ಕೆಲಸ ಮಾಡಕ್ಕೆ, ನೀರ್ ನಾಯಿ ಅಂತ ಕೇಳಿದ್ರೆ ನೀವು ತಗೊಂಡೋಗಿ ನೀರ್ ನಾಯಿನ ಫಾರಿನ್ ಹಾಕಿ ಅಂತ ಹೇಳ್ತಾರೆ. ಅವ್ರಿಗೆ ಯಾರಿಗೂ ಇಷ್ಟ ಇಲ್ಲ ಅದು, ಯಾಕಂದ್ರೆ ಅವ್ರ ಹೊಟ್ಟೆಪಾಡು
1: ಎಕ್ಸಾಕ್ಟ್ಲಿ
0: ಅಫೆಕ್ಟ್ ಆಗುತ್ತೆ ಅಂತ. ಬಟ್ ದೇ ಆರ್ ದಿ ಓನ್ಲಿ ಒನ್ಸ್ ಹೂ ನೋ ಅಬೌಟ್ ವಾಟರ್ಸ್ ಆಲ್ಸೋ. ಸೊ ಆ ಸಂಘರ್ಷ ಇದ್ದೇ ಇದೆ, ಅದನ್ನ ಅದಕ್ಕೆ ಪರಿಹಾರ ಹುಡುಕ್ಬೇಕು. ಅದು
1: ಸೊ ಆಟರ್ಸ್ದು ಸರ್ವೈವಲ್ ಅಂದ್ರೆ ಅದು ಈಟಿಂಗ್ ಪ್ಯಾಟರ್ನ್ ಎಲ್ಲ ಅದು ಸರ್ವೈವಲ್ ಆನ್ ಫಿಶಸ್ ಅಂತ,
0: ಪ್ರೈಮರಿಲಿ ಫಿಶ್.
1: ಓಕೆ,
0: ಮೀನುಗಳೇ ತಿನ್ನೋದು. ಬಟ್ ಇವಾಗ ಕ್ರಾಬ್ಸ್ ಇರ್ಬೋದು ಅಥವಾ ಒಂದೊಂದ್ಸತಿ ಆಮೆ ತಿನ್ನುತ್ತೆ ಹಾಗೆ.
1: ಅಂದ್ರೆ ವಾಟರ್ಸ್ ಇವಾಗ ಶ್ಯಾಲೋ ವಾಟರ್ ಅಲ್ಲಿ ಇರ್ತಾವ ಡೀಪ್ ವಾಟರ್ಸ್ ಅಲ್ಲಿ?
0: ಎರಡು
1: ಎರಡೂ.
0: ಸೊ ನೀರಲ್ಲಿ ಓಡಾಡುತ್ತವೆ ಅವು. ಸೊ ನಿಮ್ಗೆ ಅದ್ರ ಗೂಡ್ ಮಾಡೋದು ಅಥವಾ ಅದ್ರ ರೆಸ್ಟಿಂಗು ಎಲ್ಲ
1: ಶೋರ್ ಹತ್ರ
0: ರಿವರ್ ಬ್ಯಾಂಕ್ ಮೇಲೆ.
1: ರಿವರ್ ಬ್ಯಾಂಕ್ ಮೇಲೆ.
0: ಸೊ ಅದು ನೀರ್ನಲ್ಲಿ ಓಡಾಡುತ್ತವಲ್ಲ. ಇವಾಗ ನಾನು ಕೆಲಸ ಮಾಡ್ತಾ ಇರೋದು ಸ್ಮೂತ್ ಕೋಟೆಡ್ ವಾಟರ್ ಅಂತ. ಸೊ ಅದು ಮರಳ ಮೇಲೆ, ಮರಳ ದಂಡೆ ಮೇಲೆ ಬಂದು ಉರುಳುತ್ತವೆ. ಯಾಕೆಂದ್ರೆ ದೇ ನೀಡ್ ಟು ಡ್ರೈ ದೇರ್ ಫರ್.
1: ಓಕೆ.
0: ಅಂಡ್ ಆಲ್ಸೋ ಈಗ ಹುಳುಗಳಿರ್ಬೋದು ಅದನ್ನೆಲ್ಲ ಟು ಗೆಟ್ ರೀಡ್ ಆಫ್ ಇನ್ಸೆಕ್ಟ್ಸ್ ದೇ ರೋಲ್ ಆನ್ ದ ಸ್ಯಾಂಡ್.
1: ಅದು ಏನು ಮನುಷ್ಯರ ಜೊತೆ ಇಂಟ್ರಾಕ್ಷನ್ ಮಾಡ್ತಾವ?
0: ಇಂಟ್ರಾಕ್ಷನ್ ಅಂತ ಅಲ್ಲ, ಮೋರ್ ಆರ್ ಲೆಸ್ ಅದು ಸಂಘರ್ಷನೆ. ಆದ್ರೆ ಯಾಕೆಂದ್ರೆ ಅವುಗಳು ದೇ ಕ್ಯಾನ್ ಬಿ ವೆರಿ ಅಗ್ರೆಸಿವ್.
1: ಓಕೆ.
0: ಸೊ ನೀವು ಅದ್ರ ಹತ್ರ ಹೋಗದೆ ಇರೋದು ಉತ್ತಮ, ಅದಕ್ಕೂ ಒಳ್ಳೇದು ನಮಗೂ ಒಳ್ಳೇದೇ. ಯಾಕೆಂದ್ರೆ ಕಚ್ಚುತ್ತವೆ ಅದು, ದೇ ಆರ್ ವೆರಿ ವೆರಿ ಸ್ಟ್ರಾಂಗ್ ಬೈಟರ್ಸ್.
1: ನೋಡಕ್ ನಾಯಿ ತರನೇ ಇರ್ತವೆ.
0: ನಾಯಿ ತರ ಅಲ್ಲ, ನಿಮ್ಗೆ
1: ಸೀಲ್ ತರ ಇರುತ್ತೆ.
0: ಇಲ್ಲ, ಮೋರ್ ಲೈಕ್ ಮುಂಗ್ಸಿ.
1: ಈಗ ಕಾವೇರಿ ನದಿ ಅದರಲ್ಲೇ ನೀವು ಇದು ಮಾಡಿರೋದು? ತುಂಗಭದ್ರದಲ್ಲಿ ಮಾಡಿರೋದು?
0: ಇಲ್ಲ, ಕಾವೇರಿ.
1: ಕಾವೇರಿ
0: ನಾನು ಫಿಲ್ಮ್ ಮಾಡಿರೋದು ಕಾವೇರಿ.
1: ಅದರ ಪರಿಸರವನ್ನ ಚಿತ್ರಿಸುವಾಗ ನಿಮ್ಮ ಮನಸ್ಸಲ್ಲಿ ಯಾವೆಲ್ಲ ಭಾವನೆಗಳು ಮೂಡಿದ್ವು?
0: ವೆರಿ ರೊಮ್ಯಾಂಟಿಕ್ ಐ ಶುಡ್ ಸೇ. ಪ್ರತಿದಿನ ಬೆಳಿಗ್ಗೆ ಒಂದು ಐದೂವರೆಗೆ ಹೋಗಿ ಕಾಯ್ಬೇಕು ನೀರ್ ನಾಯಿಗಳಿಗೆ. ಅದು ಇವತ್ತು ಬರುತ್ತಾ ಬರಲ್ವಾ ಗೊತ್ತಿಲ್ಲ. ಸೊ ಎವ್ರಿ ಡೇ ಹೋಗೋದು, ಕಾಯೋದು. ಒಂಥರ ಪ್ರಶಾಂತವಾಗಿರುತ್ತೆ ನದಿ ಪಕ್ಕ. ನಿಮ್ಗೆ ಏನು ಅಂದ್ರೆ ಏನು ಮಾಡೋದಿಲ್ಲ, ಹಕ್ಕಿಗಳ ಶಬ್ದ ಕೇಳಿಸ್ತಾ ಇರುತ್ತೆ, ಅಲ್ಲಿ ದೂರದ ಮೀನುಗಾರರು ಬಲೆ ಹಾಕ್ತಿರ್ತಾರೆ. ನಿಮ್ಗೆ ಇನ್ನೇನಿಲ್ಲ ಕಾಯ್ತಾ ಕೂತಿರೋದು ಅಂದ್ರೆ, ಅದಕ್ಕಿಂತ ಒಂದು ಬೇರೆ ಖುಷಿ ಇಲ್ಲ ಅಂತ.
1: ಸುಗಂಧಿ ಅವರು ನಿಮ್ಮನ್ನ ನೋಡ್ತಾ ಇದ್ರೆ ಲೈಕ್ ಯು ಹ್ಯಾವ್ ಲಾಟ್ ಆಫ್ ಪೇಷನ್ಸ್ ಅಂತ ಅನ್ಸುತ್ತೆ. ದಿಸ್ ಇಸ್ ಲೈಕ್ ಇನ್ಬೋರ್ನ್ ಕ್ಯಾರೆಕ್ಟರ್ ಅಥವಾ ಬೆಳೆಸ್ಕೊಂಡ್ ಬಂದಿರೋದ?
0: ಇಲ್ಲ, ಇದು ಈ ಪ್ರೊಫೆಷನ್ ಅಲ್ಲಿ ಅದು ಬೇಕಾಗತ್ತೆ. ಸೊ ಕಲಿಬೇಕಾಗತ್ತೆ ಅದು.
1: ಈ ಡಾಕ್ಯುಮೆಂಟ್ರಿ ದ ಮೈ ಆಟೋ ಡೇರಿ ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಅಪ್ರಿಶಿಯೇಷನ್ ತಗೊಂಡಿದೆ. ಇದಕ್ಕೆ ಮೇನ್ ರೀಸನ್ ಏನು ಅಂತ ನಿಮ್ಮ ಭಾವನೆ?
0: ಹೊರದೇಶದಿಂದ ಬಂದು ಚಿತ್ರ ಮಾಡ್ತಾ ಇದ್ದಿದ್ದು ಇದುವರೆಗೂ ನಡೀತಾ ಇತ್ತು. ಬಟ್ ಈಗ ನಮ್ಮ ದೇಶದ ಕತೆಗಳನ್ನ ನಾವು ನಮಗ್ ಬೇಕಾದ ಹಾಗೆ ಹೇಳೋಕೊಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇದೆ, ಒಂದು ಅವಕಾಶ ಸಿಗ್ತಾ ಇದೆ. ಸೊ ಹಾಗಾಗಿ ಜನರಿಗೆ ಇದು ಇಷ್ಟ ಆಯ್ತು. ಅಂಡ್ ಇನ್ನೊಂದು ಏನಂದ್ರೆ, ಇದು ಸೈಂಟಿಫಿಕಲಿ ಅಬ್ಸರ್ವ್ಡ್ ಆನಿಮಲ್ ಬಿಹೇವಿಯರ್. ಸಾಮಾಜಿಕ ಪ್ರಾಣಿಗಳಾಗಿದ್ದು ಇವುಗಳ ಯಾವ ತರ ಗೂಡ್ ಮಾಡತ್ವೆ ಅಥವಾ ಏನೇನು ತೊಂದರೆಗಳಿವೆ ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿದೀವಿ. ಅಂಡ್ ಸುಮ್ಮನೆ ಇದು ಬಂತು ಇದು ಹೋಯ್ತು ಅಂತಲ್ಲ, ಇದು ಒಂದು ಕತೆ ತರಾನೇ ಹೀರೋ ಹೀರೋಯಿನ್ನು ವಿಲನ್ನು ಎಲ್ಲ ಇದೆ ಇದರಲ್ಲಿ. ಸೊ ಹಾಗಾಗಿ ಐ ಥಿಂಕ್ ಸುಮಾರು ಜನಗಳಿಗೆ ಇದು ಇಷ್ಟ ಆಗಿದೆ ಇದು. ಅಂಡ್ ಮಧ್ಯ ಸ್ವಲ್ಪ ಲಿಟಲ್ ಬಿಟ್ ಆಫ್ ಹ್ಯೂಮರ್ ಎಲ್ಲ ಇದೆ. ದಟ್ ಐ ಥಿಂಕ್ ಹ್ಯಾಸ್
1: ಸೋ. ನೀವು ಕನ್ನಡ ಅಂಡ್ ಇಂಗ್ಲಿಷ್ ಅಲ್ಲಿ ಎರಡರಲ್ಲೂ ಮಾಡ್ತೀರಾ? ಅನೇಕ ಇಂಟರ್ನ್ಯಾಷನಲ್ ಸ್ಟೇಜಸ್ ಅಲ್ಲೆಲ್ಲ ನಿಮ್ ಕೆಲಸ ಮಾಡಿದ್ದೀರಾ. ಈ ಎಲ್ಲ ಅನುಭವಗಳಲ್ಲಿ ನಿಮ್ಮ ನೆನಪಿನಲ್ಲಿ ಉಳಿಯುವ ಕ್ಷಣ ಯಾವ್ದಾದ್ರು ಇದೆಯಾ ನೆನಪಿಸ್ಕೊಳ್ಳೋದಾದ್ರೆ?
0: ಆ ತರ ತುಂಬಾ ಇದೆ. ದರೋಜಿ ಕರಡಿಧಾಮ ಹ್ಯಾಸ್ ಬೀನ್ ಒನ್ ಆಫ್ ಮೈ ಫೇವರೇಟ್ಸ್. ಆಫ್ ಕೋರ್ಸ್ ನೀರ್ ನಾಯಿಗಳು ವಿಲ್ ಆಲ್ವೇಸ್ ಬಿ ಮೈ ಫೇವರೇಟ್. ಬಟ್ ದರೋಜಿ ಕರಡಿಧಾಮದಲ್ಲಿ ನಾವು ಬಹಳ ಕೆಲಸ ಮಾಡಿದೀವಿ. ಸೊ ಅಲ್ಲಿ ಒಂದೊಂದು ಕರಡಿನೂ ಗುರುತಿಸೋ ಅಷ್ಟು ನಾವು ಸಮಯ ಕಳೆದಿದ್ದೀವಿ. ಹಾಗಾಗಿ ಒಂದು ತಾಯಿ ಮತ್ತೆ ಅವಳಿಗೆ ಎರಡು ಮರಿಗಳಿದ್ವು. ಸೊ ವಿ ಸಾ ದ ಟೈಮ್ ವೆನ್ ದ ಮದರ್ ಸ್ಪ್ಲಿಟ್ ವಿತ್ ಹರ್ ಟೂ ಕಬ್ಸ್. ಸೊ ಅದೆಲ್ಲ ನೋಡಕ್ ಸಿಕ್ತು. ಸೊ ಅಷ್ಟು ಸಮಯ ಕಳೆದಿದ್ದು ನನಗೆ ಐ ಥಿಂಕ್ ದಟ್ ಹ್ಯಾಸ್ ಬೀನ್ ಮೋಸ್ಟ್ ಮೆಮರಬಲ್ ಫಾರ್ ಮೀ.
1: ಎರಡು ಮಕ್ಕಳ ಜೊತೆ ಸ್ಪ್ಲಿಟ್ ಆಗುತ್ತೆ?
0: ಹಾ, ಯಾಕೆಂದ್ರೆ ಒಂದು ಎರಡು ವರ್ಷ ಒನ್ ಆರ್ ಟೂ ಇಯರ್ಸ್ ಕರಡಿಗಳು ತಾಯಿ ಜೊತೆಗೆ ಇರುತ್ತವೆ, ಆಮೇಲೆ ದೇ ಹ್ಯಾವ್ ಟು ಸೆಪರೇಟ್. ಸೊ ಆ ಮೊಮೆಂಟ್ ವಿ ಸಾ ದ ಮದರ್ ಸ್ಪ್ಲಿಟಿಂಗ್ ವಿತ್ ಹರ್ ಕಬ್ಸ್.
1: ಈಗ ವನ್ಯಜೀವಿ ಛಾಯಾಗ್ರಹಣ ಅಥವಾ ಚಿತ್ರೀಕರಣ ಮಾಡುವಾಗ ನಿಮ್ಗೆ ಎದುರಾಗುವ ಸವಾಲುಗಳು ಅಥವಾ ಅಪಾಯಗಳ ಬಗ್ಗೆ ಏನಾದರೂ ಹೇಳೋದಾದ್ರೆ?
0: ಒಂದೊಂದ್ಸತಿ ಬಹಳ ಕಷ್ಟ ಇರುತ್ತೆ ಫಿಲ್ಮಿಂಗು. ಒಂದು ಕ್ಲೈಮೇಟ್ ಚೇಂಜ್ ಇಂದ ನಿಮ್ಗೆ

0: ನೀ ಎಷ್ಟೊಂದು ಎಲ್ಲ ಅಲ್ಲೋಲ ಕಲ್ಲೋಲ ಆಗೋಗ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಪರ್ಪಲ್ ಫ್ರಾಗ್ ಅಂತ ಒಂದಿದೆ, ಕೇರಳದಲ್ಲಿ ಹೆಚ್ಚಾಗಿ ನೋಡಬಹುದು ಅದನ್ನ. ಅದು ವರ್ಷಕ್ಕೆ ಒಂದೇ ದಿನ ಅದು ಆಚೆ ಬರೋದು, ಒಂದು ರಾತ್ರಿ ಹೆಣ್ಣು ಕಪ್ಪೆ ಗಂಡು ಕಪ್ಪೆನ ತನ್ನ ಬೆನ್ನ ಮೇಲೆ ಹಾಕೊಂಡು ಅದು ಅಂಡರ್ಗ್ರೌಂಡ್ ಇರುತ್ತೆ ಅಷ್ಟು ದಿನ, 364 ದಿನಗಳು ಒಳಗಿರುತ್ತೆ, ಒಂದು ದಿನ ಆಚೆ ಬರುತ್ತೆ. ಸೊ ಈ ಒಂದು ಕಪ್ಪೆನ ಫಿಲ್ಮ್ ಮಾಡಕ್ಕೆ ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ, ಅದು ಬರಲಿಲ್ಲ. ಯಾಕೆಂದ್ರೆ ಆ ವರ್ಷ ಒಂದು ವರ್ಷ ಎಲ್ ನೀನ್ಯೋ ಇತ್ತು, ಇನ್ನೊಂದು ವರ್ಷ ಲಾ ನೀನ್ಯೋ ಆಯ್ತು. ಸೊ ಈ ಕಡೆ ನಿಮ್ಗೆ ಇಲ್ಲ ಪ್ರವಾಹ ಇರುತ್ತೆ, ಇಲ್ಲ ಡ್ರೌಟ್ ಇರುತ್ತೆ. ಸೊ ಈ ತರ ನಮ್ಗೆ ಒಂದೊಂದ್ಸ ಬಹಳ ಕಷ್ಟಗಳಿರುತ್ತೆ. ಅಂಡ್ ಅದು ವಾಟರ್ ಫಾಲ್ ಮೇಲೆ ಇತ್ತು. ಸೊ ಎಲ್ಲ ನಾವು ಅಷ್ಟು ಜನ ಎದ್ದು ಬಿದ್ದು, ನಮ್ಮ ಫೋನ್ಗಳು ಬಿದ್ದು, ನಾವು ಬಿದ್ದು. ಸೊ ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್ ದಟ್ ಶೂ.
1: ಸೊ ಒನ್ ಡೇ ಯು ಹ್ಯಾವ್ ಟು ವೇಟ್ ಫಾರ್ ದಟ್ ಒನ್ ಡೇ.
0: ಇಟ್ ಕುಡ್ ಬಿ ಈ ಸ್ಟ್ರೀಮ್ ಅಲ್ಲಿ ಬರುತ್ತಾ, ಇಲ್ಲ ಆ ಸ್ಟ್ರೀಮ್ ಅಲ್ಲಿ ಬರುತ್ತಾ, ಇಲ್ಲ ಎರಡರಲ್ಲೂ ಒಟ್ಟಿಗೆ ಬರುತ್ತಾ,
1: ಅದೇ ಪ್ಲೇಸ್ ಅಲ್ಲಿ ಇರೋದು ಅದು.
0: ಇಲ್ಲ ಇವಾಗ ಇದಿಷ್ಟು ಕೇರಳ ಅಂತ ಇಟ್ಕೊಳ್ಳಿ, ಇಲ್ಲಿ ಬರ್ಬೋದು ಅಲ್ಲೂ ಬರ್ಬೋದು, ನೀವು ಎಲ್ಲಾ ಕಡೆ ಒಂದೇ ಸಮಯದಲ್ಲಿ ಇರೋದಕ್ಕೆ ಆಗೋದಿಲ್ಲ. ಸೊ ಇಲ್ಲೊಂದಷ್ಟು ಜನ ರಿಸರ್ಚರ್ಸ್ ಇರ್ತಾರೆ, ಅಲ್ಲೊಂದಷ್ಟು ಜನ ಇರ್ತಾರೆ, ಎಲ್ಲಾರು ಕಾಯ್ತಾ ಇರ್ತೀವಿ. ನಮ್ಮ ಅದೃಷ್ಟ ಇಲ್ಲಿ ಬಂತು ಅಂದ್ರೆ ಓಕೆ, ಇಲ್ಲ ಅಂದ್ರೆ ಓ ಅಲ್ಲಿ ಬರೋ ಸಾಧ್ಯತೆ ಇದೆ ಅಂತ ಅವ್ರಿಗನ್ಸಿದ್ರೆ ಅವ್ರು ನಮಗೆ ಹೇಳ್ತಾರೆ, ನಾವು ನೆಕ್ಸ್ಟ್ ಡೇ ಅಲ್ಲಿಗೆ ಹೋಗ್ತೀವಿ, ಕಾಯ್ಬೇಕು. ವೆರಿ ಚಾಲೆಂಜಿಂಗ್. ನಾವು ಹೆಂಗಸರು ನಮ್ದು
1: ಕಂಫರ್ಟ್ ಝೋನ್
0: ಬಿಟ್ಟು ಆಚೆ ಬರಬೇಕು. ಅಂಡ್ ಎಲ್ಲ ಏನ್ ಮಾಡೋದಕ್ಕೂ ನಮ್ಗೆ ಒಂದು ಧೈರ್ಯ ಇರಬೇಕು ಅಂತ ನನಗೆ. ಇವಾಗ ಹುಡುಗಿರಿಗೆ ಏನೇ ಆದ್ರೂ ಇದು ಮಾಡಬಹುದಾ ಅನ್ನೋ ಆ ಕಾನ್ಫಿಡೆನ್ಸ್ ಯಾವಾಗ್ಲೂ ಇರಲೇಬೇಕು ಅಂತ ನಾನು ಹೇಳ್ತೀನಿ. ಅಂಡ್ ಆಲ್ಸೋ ಫಿಸಿಕಲಿ ಐ ಥಿಂಕ್ ವಿ ನೀಡ್ ಟು ವರ್ಕ್ ಆನ್ ಆರ್ ಸೆಲ್ಸ್ ಅಂಡ್ ಬಿ ಫಿಟ್. ಸೊ ದಟ್ ಈಸ್ ಸಮಥಿಂಗ್. ಯಾಕಂದ್ರೆ ನನ್ನ ಕೆಲಸದಲ್ಲಿ ಇವಾಗ ನಾನು ಮುಂಚೆ ಫಿಟ್ನೆಸ್ ಬಗ್ಗೆ ಅಷ್ಟು ಗಮನ ಕೊಡ್ತಾ ಇರಲಿಲ್ಲ, ಸ್ಕೂಲಲ್ಲಿ ಇದ್ದಾಗ ಆಗಲಿ ಅಂತ ನಾನೇನು ಸ್ಪೋರ್ಟ್ಸ್ನಲ್ಲಿ ಇರಲಿಲ್ಲ. ಬಟ್ ಈ ಕೆಲಸಕ್ಕೆ ಬಂದಮೇಲೆ ಇವಾಗ ಒಂದು ಕ್ಯಾಮ್ರಾ ಆ್ಯಂಡ್ ಟ್ರೈಪಾಡ್ ಸಮಟೈಮ್ಸ್ ಟುಗೆದರ್ ಅದು ಒಂದು 15 kg ಇರ್ಬೋದು, 30 kg. ಸೊ ಅದನ್ನು ನಾನು ಎತ್ಕೊಂಡು ಓಡಾಡಬೇಕು ಅಂತಂದರೆ ಫಿಸಿಕಲಿ ಐ ನೀಡ್ ಟು ಬಿ ಫಿಟ್. ಸೊ ದಟ್ ಈಸ್ ಸಮಥಿಂಗ್ ಐ ಥಿಂಕ್ ಆಲ್ ವಿಮೆನ್ ನೀಡ್ ಟು ಫೋಕಸ್ ಆನ್ ಫ್ರಮ್ ಅ ಯಂಗ್ ಏಜ್.
1: ಈಗ ಪರ್ಸನಲ್ ಲೈಫ್ ಆ್ಯಂಡ್ ಪ್ರೊಫೆಷನಲ್ ಲೈಫ್ ಬ್ಯಾಲೆನ್ಸ್ ಮಾಡೋಕ್ಕೆ ನಿಮಗೆ ಟೈಮ್ ಸಿಗುತ್ತೆ? ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ನೀವು ಹೊರಗಡೆನೇ ಇರ್ತೀರ, ಕಾಡುಗಳಲ್ಲಿ ಇರ್ತೀರಾ, ಹೆಲ್ತ್ ಹದಗೆಟ್ಟರೆ ಅವಾಗ ಏನು ವ್ಯವಸ್ಥೆ ಮಾಡ್ಕೋತೀರಾ?
0: ಅದನ್ನ ಬ್ಯಾಲೆನ್ಸ್ ಮಾಡಲೇಬೇಕಾಗತ್ತೆ. ಇವಾಗ ನಂದು ಶೆಡ್ಯೂಲ್ ನೋಡಿಕೊಂಡು ಇವಾಗ ಈ ಅಕಸ್ಮಾತ್ ಏನೋ ಒಂದು ಹೆಲ್ತ್ ಪ್ರಾಬ್ಲಮ್ ಆಯಿತು ಅಂತಂದರೆ ನಾವು ಏನು ಮಾಡೋದಕ್ಕಾಗೋದಿಲ್ಲ. ಇವಾಗ ಯು ಆರ್ ಬೆಡ್ ರಿಡನ್, ಈಗ ಒಂದು ಸರ್ಜರಿ ಆಯಿತು ಯಾವಾಗಲೂ, ನಾನು ಏನು ಮಾಡೋಕ್ಕಾಗಲ್ಲ ಅವಾಗ. ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಸೊ ಐ ಥಿಂಕ್ ಆ ಬ್ಯಾಲೆನ್ಸ್ ನಾವು ಮಾಡಲೇಬೇಕಾಗತ್ತೆ. ಬಟ್ ಸಮಟೈಮ್ಸ್ ಮಾನ್ಸೂನಲ್ಲಿ ಇವಾಗ ಒಂದು ಸೀಕ್ವೆನ್ಸ್ ನಡೀತಾ ಇದೆ ಅಂತಂದರೆ ನಾನು ಆ ಟೈಮ್ನಲ್ಲಿ ಇರಲೇಬೇಕಾಗತ್ತೆ. ಸೊ ಸಮಟೈಮ್ಸ್ ಇಟ್ಸ್ ವೆರಿ ಡಿಮ್ಯಾಂಡಿಂಗ್. ಹಾಗೆ ನೋಡೋಕ್ಕೆ ಹೋದರೆ ನಿಮ್ಗೆ ಇವಾಗ ಮಾಡಬೇಕು ಅಂತಂದರೆ ಈಗ ಅಲ್ಲಿ ಯಾವುದೋ ಒಂದು ಕೃಷ್ಣಮೃಗದ ಏನೋ ನಡೀತಾ ಇದೆ ಅಂತಂದರೆ ಈಗ ಹೋಗ್ಬೇಕಂದ್ರೆ ನಾನು ಈಗ ಹೋಗ್ಲೇಬೇಕಾಗತ್ತೆ.
1: ಕರೆಕ್ಟ್.
0: ಆ ಥರ ಸಮಟೈಮ್ಸ್ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ಐ ಥಿಂಕ್ ದಟ್ಸ್ ದ ಫನ್ ಆಫ್ ದಿಸ್ ಪ್ರೊಫೆಷನ್, ಫಿಲ್ಮಿಂಗ್ ದ ಪರ್ಪಲ್ ಫ್ರಾಗ್.
1: ಅದರ್ವೈಸ್ ನೀವು ಇವಾಗ ಫಾರೆಸ್ಟ್ ಅಲ್ಲಿ ಟ್ರಾವೆಲ್ ಮಾಡಬೇಕು, ಪರ್ಸನಲಿ ನಿಮಗೆ ಅದು ಒಂದು ಅಪಾಯದ ಪರಿಸ್ಥಿತಿಗಳು ಬರೋ ಇದೂ ಇದೆಯಲ್ಲ?
0: ಪ್ರಾಣಿಗಳ ಜೊತೆ ಖಂಡಿತ ಇಲ್ಲ. ಯಾಕೆಂದ್ರೆ ನಮ್ಮ ಡಿಸ್ಟೆನ್ಸ್ ನಾವು ಮೇಂಟೈನ್ ಮಾಡಿದ್ರೆ ಪ್ರಾಣಿಗಳ ಜೊತೆ ನಮ್ಗೆ ಏನು ಆ ತರ ತೊಂದರೆ ಇರಲ್ಲ. ಅಫ್ಕೋರ್ಸ್ ರಾತ್ರಿ ಹೊತ್ತು ಹಾವುಗಳದ್ದು ಹುಷಾರಾಗಿರ್ಬೇಕು, ಅಪ್ರಾಪ್ರಿಯೇಟ್ ಫುಟ್ ವೇರ್ ಹಾಕೊಂಡು ಓಡಾಡಬೇಕು. ಅದ್ ಬಿಟ್ಟು ಇವಾಗ ಫಾರ್ ಎಕ್ಸಾಂಪಲ್ ಆನೆ ಮರಿ ಜೊತೆ ಇದ್ರೆ ಅಂಡ್ ನಾವು ಅದಕ್ಕೆ ಬಹಳ ಹತ್ರ ಹೋದ್ರೆ ಆಗ ಅದಕ್ಕೆ ಕೋಪ ಬರುತ್ತೆ, ಅದು ಚಾರ್ಜ್ ಮಾಡುತ್ತೆ. ಅಥವಾ ಕರಡಿಗಳಿಗೆ ಕಾಣಿಸಲ್ಲ ಸರಿಗೆ, ದೇ ಕೆನ್ ಓನ್ಲಿ ದೇ ಕೆನ್ ಸ್ಮೆಲ್ ವೆಲ್ ಬಟ್ ದೇ ಕೆನ್ ನಾಟ್ ಸಿ.
1: ಈಗ ಯೂಶ್ವಲಿ ಲೈಕ್ ವಿ ವಿಮೆನ್ ಒಂದು ಪ್ರೊಟೆಕ್ಟಿವ್ ನೇಚರ್ ಇರುವಂತವರಲ್ವಾ, ನಮ್ಮ ಮಕ್ಕಳಿಗಾಗ್ಲಿ ಅಥವಾ ನಮ್ಮ ಥಿಂಗ್ಸಿಗಾಗ್ಲಿ ಎಲ್ಲದಕ್ಕೂ. ಸೊ ಸಂರಕ್ಷಣೆಯ ಕ್ಷೇತ್ರದಲ್ಲಿ ಮಹಿಳೆಯರ ಪಾತ್ರವನ್ನ ನೀವು ಹೇಗೆ ವಿವರಿಸ್ತೀರಾ ಸುಗಂಧಿ ಅವರೇ? ಯು ವಿಲ್ ಟೇಕ್ ಇಟ್ ಅನ್ ಇಮೋಷನಲ್ ನೋಟ್ ಇವಾಗ ಇದ್ ಮಾಡುವಾಗ, ಅಥವಾ ಲೈಕ್ ಪ್ರಾಕ್ಟಿಕಲಿ ಯು ವಿಲ್ ಡೀಲ್ ವಿತ್ ದಟ್?
0: ನೀವು ನನ್ನನ್ನು ಕೇಳಿದ್ರೆ ಪರ್ಸ್ನಲಿ ನಾನು ಪ್ರಾಕ್ಟಿಕಲ್ ಆಗಿ ತೋಳ್ತೀನಿ. ನಂದು ಆ ಲೆವೆಲ್ ಆಫ್ ಇಮೋಷನ್ ನಾನು ಹೋಗಲ್ಲ, ಯಾಕೆಂದ್ರೆ ಇದು ಯು ಹ್ಯಾವ್ ಟು ಡೀಲ್ ವಿತ್ ಇಟ್ ಪ್ರಾಕ್ಟಿಕಲಿ. ಬಟ್ ನಿಮಗೆ ಹೆಂಗಸರಿಂದ ಬರೋ ಒಂದು ದೃಷ್ಟಿಕೋನನೇ ಬೇರೆ ಇರುತ್ತೆ. ಎಲ್ಲರನ್ನು ಕನ್ಸಿಡರ್ ಮಾಡಿಕೊಂಡು ನಾವು ಈ ಥರ ಮಾಡಿದ್ರೆ ಇನ್ನೊಬ್ರಿಗೆ ತೊಂದರೆ ಆಗುತ್ತಾ ಅಥವಾ ಇನ್ನೊಂದು ಪ್ರಾಣಿಗೆ ತೊಂದರೆ ಆಗುತ್ತಾ, ಅದು ನಮಗೆ ಆಟೋಮ್ಯಾಟಿಕಲಿ ನಾವು ಯೋಚನೆ ಮಾಡೇ ಮಾಡ್ತೀವಿ. ಸೊ ಅದು ಖಂಡಿತ ಬರುತ್ತೆ. ಈವನ್ ವಿತೌಟ್ ಇಮೋಷನ್ ವಿ ವಿಲ್ ಆಲ್ವೇಸ್ ಕನ್ಸಿಡರ್ ಎವ್ರಿಬಡಿ.
1: ನೆಕ್ಸ್ಟ್ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಯೋಜನೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ನೀಡೋದಾದ್ರೆ,
0: ಈಗ ಇನ್ನೊಂದಷ್ಟು ಐಡಿಯಾಗಳು ನಾವು ಡೆವಲಪ್ ಮಾಡ್ತಾ ಇದೀವಿ. ವಿ ಆರ್ ಲುಕಿಂಗ್ ಫಾರ್ ಫಂಡಿಂಗ್ ಅಂಡ್ ಟ್ರೈಂಗ್ ಟು ಗೆಟ್ ದೋಸ್ ಐಡಿಯಾಸ್ ಇನ್ ಪ್ಲೇಸ್. ಈಗ ಅಟ್ ದ ಮೊಮೆಂಟ್ ನಾವು ತಿರುಪತಿ

0: ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅಲ್ಲಿ ಮನುಷ್ಯರು ಮತ್ತೆ ಆನೆಗಳ ಮಧ್ಯ ಸಂಘರ್ಷ ನಡೀತಾ ಇದೆ ಅಲ್ಲಿ. ಸೊ ಅದ್ರ ಬಗ್ಗೆ ಒಂದು ಕಿರುಚಿತ್ರ ಮಾಡ್ತಾ ಇದೀವಿ ಇವಾಗ, ಇನ್ ಪ್ರೊಡಕ್ಷನ್ ಅದು. ಪ್ರಾಬಬ್ಲಿ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಇಟ್ ವಿಲ್ ಬಿ ಔಟ್.
1: ಓಕೆ, ಸೊ ಒಂದು ಚಿತ್ರ ಪ್ರೊಡ್ಯೂಸ್ ಮಾಡ್ಬೇಕು, ದಟ್ ಶುಡ್ ಬಿ ಔಟ್ ಅಂದ್ರೆ ಎಷ್ಟು ದಿನ ಕೆಲಸ ಮಾಡ್ಬೇಕಾಗತ್ತೆ ಸುಗಂಧಿ ಅವರೇ?
0: ಈ ಕೆಲವು ಇವಾಗ ನನ್ನ ಸೀಕ್ವೆನ್ಸಸ್ ಹೇಳಿದ್ನಲ್ಲ, ಅವ ಅಂಥದ್ದಾದ್ರೆ ನಮಗೆ ಒಂದೊಂದ್ಸತಿ ಒಂದು 3 ವಾರ 4 ವಾರ ಅಷ್ಟರಲ್ಲೇ ನಾವು ಫಿಲ್ಮಿಂಗ್ ಮುಗಿಸ್ಬೇಕಾಗತ್ತೆ. ಈಗ ನಾ ಮಾಡ್ತಾ ಇರೋ ಕೆಲಸ ಇಟ್ ಇನ್ವಾಲ್ವ್ಸ್ ರಿಸರ್ಚ್ ಆಲ್ಸೋ, ಸೊ ಇಟ್ ಕ್ಯಾನ್ ಟೇಕ್ ಮೆನಿ ಮಂತ್ಸ್ ಆರ್ ಇವನ್ ಅ ಇಯರ್ ಆರ್ ಮೋರ್.
1: ಸೊ ನೀವು ಸ್ಥಳೀಯ ಸಮುದಾಯಗಳ ಬಗ್ಗೆ ನೀವು ಯು ಹ್ಯಾವ್ ಟು ಟೇಕ್ ದೆಮ್ ಇನ್ ಟು ಕಾನ್ಫಿಡೆನ್ಸ್ ಅಲ್ವಾ, ಯಾವ್ದಾದ್ರು ಪ್ರದೇಶಕ್ಕೆ ಹೋಗಿ ಕೆಲಸ ಮಾಡ್ಬೇಕಾದ್ರೆ, ಸೊ ಅವರ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಇವಾಗ ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ ಎಲ್ಲ, ಅವ್ರ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ ಅನ್ಸುತ್ತೆ?
0: ಬಹಳ ಮುಖ್ಯ, ಯಾಕೆಂದ್ರೆ ನಾವು ಹೋಗಿ ಇವಾಗ ನಾನು ಇಲ್ಲಿ ಇದ್ಕೊಂಡು ಸಿಟಿಯಲ್ಲಿ ಇದ್ಕೊಂಡು ನಾನು ಅಲ್ಲಿ ಹೋಗಿ ಕೆಲಸ ಮಾಡ್ತೀನಿ, ನನಗೆ ಎಲ್ಲ ಗೊತ್ತು ಅಂತ ಹೇಳೋದು ತಪ್ಪು. ಸೊ ಅವರಿಗೆ ಅವ್ರ ಪ್ರದೇಶ ಗೊತ್ತಿರುತ್ತೆ. ಇವಾಗ ನಾನು ನೀರ್ನಾಯಿ ಮೇಲೆ ಕೆಲಸ ಮಾಡಿದಾಗ ನಮ್ಮ ಜೊತೆ ಒಬ್ಬ ಮೀನುಗಾರ ಪ್ರತಿದಿನ ನಮ್ಮ ಜೊತೆ ಕೆಲಸ ಮಾಡಿ ನಮ್ಮ ಚಿತ್ರದಲ್ಲೂ ಹೀಸ್ ಫೀಚರ್ಡ್ ಇನ್ ಅವರ್ ಫಿಲ್ಮ್. ಸೊ ಅವರಿಗೆ ಅವ್ರ ನದಿ ಅವ್ರ ಮರಗಳು ಎಲ್ಲ ಗೊತ್ತಿರುತ್ತೆ. ಸೊ ಅವ್ರ ಪಾತ್ರ ಬಹಳ ಮುಖ್ಯ. ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್ ಫಾರ್ ದೇರ್ ಸಪೋರ್ಟ್ ಅಂಡ್ ನಾಲೆಡ್ಜ್.
1: ಓಕೆ, ವನ್ಯಜೀವಿ ಛಾಯಾಗ್ರಹಣ ಅಥವಾ ಚಿತ್ರ ಫಿಲ್ಮ್ ಪ್ರೊಡಕ್ಷನ್ ವೈಲ್ಡ್ ಲೈಫ್ ಅಲ್ಲಿ ಪ್ರೊಫೆಷನ್ ಆಗಿ ತಗೋಬೇಕು ಅಂತ ಅಂದ್ಕೊಳ್ಳೋ ಯಂಗ್ ಜನರೇಷನ್ಗೆ ನಿಮ್ಮ ಸಲಹೆ ಏನು?
0: ನಾನು ಹೇಳೋದೇನಂದ್ರೆ ನಮ್ಮ ಸುತ್ತಮುತ್ತ ಇರೋ ವನ್ಯಜೀವಿಗಳನ್ನ, ಒಂದು ಇರುವೆಯಿಂದ ಹಿಡಿದು ಹಕ್ಕಿ ಇರ್ಬೋದು ಚಿಟ್ಟೆ, ಅದನ್ನ ಫಸ್ಟ್ ನೋಡೋಕ್ಕೆ ಕಲ್ತ್ಕೊಳ್ಬೇಕು ನಾವು. ಒನ್ಸ್ ವಿ ಸ್ಟಾರ್ಟ್ ಲರ್ನಿಂಗ್ ಅಬೌಟ್ ನೇಚರ್ ದೆನ್ ದ ನೆಕ್ಸ್ಟ್ ಸ್ಟೆಪ್ ಇಸ್ ಟು ಫಿಲ್ಮ್ ದೆಮ್. ಸೊ ಅದ್ರ ಬಗ್ಗೆ ಒಂದು ಪ್ರೀತಿ ಒಂದು ಕುತೂಹಲ, ಅದು ಫಸ್ಟ್ ಸ್ಟೆಪ್ ಅಂತ ನಾನು ಹೇಳೋದು.
1: ವನ್ಯಜೀವಿ ಸಂರಕ್ಷಣೆ ಒಂದು ಕೇವಲ ಒಂದು ವೃತ್ತಿಯಾಗಿ ನೋಡದೆ ಅದೊಂದು ಅವರ್ ರೆಸ್ಪಾನ್ಸಿಬಿಲಿಟಿ ಅಂತ ನೋಡೋ ಸಂದರ್ಭ ಅನ್ಸತ್ತೆ ಇದು ಅಲ್ವಾ?
0: ಹೌದು, ಖಂಡಿತ
1: ಅಲ್ವಾ. ಸೊ ನೀವು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀರಾ ಸುಗಂಧಿ ಅವರೇ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು. ಧನ್ಯವಾದಗಳು ನಿಮಗೂ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಇವನಮ್ಮವಾ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಎಂದೆನಿಸಯ್ಯ. ಅಕ್ಕ ಮಹಾದೇವಿ ಯಾರಿ, ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.

0: ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ನಳಿನ್ ದಾವೆ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಇದೀಗ ಮೂಡಿ ಬರುತ್ತಿರುವ ಗೀತೆ ಪ್ರೇಮ್ ಚಿತ್ರದ್ದು. ಗೀತೆ ರಚಿಸಿದವರು ಆನಂದ್ ಬಕ್ಷಿ, ಸಂಗೀತ ಸಂಯೋಜಕರು ಲಕ್ಷ್ಮೀಕಾಂತ್ ಪ್ಯಾರಲಾಲ್.